ಆಕಾಶವಾಣಿ ಮಂಗಳೂರು, ಇಂದು ಶನಿವಾರ. ರಾಷ್ಟ್ರೀಯ ಶಕವರ್ಷ 1948 ವೈಶಾಖ ಮಾಸದ 12 ದಿನ, ಅಂದರೆ 2026 ಇಸವಿಯ ಮೇ ತಿಂಗಳ 2 ತಾರೀಕು. ಸಮಯ 5:58:46. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 kHz ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 MHz. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ

ಆಕಾಶವಾಣಿ ಮಂಗಳೂರು, ಸಮಯ 6:10:06. ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಅಂದವರನ್ನು ಮಾತ್ರ ಮರೆಯದಿರಿ. ಯಾಕಂದರೆ ನಮ್ಮ ಜೀವನದ ಯಶಸ್ಸಿಗೆ ಅವರೇ ಸ್ಫೂರ್ತಿಯಾಗಿರ್ತಾರೆ. ಕೇಳುಗರೆಲ್ಲರಿಗೂ ಯಶಸ್ಸಿನ ದಿನವನ್ನು ಹಾರೈಸುತ್ತಾ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಆರಂಭಿಸುತ್ತಿದ್ದೇನೆ. ಮೊದಲಿಗೆ ಶಂಕರ ಶಾನುಭಾಗರು ಹಾಡಿರುವ ಹೆನ್ನೆ ರಂಗದಾಸರ ರಚನೆ ರಂಗಬಂಧನು ಮೋಹನಾಂಗ.

ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿ ಗೀತೆ. ಹಿಡಿಮಣ್ಣ ನೆತ್ತಿ ನಡುನೆತ್ತಿಗಿಟ್ಟು, ಗೋಪಾಲಕೃಷ್ಣ ಹೆಗಡೆಯವರ ರಚನೆ.

0: ಇದುವರೆಗೆ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಚಿಂತನ ಜ್ಯೋತಿ ಮಹಾದೇವ್ ಅವರಿಂದ.
1: ಗೆಲುವು ಎಂದಿಗೂ ಒಳ್ಳೆಯದೇ. ನಮ್ಮೆಲ್ಲರ ಬದುಕಿನ ತುಡಿತ ದುಡಿತಗಳು ಗೆಲುವಿನತ್ತಲೇ. ಬಾಳಿನಲ್ಲಿ ಗೆಲ್ಲಬೇಕು, ಗೆಲ್ಲುತ್ತಲೇ ಇರಬೇಕು. ಎಲ್ಲೂ ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಗೆಲುವು ತಪ್ಪಬಾರದು ಎಂದೇ ಹೇಳಿಸಿಕೊಂಡು ಬೆಳೆದಿರುತ್ತೇವೆ. ಈಗಲೂ ಅದನ್ನೇ ಹೇಳುತ್ತೇವೆ. ಅದೇ ಮೂಲಮಂತ್ರವಾದಾಗ ಒಂದು ಸಣ್ಣ ಹಿನ್ನಡೆಯು ವ್ಯಕ್ತಿಯನ್ನು ಖಿನ್ನತೆಗೆ ತಳ್ಳಬಹುದಾದ ಅಪಾಯದ ಅಂಚಿನಲ್ಲಿ ನಾವುಗಳೀಗ ಇದ್ದೇವೆ. ಇದನ್ನೇ ಗೆಲುವಿನ ಗೀಳು ಅನ್ನುವುದು. ಗೆಲುವು ನಮ್ಮ ಮನಸ್ಸನ್ನು ಆವರಿಸಿಕೊಂಡು ಖುಷಿಯನ್ನು, ಸಂತೋಷವನ್ನು, ತೃಪ್ತಿಯನ್ನು ಉಂಟುಮಾಡುತ್ತದೆ. ನಿಜ. ಇದರಿಂದಾಗಿಯೇ ನಮ್ಮ ಮೆದುಳಿನೊಳಗೆ ಡೋಪಮೈನ್ ಸ್ರವಿಸುತ್ತದೆ. ಈ ಗೆಲುವು ನಮಗೆ ಶ್ಲಾಘನೆಯನ್ನು ತಂದರೆ ಸೆರಟೋನಿನ್ ಸ್ರವಿಸುತ್ತದೆ. ನಮ್ಮ ಶ್ರಮಕ್ಕೆ ತಕ್ಕ ಗೆಲುವಾಗಿದ್ದಾಗ ಎಂಡಾರ್ಫಿನ್ ಸ್ರವಿಸುತ್ತದೆ. ಗೆಲುವನ್ನು ಯಾರದಾದರೂ ಜೊತೆಗೆ ಸಂಭ್ರಮಿಸಿದಾಗ ಆಕ್ಸಿಟೋಸಿನ್ ಸ್ರವಿಸುತ್ತದೆ. ಒಟ್ಟಿನಲ್ಲಿ ಈ ನಾಲ್ಕು ಉತ್ತೇಜಕ ಉದ್ದೀಪಕ ರಾಸಾಯನಿಕಗಳು ನಮ್ಮ ಮೆದುಳಿನೊಳಗೆ ಸ್ರವಿಸಿ ಸ್ರವಿಸಿ ಎಷ್ಟು ಅಭ್ಯಾಸವಾಗಿ ಹೋಗುತ್ತದೆ ಎಂದರೆ ಹಲವು ಬಾರಿ ಗೆಲುವುಗಳು ತೀರಾ ಸಾಮಾನ್ಯ ಅನಿಸಿಬಿಡುವ ಅಪಾಯ ಉಂಟಾಗುತ್ತದೆ. ಒಂದಕ್ಕಿಂತ ಇನ್ನೊಂದು ದೊಡ್ಡ ಗೆಲುವು ಬೇಕಾಗುತ್ತದೆ. ಇದು ಗೆಲುವಿನ ಗೀಳು. ಗೆಲುವು ಅನುದಿನದ ಸಂಗಾತಿಯಾದಾಗ ಅದು ಉದ್ದೀಪಿಸುವ ಶ್ರಾವಕದ ಪ್ರಮಾಣವೂ ವ್ಯತ್ಯಯವಾಗುತ್ತದೆ. ಕಾಲಕ್ರಮೇಣ ಒಂದೇ ತೆರನಾದ ಗೆಲುವಿನಿಂದ ಶ್ರಾವಕವು ಹರಿಯದಿರಬಹುದು. ಡೋಪಮೈನ್ ಇಳಿದು ಬರಲು ಮಾಮೂಲಿಗಿಂತ ಹೆಚ್ಚಿನ ಗೆಲುವು ಬೇಕಾಗಬಹುದು. ಇಂತಹ ಮಾಮೂಲೀಕರಣದಿಂದ ಮನುಜ ಮನ ಗೆಲುವೆಂಬ ಮಾಯಾಮೃಗದ ಬೆನ್ನು ಹತ್ತಿ ಓಡುವ ಬೇಟೆಗಾರನಾದಾನು. ಗೆಲುವು ಕೈಗೆಟುಕದಾದಾಗ ಆತನಲ್ಲಿ ಉಂಟಾಗುವ ಖಿನ್ನತೆ ತೀಕ್ಷ್ಣವಾಗಿರುತ್ತದೆ. ಮಾನಸಿಕ ತೊಂದರೆಯಾದ ಖಿನ್ನತೆಯು ಆ ವ್ಯಕ್ತಿಯಲ್ಲಿ ದೈಹಿಕ ಅನಾರೋಗ್ಯವನ್ನೂ ಉಂಟುಮಾಡುತ್ತದೆ. ಆತ್ಮಹತ್ಯೆಯತ್ತ ಒಯ್ಯುವುದೂ ಇದೆ. ಇದು ಗೆಲುವಿನ ಗೀಳು. ಗೆಲುವು ಮಾಯಾಮೃಗವಾದಾಗಲಷ್ಟೇ ತೊಂದರೆಯೇ ಅಲ್ಲ. ನಮ್ಮ ಮಕ್ಕಳಿಗೆ ನಾವು ಎಲ್ಲವನ್ನೂ ಒದಗಿಸಿಕೊಡುತ್ತಾ, ಎಲ್ಲದರಲ್ಲೂ ಮೊದಲಿಗರಾಗಬೇಕೆಂದು ಉತ್ತೇಜಿಸುತ್ತಾ, ಕಷ್ಟದ ಅನುಭವವಾಗದಂತೆ ನಾಜೂಕಾಗಿ ಬೆಳೆಸುತ್ತೇವಲ್ಲ, ಅದು ತೊಂದರೆ. ಮಕ್ಕಳಿಗೆ ಕಷ್ಟದ ಪರಿಚಯ ಆಗಲೇಬೇಕು, ಸೋಲಿನ ಮುಖ ಕಾಣಲೇಬೇಕು. ಇಲ್ಲ, ಆಗೋದಿಲ್ಲ, ಕೊಡುದಿಲ್ಲ, ಅಲ್ಲ ಅನ್ನುವ ಉತ್ತರಗಳನ್ನು ಅವರು ಪಡೆಯುವ ಅಭ್ಯಾಸ ಆಗಲೇಬೇಕು. ಅದನ್ನವರು ಸ್ವೀಕರಿಸಬೇಕು. ನಮ್ಮ ದಿನಚರಿಯಲ್ಲಿ ಮಕ್ಕಳೇ ಸಿಂಹಪಾಲು ಆಗದೆ ಸಮಪಾಲು ಆಗಿರಬೇಕು. ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಹಾಗಾದಾಗ ಗೆಲುವಿನ ಗೀಳಿನಿಂದ ರಕ್ಷಿಸಬಹುದು. ಗೆಲುವು ಕೆಟ್ಟದ್ದೇ ಹಾಗಾದರೆ? ಕೆಟ್ಟದ್ದಲ್ಲ. ಆದರೆ ಅದೇ ಪ್ರಮುಖವಾದಾಗ ಸಂಕಷ್ಟಕ್ಕೆ ಎಡೆಮಾಡುತ್ತದೆ. ನಮ್ಮ ಮಗು ಎಲ್ಲದರಲ್ಲೂ ಗೆಲ್ಲಬೇಕೆಂದು ಹೆತ್ತವರ ಆಸೆ ಪಡುವುದು ಸಹಜ. ಮನೆಯೊಳಗೆ ಯಾವುದೋ ಆಟದಲ್ಲಿ ನಮ್ಮ ಮಗುವನ್ನು ನಾವು ಪ್ರತಿ ಬಾರಿಯೂ ಗೆಲ್ಲಿಸುತ್ತೇವೆ. ನಿಜ. ಅಲ್ಲಿಂದಲೇ ಮಗುವಿಗೆ ಗೆಲ್ಲುವ ಚಟ ಅಂಟುತ್ತದೆ. ತಾನೇ ಗೆಲ್ಲಬೇಕು, ತಾನು ಮಾತ್ರವೇ ಗೆಲ್ಲಬೇಕು ಅನ್ನುವ ಹಠ ಬೆಳೆಯುತ್ತದೆ. ಅದು ಆರೋಗ್ಯಪೂರ್ಣವಲ್ಲ. ಸೋಲು ಗೆಲುವು ಎರಡನ್ನೂ ಸಮತೋಲದಲ್ಲಿ ಮಗುವಿಗೆ ಪರಿಚಯಿಸಬೇಕಾದದ್ದು ಪೋಷಕರ ಆದ್ಯ ಕರ್ತವ್ಯಗಳಲ್ಲಿ ಒಂದು. ಇಲ್ಲವಾದಲ್ಲಿ ಮಗು ಗೆಲುವಿನ ಗೀಳನ್ನು ಅಂಟಿಸಿಕೊಳ್ಳುತ್ತದೆ. ಗೆಲುವು ಬೇಕು, ನಿಜ. ಎಲ್ಲರೂ ಗೆಲ್ಲಬೇಕು. ಆಗಸದಲ್ಲಿ ಹಾರುವ ವಿಮಾನದಲ್ಲಿ ತಾನೀಗಲೇ ಕುಳಿತುಕೊಳ್ಳಬೇಕೆಂದು 5 ವರ್ಷದ ಬಾಲಕಿ ಚೀರುತ್ತಿದ್ದರೆ ಆಕೆಯನ್ನು ಆ ಕ್ಷಣದಲ್ಲೇ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ದು ವಿಮಾನದೊಳಗೆ ಕುಳ್ಳಿರಿಸುವುದು ಸಾಧ್ಯವಾಗುವ ಮಾತೇ? ಇಲ್ಲವಲ್ಲ. ಅದನ್ನು ಮಗುವಿಗೆ ವಿವರಿಸಿ ಹೇಳುವ ತಾಳ್ಮೆ, ತಿಳಿವು ಹೆತ್ತವರಿಗಿರಬೇಕು. ಇಲ್ಲವಾದರೆ ತಿಳಿದವರಿಂದ ಹೇಳಿಸಬೇಕು. ಸರಿಯಾಗಿ ವಿವರಿಸಿ ಹೇಳಿದಾಗ ಮಕ್ಕಳು ತಿಳಿದುಕೊಳ್ಳುತ್ತಾರೆ. ತಿಳಿಸುವ ಜಾಳ್ಮೆ, ತಾಳ್ಮೆ ಪೋಷಕರಿಗೂ ಶಿಕ್ಷಕರಿಗೂ ಇರಲೇಬೇಕು. ಗೆಲುವು ಸೋಲು ಎರಡನ್ನೂ ಉಂಡ ನಾವು ಜವಾಬ್ದಾರಿಯುತ ಹಿರಿಯರಾಗಿ ನಮ್ಮ ಮಕ್ಕಳನ್ನು, ಈ ದೇಶದ ಮುಂದಿನ ಪ್ರಜೆಗಳನ್ನು ಸುಸಂಬದ್ಧ ನಾಗರಿಕರನ್ನಾಗಿಸೋಣ.

0: ಗೆಲುವು ನಮ್ಮ ಮಕ್ಕಳದಷ್ಟೇ ಅಲ್ಲ, ನಮ್ಮೆಲ್ಲರದೂ ಆಗಿರಲಿ. ಗೆಲುವು ಗೆಲುವಾಗಿರಲಿ, ಗೀಳಾಗದಿರಲಿ.
1: ಇದುವರೆಗೆ ಜ್ಯೋತಿ ಮಹಾದೇವ್ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಈ ರೀತಿ ಇದೆ. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಅಶೋಕ್ ಕುಮಾರ್. 6:50 ರೈತರಿಗೆ ಸಲಹೆ, 7:15 ಬಿಆರ್ ಛಾಯಾ ಹಾಡಿರುವ ಸುಗಮ ಸಂಗೀತ ಕಾರ್ಯಕ್ರಮ, 7:45 ರಾಗರಂಜಿನಿ ಕನ್ನಡ ಚಿತ್ರಗೀತೆಗಳು, 8:30 ಹಿಂದಿ ಚಿತ್ರಗೀತೆಗಳು, 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ, 9:05 ಜೇಂಕಾರ ಮಕ್ಕಳ ಗೀತ ಗಾಯನ ಕಲಿಕಾ ಕಾರ್ಯಕ್ರಮ, ಚೆನ್ನವೀರ ಕಣವಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಿ ಪುಷ್ಪಲತಾ, ಭಾಗವಹಿಸುವವರು ಮೈಸೂರಿನ ಗಾನಭಾರತಿ ಸಂಗೀತ ವಿದ್ಯಾಲಯ ಇಲ್ಲಿನ ಮಕ್ಕಳು. ಹಿಂದಿ ಚಿತ್ರಗೀತೆಗಳು, 9:30 ಕನ್ನಡ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಕೇಳುವಿರಿ. 10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತರಾಜ್ ಪೆರ್ಲ. ಬಳಿಕ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ, ನಿರ್ಮಾಣ ಪ್ರಸ್ತುತಿ ಲತೀಶ್ ಪಾಲ್ದಾನೆ. 11:00 ಕನ್ನಡ ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿ ರಾಜನಾರಾಯಣನ್ ಅವರ ವೇಣುವಾದನ ಕೇಳುವಿರಿ. 12:05 ವನಿತಾ ವಿಹಾರ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಸಾಂಪ್ರದಾಯಿಕ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲೇಶ್ವರ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಂತರ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ರಾಜಲಕ್ಷ್ಮೀ ಸಿ ಭಟ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳುವಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ, ಹಾವು ಹಾಗೂ ಇತರ ವಿಷಜಂತುಗಳ ಕಡಿತಕ್ಕೆ ಚಿಕಿತ್ಸೆ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ, ಈ ಬಗ್ಗೆ ಮಾತನಾಡುವವರು ಪತ್ರಕರ್ತ ಸತೀಶ್ ಬಿ ಆರಾಧ್ಯ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ, ಮಾಲಾಶ್ರೀ ಕಣವಿ ಹಾಡಿರುವ ಭಕ್ತಿಗೀತೆಗಳನ್ನು ಕೇಳುವಿರಿ. 1:30 ಅಮರ ಮಧುರ, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:15 ಹಿಂದಿ ಚಿತ್ರಗೀತೆಗಳು, 2:30 ಕಾವ್ಯವಾಚನ, ಧನ್ಯ ಪದ್ಯಾಣ ಅವರಿಂದ ಕುಮಾರವ್ಯಾಸ ಭಾರತ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಕೇಳುವಿರಿ. ಇನ್ನು ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ, ಲೇಖಕರಾದ ಮಂಗಳೂರಿನ ವಿವೇಕಾನಂದ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸ್ನೇಹ ವಿನೋದ್ ಪೈ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:50 ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ, ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯ್ ಗಿಡಗಳು, ಈ ಕುರಿತು ಜಿ ಪಿ ಶೆಣೈ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ, 8:00 ಇಂಗ್ಲಿಷ್ ಯುವವಾಣಿ, 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರಸಾರವಾಗಲಿದೆ, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕನ್ನಡ ಯುವವಾಣಿ, ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಆಧರಿಸಿ

ನೃತ್ಯದ ಕಾರ್ಯಕ್ರಮ ಕೇಳುವಿರಿ. ನಡೆಸಿಕೊಡುತ್ತಾರೆ ಸ್ವರ್ಣದಾಸ್ ಮತ್ತು ಲಿಖಿತಾ ಎಂಪಿ. ಪ್ರಸ್ತುತಿ ಸುಜಾತಾ ತಳವಾರ್. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಎಂ ಸ್ಮಿತಾ ಹಾಗೂ ಸಿಂಧು ಹಾಡಿರುವ ದ್ವಂದ್ವ ವಾಯೊಲಿನ್ ವಾದನ ಕೇಳುವಿರಿ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಆಕಾಶವಾಣಿ ಮಂಗಳೂರು. ಇದೀಗ ಸಂತ ಶಿಶುನಾಳ ಶರೀಫರ ರಚನೆಯ ತತ್ವಪದ ಹಾಡಿದರೆ ಸುಲೋಚನಾ.

0: ಮನೆಯ ಬೇಲಿಗಳಲ್ಲಿ ಬೆಳೆಯುವಂತಹ ನೆಕ್ಕಿ ಗಿಡವನ್ನು ನೋಡದವರು ತೀರಾ ಕಡಿಮೆ. ಸಂಸ್ಕೃತದಲ್ಲಿ ನಿರ್ಗಡತಿ ಶರೀರಂ ರಕ್ಷತಿರೋಗೇಭ್ಯ ಎಂದರೆ ರೋಗದಿಂದ ಶರೀರವನ್ನು ರಕ್ಷಿಸುತ್ತದೆ ಎಂದು ಹೇಳಲಾಗಿದೆ. ಇದರ ಹೆಸರುಗಳ ಬಗ್ಗೆ ಹೇಳುವುದಾದರೆ ಕನ್ನಡದಲ್ಲಿ ನೆಕ್ಕಿ, ಸಂಸ್ಕೃತದಲ್ಲಿ ನಿರ್ಗುಂಡಿ, ತುಳುವಿನಲ್ಲಿ ಕರಿನೆಕ್ಕಿ ನೆಕ್ಕಿದ ದೈ, ಹಿಂದಿಯಲ್ಲಿ ನಿರ್ಗಂಡ, ಇಂಗ್ಲಿಷ್ನಲ್ಲಿ ಫೈ ಲೀವ್ಡ್ ಚೆಸ್ಟಮ್ ಟ್ರೀ ಮುಂತಾದಂತಹ ಹೆಸರುಗಳಿಂದ ಇದನ್ನು ಕರೆಯಲಾಗುತ್ತದೆ. ಶ್ವೇತಪುಷ್ಪ, ನೀಲಪುಷ್ಪ, ನೀಲಮಂಜರಿ, ವನಜ, ಸಿಂಧುಕ, ಸುವಹ, ಶೆಫಾಲಿಕ, ನಿರ್ಗುಂಡಿ ಮುಂತಾದಂತಹ ಹೆಸರುಗಳು ಸಂಸ್ಕೃತದಲ್ಲಿ ಇದಕ್ಕಿವೆ. ನೆಕ್ಕಿಯು ಪೊದರು ಜಾತಿಯ ಒಂದು ಸಸ್ಯ. ಇದು 3-4 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಎಲೆ 5-10 ಸೆಂಟಿಮೀಟರ್ನಷ್ಟು ಉದ್ದವಾಗಿ ಬೇವಿನ ಎಲೆಯಂತೆ ಕಾಣುತ್ತದೆ. ಸಾಮಾನ್ಯವಾಗಿ ಎಲೆಗಳು 3 ಅಥವಾ 5-5 ಕೂಡಿಕೊಂಡು ಸೂಕ್ಷ್ಮ ರೋಮಗಳನ್ನು ಹೊಂದಿರುತ್ತವೆ. ಎಲೆಯನ್ನು ಜಜ್ಜಿದಾಗ ಒಂದು ಥರದ ವಿಶಿಷ್ಟ ವಾಸನೆ ಕಂಡುಬರುತ್ತದೆ. ಹೂವು ಚಿಕ್ಕದಾಗಿ ಸಣ್ಣ ಸಣ್ಣ ಗೊಂಚಲುಗಳಲ್ಲಿ ನೀಲಿ ಅಥವಾ ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಗೋಲಾಕಾರದ ಹಣ್ಣು ಹಣ್ಣಾದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಸಾಮಾನ್ಯವಾಗಿ ಇದು ಹೂ ಮತ್ತು ಹಣ್ಣನ್ನು ಮಾರ್ಚಿನಿಂದ ಆಗಸ್ಟ್ ತಿಂಗಳಲ್ಲಿ ಬಿಡುತ್ತದೆ. ಭಾರತದ ಎಲ್ಲೆಡೆಯಲ್ಲೂ ಬೆಳೆಯುವ ಈ ವನಸ್ಪತಿ ಕಾಡುಗಳಲ್ಲಿ, ಉದ್ಯಾನವನಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಇದರ ವಿವಿಧ ವಿಧಗಳೆಂದರೆ ಕರಿನೆಕ್ಕಿ, ಕಾಡನೆಕ್ಕಿ, ಬಿಳಿನೆಕ್ಕಿ ಮುಂತಾದವುಗಳು. ಇದರ ಉಪಯುಕ್ತವಾದ ಅಂಗಗಳೆಂದರೆ ಎಲೆ, ಬೇರು ಮತ್ತು ಬೀಜ. ಕಟು ತಿಕ್ತ ರಸವನ್ನು ಹೊಂದಿದ ಇದು ವಾತ ಕಫಹರ, ನೇತ್ರರೋಗ, ಆಮವಾತ ರೋಗಗಳನ್ನು ಇದು ನಿವಾರಿಸುತ್ತದೆ ಎಂದು ಹೇಳಲಾಗಿದೆ. ನೆಕ್ಕಿ, ಅಮೃತಬಳ್ಳಿ, ಅಣಿಲೆಕಾಯಿ, ಕರಿಮೆಣಸಿನ ಪುಡಿಯನ್ನು ಸಮ ಪ್ರಮಾಣದ ಕಷಾಯ ಮಾಡಿ ಸ್ವಲ್ಪ ಲವಣವನ್ನು ಬೆರೆಸಿ ಸೇವಿಸುವುದರಿಂದ ಕೆಮ್ಮು ಮತ್ತು ಉಬ್ಬಸ ರೋಗಗಳು ಕಡಿಮೆಯಾಗುತ್ತವೆ. ನೆಕ್ಕಿಬೇರಿನ ಕಷಾಯವನ್ನು ಅಪಸ್ಮಾರ ರೋಗಕ್ಕೆ ಕೂಡ ಕೊಡಲಾಗುತ್ತದೆ. ನೆಕ್ಕಿಯ ಎಲೆಗಳ ಕಲ್ಕವನ್ನು ಸಂಧಿಬಾವುಗಳಿಗೆ ಬಿಸಿ ಮಾಡಿ ಕಟ್ಟುವುದರಿಂದ ಬಾವು ಅಥವಾ ಸಂಧಿಗಳ ಶೋಧ ನಿವಾರಣೆಯಾಗುತ್ತದೆ. ಇದರ ಎಲೆಯ ಕಷಾಯದಿಂದ ಬಾಯಿ ತೊಳೆಯುವುದರಿಂದ ಗಂಟಲು ನೋವು, ಹುಣ್ಣುಗಳು ವಾಸಿಯಾಗುತ್ತವೆ. ನೆಕ್ಕಿಯ ಒಣ ಎಲೆಯ ಹೊಗೆಯನ್ನು ಸೇವಿಸುವುದರಿಂದ ನೆಗಡಿ, ತಲೆನೋವು ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. ನೆಕ್ಕಿಯ ರಸ ಅಥವಾ ಕಷಾಯಕ್ಕೆ ಹಿಪ್ಪಲಿ ಚೂರ್ಣ ಬೆರೆಸಿ ಸೇವಿಸುವುದು ಕಫಜ್ವರ, ನೆಗಡಿ, ಗಂಟಲು ನೋವು, ಚಳಿಜ್ವರ ಮುಂತಾದವುಗಳ ನಿವಾರಣೆಯನ್ನು ಮಾಡಬಹುದು ಎಂದು ಹೇಳಲಾಗುತ್ತದೆ. ನೆಕ್ಕಿಯ ಅತಿಯಾದ ಅಥವಾ ತಪ್ಪಾದ ಸೇವನೆಯಿಂದ ಬೇರೆ ಬೇರೆ ರೀತಿಯ ರೋಗಗಳು ಬರುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಇದರ ಸೇವನೆಯ ಮೊದಲು ಸೂಕ್ತ ವೈದ್ಯರ ಸಲಹೆ ಪಡೆದು ಸೇವಿಸುವುದು ಉತ್ತಮ.
1: ರೈತರಿಗೆ ಸಲಹೆ ಕೇಳಿದಿರಿ.
2: ಪ್ರಿಯ ಕೇಳುಗರೆ, ಭಾನುವಾರದ ಮುಂಜಾನೆಯನ್ನು ಸ್ಫೂರ್ತಿದಾಯಕವಾಗಿಸಿ ಕೇಳಿ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ವಿವಿಧ ಕ್ಷೇತ್ರದ ಗಣ್ಯರೊಂದಿಗೆ ಒಂದಿಷ್ಟು ಮಾತು, ಮತ್ತೊಂದಿಷ್ಟು ಹರಟೆ. ಪ್ರತಿ ಭಾನುವಾರ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಈ ವಾರದ ಅತಿಥಿಯಾಗಿ ಕಾಲದ ಗರ್ಭದಲ್ಲಿ ಹುದುಗಿದ ಇತಿಹಾಸದ ಪುಟಗಳನ್ನು ಮರುಸೃಷ್ಟಿಸುವ ಮಾಂತ್ರಿಕ, ತುಳುನಾಡಿನ ದೈವಶಕ್ತಿಯ ಮೂಲವನ್ನರಸಿ ಜಾನಪದ ಜೀವಾಳವನ್ನು ಅರಿತು ಪರಂಪರೆಯ ಹಾದಿಯಲ್ಲಿ ಬೆಳಕಾದ ಜ್ಞಾನದೀಪ, ಪಾಡ್ದನಗಳ ಪಲ್ಲವಿಯಲ್ಲಿ ಕೃಷಿ ಸಂಸ್ಕೃತಿಯ ಹಸಿರಿನಲ್ಲಿ ದೈವಾರಾಧನೆ, ನಾಗಾರಾಧನೆಯ ಪವಿತ್ರತೆಯಲ್ಲಿ ತುಳು ಬದುಕಿನ ಸತ್ಯವನ್ನು ಕಂಡುಕೊಂಡವರು ಇತಿಹಾಸದ ಅಪ್ರತಿಮ ವಿದ್ವಾಂಸರಾದ KL ಕುಂಡಂತಾಯ.
3: ಫಲದಾಂತಿ ಪೊಣ್ಣಗು ಫಲ, ಬುಳೆದಾಂತಿ ಕಂಡೋಗು ಬುಳೆ ಎನ್ನುವ ವಾಗ್ದಾನದೊಂದಿಗೆ ನಾವು ಇಲ್ಲಿ ನೆಲೆಯಾಯಿತು. ಆ ಊರಿನ ಜನರಿಗೆ ಅಥವಾ ಭೂಮಿಯ ಜನರಿಗೆ ಫಲ ಇಲ್ಲದ ಹೆಣ್ಣುಗಳಿಗೆ ಫಲ ಕೊಡುತ್ತೇವೆ, ಇದು ಬೆಳೆ ಬೆಳೆಯದ ಗದ್ದೆಯಲ್ಲಿ ನಾವು ಬೆಳೆ ಬೆಳೆಯುವ ಹಾಗೆ ಬೆಳೆಯನ್ನು ಕೊಡುತ್ತೇವೆ ಎನ್ನುವಂಥ ವಾಗ್ದಾನದೊಂದಿಗೆ ಅವರು ನೆಲೆಯಾದರು ಎನ್ನುವಂಥ ಒಂದು ದೊಡ್ಡ ಸತ್ಯ ಸಿಗ್ತದೆ. ಇದು ಅವರೊಟ್ಟಿಗೆ ಕೂತು ಮಾತಾಡಿದಾಗ ಸಿಕ್ಕೋದು. ಕ್ಷೇತ್ರಗಾರ್ಯದ ದೊಡ್ಡ ಆ ವಿಷಯ ಯಾರಿಗೂ ಗೊತ್ತಿಲ್ಲ.
2: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
4: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ನಿರ್ವಾಚನಾಯೋಗೇನ ಪಶ್ಚಿಮಬಂಗಾಲಸ್ಯ ಪಂಚದಶ ಮತದಾನಕೇಂದ್ರೇಷು ಪುನರ್ಮತದಾನಾಯ ಆದೇಶಃ ಪ್ರದತ್ತಃ. ಮಗರಹಾಟ ಪಶ್ಚಿಮ ವಿಧಾನಸಭಾ ಕ್ಷೇತ್ರಸ್ಯ ಏಕಾದಶ ಕೇಂದ್ರೇಷು ತಥಾ ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರಸ್ಯ ಚತುರ್ಮತದಾನಕೇಂದ್ರೇಷು ಅದ್ಯ ಪುನಃ ಮತದಾನಂ ಭವಿಷ್ಯತಿ. ಏತೇಷು ಕೇಂದ್ರೇಷು ಪ್ರಾತಃ ಸಪ್ತವಾದನಾತ್ ಆರಭ್ಯ ಸಾಯಂ ಷಡ್ವಾದನಂ ಯಾವತ್ ಮತದಾನಂ ಭವಿಷ್ಯತಿ. ಆಯೋಗೇನೋಕ್ತಂ ಯತ್ ಏತೇಷು ಮತದಾನಕೇಂದ್ರೇಷು ಪುನರ್ಮತದಾನಸ್ಯ ನಿರ್ಣಯಃ ಪರ್ಯವೇಕ್ಷಕಾಣಾಂ ನಿರ್ವಾಚನಾಧಿಕಾರಿಣಾಂಚ ಪ್ರತಿವೇದನಮಾಲಕ್ಷ್ಯ ಪ್ರದತ್ತಃ. ಏತೇಷು ಮತದಾನಕೇಂದ್ರೇಷು ಬುಧವಾಸರೆ ವಿಧಾನಸಭಾ ನಿರ್ವಾಚನಸ್ಯ ದ್ವಿತೀಯ ಚರಣಾಯ ಮತದಾನಂ ಜಾತಮಾಸೀತ್. ಪ್ರತಿವೇದನಾನಾಮಾಧಾರೆ ಆಯೋಗೇನ ಏತೇಷು ಮತದಾನಕೇಂದ್ರೇಷು ನಿರ್ವಾಚನಂ ನಿರಸ್ತೀಕೃತಮಾಸೀತ್. ಆಂಧ್ರಪ್ರದೇಶ ಅರುಣಾಚಲ ಪ್ರದೇಶ ಹರಿಯಾಣ ಚಂಡೀಗಢ ಮಧ್ಯಪ್ರದೇಶ ಛತ್ತೀಸ್ಗಢೇಷು ಅಸ್ಯ ವರ್ಷಸ್ಯ ಜನಗಣನಾಯಾಃ ಪ್ರಥಮಚರಣಸ್ಯ ಅಂತರ್ಗತಂ ಅದ್ಯಾರಭ್ಯ ಗೃಹಸೂಚೀಕ್ರಮಃ ಗೃಹಗಣನಾ ಚ ಪ್ರಾರಬ್ಧ ಅಸ್ತಿ. ಗೃಹಮಂತ್ರಾಲಯೇನೋಕ್ತಂ ಯತ್ ಇದಂ ಕಾರ್ಯಂ ಅಸ್ಯ ವರ್ಷಸ್ಯ ಮೈ ಮಾಸಸ್ಯ ತ್ರಿಂಶತ್ ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಅಸ್ಯ ಅಂತರ್ಗತಂ ಪ್ರಶಿಕ್ಷಿತ ಗಣನಾಕರ್ತಾರಃ ಪ್ರತಿ ಗೃಹಂ ಗತ್ವಾ ಸೂಚನಾ ಏಕತ್ರತಂ ಕರಿಷ್ಯಂತಿ. ಏತನ್ಮಧ್ಯೆ ದಿಲ್ಲಿ ರಾಜಸ್ಥಾನ ಮಹಾರಾಷ್ಟ್ರ ಮೇಘಾಲಯ ಝಾರಖಂಡಾನಾಂ ನಗರ ನಿಗಮೇಷು ಅಪಿ ಸ್ವಗಣನಾಯಾಃ ಸೌವಿಧ್ಯಂ ಪ್ರಾರಬ್ಧಂ ಅಸ್ತಿ. ಆಭಾಸೀಯ ಮಾಧ್ಯಮೇನ ಸೌವಿಧ್ಯಮಿದಂ ಅಸ್ಯ ಮಾಸಸ್ಯ ಪಂಚದಶ ದಿನಾಂಕಂ ಯಾವತ್ ಪ್ರಚಲಿಷ್ಯತಿ. ಅನಂತರಂ ಅಸ್ಯ ಮಾಸಸ್ಯ ಷೋಡಶ ದಿನಾಂಕಾದಾರಭ್ಯ ಆಗಾಮಿ ಮಾಸಸ್ಯ ಚತುರ್ದಶ ದಿನಾಂಕಂ ಯಾವತ್ ಪ್ರತಿ ಗೃಹಂ ಗತ್ವಾ ಕಾರ್ಯಂ ಪ್ರಚಲಿಷ್ಯತಿ. ಬಿಹಾರೆ ಪಂಚದಶ ದಿವಸೀಯಃ ಸ್ವಗಣನಾವಧಿಃ ಅದ್ಯ ಸಮಾಪ್ತಃ ಭವಿಷ್ಯತಿ. ಅಥ ಕ್ಷೇತ್ರ ಸಂಚಾಲನಂ ಅದ್ಯಾರಪ್ಸ್ಯತೆ. ಏವಂಚ ಅಸ್ಯ ಮಾಸಸ್ಯ ಏಕತ್ರಿಂಶದ್ ದಿನಾಂಕಂ ಯಾವತ್ ಪ್ರಚಲಿಷ್ಯತೆ. ವಿದೇಶ ಮಂತ್ರಾಲಯೇನ ಗತಮಾಸಸ್ಯ ಪಂಚವಿಂಶತಿ ದಿನಾಂಕಾದಾರಭ್ಯ ತ್ರಿಂಶದ್ ದಿನಾಂಕಂ ಯಾವತ್ ಬ್ಯಾಂಗ್ಲೂರ್ ಕರ್ನಾಟಕ ಭುವನೇಶ್ವರ ಒಡಿಶಾ ಚೇತ್ಯೇಷು ಸ್ಥಾನೇಷು ಆರ್ಟ್ ಆಫ್ ಲಿವಿಂಗ್ ಇತ್ಯೇತಸ್ಯ ಸಹಯೋಗೇನ ಯುವ ನೇತೃಭ್ಯಃ ಬಿಮ್ಸ್ಟೆಕ್ ವಿನಿಮಯ ಕಾರ್ಯಕ್ರಮಸ್ಯಾಯೋಜನಂ ಕೃತಮಾಸೀತ್. ಆ ಸಪ್ತಾಹಂ ಪ್ರಚಲಿತೆ ಅಸ್ಮಿನ್ ಕಾರ್ಯಕ್ರಮೆ ಸಪ್ತ ಬಿಮ್ಸ್ಟೆಕ್ ಸದಸ್ಯ ದೇಶಾನಾಂ ಸರ್ವೇಷಾಂ ಕ್ಷೇತ್ರಾಣಾಂ ಸಪ್ತತ್ಯಧಿಕ ಯುವ ನೇತಾರಃ ಭಾಗಂ ಗೃಹೀತವಂತಃ. ವಿದೇಶ ಮಂತ್ರಾಲಯೇನೋಕ್ತಂ ಯತ್ ಅಯಂ ಕಾರ್ಯಕ್ರಮಃ ಗತವರ್ಷೆ ಬ್ಯಾಂಕಾಕ್ ನಗರೆ ಷಷ್ಠ ಬಿಮ್ಸ್ಟೆಕ್ ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕೃತಾ ಘೋಷಣಾ ಪ್ರಖ್ಯಾಪನಾಯ ಆಯೋಜಿತಃ ಆಸೀತ್. ಕೇಂದ್ರೀಯ ಪಂಚಾಯತಿ ರಾಜ ಮಂತ್ರಾಲಯಃ ಅದ್ಯ ಹೈದರಾಬಾದೆ ಆತ್ಮನಿರ್ಭರ್ ಪಂಚಾಯತ್ ಉಪಕ್ರಮೆ ಏಕ ಔಟ್ರೀಚ್ ಇತಿ ಕಾರ್ಯಶಾಲಾ ಆಯೋಜಯಿಷ್ಯತೆ. ಔಟ್ರೀಚ್ ಇತಿ ಕಾರ್ಯಶಾಲಾ ಪ್ರತಿಭಾಗೇಭ್ಯಃ ರಾಷ್ಟ್ರೀಯ ಗ್ರಾಮ ಸ್ವರಾಜಾಭಿಯಾನಸ್ಯ ಅಂತರ್ಗತಂ ಪಂಚಾಯತಿ ರಾಜ್ ಮಂತ್ರಾಲಯಸ್ಯ ಏಕಸ್ಯ ಉಪಕ್ರಮಸ್ಯ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮಸ್ಯ ದೃಷ್ಟ್ಯಾ ಉದ್ದೇಶ್ಯೈ ಪರಿಚಾಲನ ಅವಸಂರಚನಯಾ ಚ ಪರಿಚಯಂ ದಾಸ್ಯತಿ. ಪಂಚಾಯತಿರಾಜ ಮಂತ್ರಾಲಯಸ್ಯ ಸಚಿವಃ ವಿವೇಕ ಭಾರದ್ವಾಜಃ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮಸ್ಯ ದೃಷ್ಟಿಮಾಲಕ್ಷ್ಯ ಮುಖ್ಯ ಭಾಷಣಂ ಪ್ರದಾಸ್ಯತಿ. ಏತಸ್ಯ ಅನಂತರಂ ರಾಷ್ಟ್ರೀಯ ನೀತಿ ಉದ್ದೇಶ್ಯಾನಾಂ

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಮುಂಜಾನೆ 10:30 ತುಳು ಕಾರ್ಯಕ್ರಮದಲ್ಲಿ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು ಪ್ರಸಾರವಾಗಲಿದೆ. ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. ಬಳಿಕ ಕೋಸ್ಟಲ್ವುಡ್ ಕಮ್ಮೆನ ತುಳು ಚಿತ್ರಕಳತ್ತ ಸಾಲು ಸಮ್ಮನ ನಿರ್ಮಾಣ. ಪ್ರಸ್ತುತಿ ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
1: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
1: ಹೌದೆ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
2: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಅಮ್ಮ ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ, ಇರು ಇರು ಸ್ವಲ್ಪ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು. ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023ರಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ. ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಈಗ ವಾರ್ತೆಗಳ ವಿವರ. ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಕೈಗಾರಿಕಾ ಖಾತೆ ಸಚಿವ ಡಾ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಹೊಸಕೋಟೆ ಸಮೀಪ 5 ಮೆಗಾವ್ಯಾಟ್ ಸಾಮರ್ಥ್ಯದ ಸುಸ್ಥಿರ ಡೇಟಾ ಕೇಂದ್ರ ಪಾರ್ಕ್ ಸ್ಥಾಪಿಸಲಿದ್ದು, ಪಾವಗಡದಿಂದ ನೇರವಾಗಿ ಸೌರ ವಿದ್ಯುತ್ತನ್ನು ಪೂರೈಕೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದ 350 ಎಕರೆಯಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲಿದ್ದು, ಮೈಸೂರಿನಲ್ಲಿ ಮತ್ತೊಂದು ಡೇಟಾ ಪಾರ್ಕ್ ಸ್ಥಾಪನೆಗೆ ಸೂಕ್ತ ಜಾಗವನ್ನು ಗುರುತಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಉನ್ನತ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಸಂಯೋಜಕರು ಎಂಬ ವಿಶೇಷ ಯೋಜನೆಯನ್ನು 2026-27ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೊಳಿಸಲು ತೀರ್ಮಾನಿಸಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಕನಿಷ್ಠ 5 ವರ್ಷ ಸೇವಾ ಅನುಭವ ಹೊಂದಿರುವ ಹಾಗೂ ಯುಜಿಸಿ ಅರ್ಹತೆ ಹೊಂದಿರದ ಅತಿಥಿ ಉಪನ್ಯಾಸಕರನ್ನು ತಾತ್ಕಾಲಿಕವಾಗಿ ಶೈಕ್ಷಣಿಕ ಸಂಯೋಜಕರಾಗಿ ನೇಮಿಸಲಾಗುವುದು. ಇದರಿಂದ ಸುಮಾರು 3,853 ಉಪನ್ಯಾಸಕರಿಗೆ ಪ್ರಯೋಜನವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ತಿಳಿಸಿದ್ದಾರೆ. ಶೈಕ್ಷಣಿಕ ಸಂಯೋಜಕರು ಕಾಲೇಜುಗಳಲ್ಲಿ ಪ್ರಯೋಗಾಲಯ, ಗ್ರಂಥಾಲಯ, ಐಟಿ, ಪರೀಕ್ಷಾ ಕಾರ್ಯಗಳು ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತರಬೇತಿಗಳನ್ನು ನೀಡಲು ಸಹ ಯೋಜನೆ ರೂಪಿಸಲಾಗಿದೆ. ಈ ಯೋಜನೆ ಅತಿಥಿ ಉಪನ್ಯಾಸಕರಿಗೆ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಒದಗಿಸುವುದರ ಜೊತೆಗೆ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಉಚ್ಚ ನ್ಯಾಯಾಲಯದ ಆದೇಶದ ಹಾಗೂ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಇಂದು 2023ರ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮತ ಎಣಿಕೆ ನಡೆಯಲಿದೆ. ಎಣಿಕೆ ಸಂದರ್ಭದಲ್ಲಿ ಹಾಲಿ ಶಾಸಕ ಟಿಡಿ ರಾಜೇಗೌಡ ಸೇರಿ ಅಂದು ಸ್ಪರ್ಧೆ ಮಾಡಿದ್ದ 13 ಅಭ್ಯರ್ಥಿಗಳಿಗೂ ಖುದ್ದು ಹಾಜರಿರಲು ಸೂಚಿಸಲಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಸಿಸಿಟಿವಿ ಅಳವಡಿಕೆ ಹಾಗೂ ವಿಡಿಯೋ ಚಿತ್ರೀಕರಣ ವ್ಯವಸ್ಥೆ ಮಾಡಲಾಗಿದೆ. ಇಂದು ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಹಾಗೂ 500ಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತ್ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕರ್ನಾಟಕದ ಹಲವೆಡೆಗಳಲ್ಲಿ ತಾಪಮಾನ ಏರಿಕೆ ಹಿನ್ನೆಲೆ ಕಾರ್ಮಿಕರಿಗೆ ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಜಾಗೃತಿ ನಿರ್ದೇಶನಗಳನ್ನು ನೀಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ 101 ಅಸಂಘಟಿತ ವಲಯಗಳ ಒಟ್ಟು 59,928 ಕಾರ್ಮಿಕರು ಈಗಾಗಲೇ ನೋಂದಣಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಇಶ್ರಮ್ ಪೋರ್ಟಲ್ನಲ್ಲಿ ಜಿಲ್ಲೆಯ 411,358 ಕಾರ್ಮಿಕರು ನೋಂದಣಿಯಾಗಿದ್ದಾರೆ. ಬೇಸಿಗೆ ಸಂದರ್ಭ ಕಾರ್ಮಿಕರು ಕೈಗೊಳ್ಳಬೇಕಾದ ಮುಂಜಾಗ್ರತೆ ಸೇರಿದಂತೆ ಜಿಲ್ಲೆಯಲ್ಲಿ ವಿವಿಧ ಯೋಜನೆಗಳಡಿ ನೋಂದಾಯಿತ ಕಾರ್ಮಿಕರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲೆಯ ಕಾರ್ಮಿಕ ಇಲಾಖೆ ಜಿಲ್ಲಾ ಅಧಿಕಾರಿ ಮಹೇಶ್ ಕುಳ್ಳಲ್ಲಿ.
1: ಅಂಬೇಡ್ಕರ್ ಸಹಾಯಹಸ್ತ ಯೋಜನೆಯಡಿ 9,361 ಕಾರ್ಮಿಕರು ನೋಂದಣಿಯಾಗಿರುತ್ತಾರೆ. ಈ ಸಹಾಯಹಸ್ತ ಯೋಜನೆಯಡಿ ವಿವಿಧ ಅಸಂಘಟಿತ ವಲಯದ ಕಾರ್ಮಿಕರು ನೋಂದಣಿಯಾಗಿರುತ್ತಾರೆ. ಉದಾಹರಣೆ ಹಮಾಲರು, ಕಂಬಾರರು, ಕುಂಬಾಲರು, ಅಗಸರು, ಬಟ್ಟಿ ಕಾರ್ಮಿಕರು, ಟೈಲರ್ಗಳು, ಈ ರೀತಿ ಆದಂತಹ 101 ವಲಯದ ಕಾರ್ಮಿಕರನ್ನ ನೋಂದಣಿ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದರ ಜೊತೆಗೆ

0: ಮೋಟಾರು ಹಾಗೂ ಮೋಟಾರ್ ಸಂಬಂಧಿಸಿದ ಕಾರ್ಮಿಕರ ಸಂಬಂಧಿಸಿದಂತೆ ಒಟ್ಟು 1885 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. ಇದರಲ್ಲಿ ಚಾಲಕರು, ನಿರ್ವಾಹಕರು, ಬಾಡಿ ಫಿಟ್ಟಿಂಗ್ ಮಾಡತಕ್ಕಂತಹ ಕಾರ್ಮಿಕರು, ಅದರ ಜೊತೆಗೆ ಬುಕಿಂಗ್ ಮಾಸ್ತರು, ಈ ರೀತಿಯ ಕಾರ್ಮಿಕರು ಸಹ ಸೇರಿಕೊಂಡಿರ್ತಾರೆ. ಅದೇ ರೀತಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಈಶ್ರಮ, ಅಂದ್ರೆ ಅಸಂಘಟಿತ ವಲಯದ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡತಕ್ಕಂತಹ ಜಾರಿ ತಂದಿರುವ ಯೋಜನೆಯಾದ ಈಶ್ರಮ ಯೋಜನೆಯಡಿ ಬೀದರ್ ಜಿಲ್ಲೆಯಾದಂತೆ ಒಟ್ಟು 411,368 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. 350 ಹೆಚ್ಚು ಅಸಂಘಟಿತ ವಲಯದ ಕಾರ್ಮಿಕರು ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಅದರ ಜೊತೆಗೆ ಅಸಂಘಟಿತ ವಲಯದ ಕಾರ್ಮಿಕರು ಇರುವಂತಹ ಪಿಂಚಣಿ ಯೋಜನೆಯಡಿ ಒಟ್ಟು 617 ಕಾರ್ಮಿಕರ ನೋಂದಣಿಯಾಗಿರುತ್ತದೆ. ಅದಲ್ಲದೆ ಪ್ರಸ್ತುತ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ವಿವಿಧ ಮಾಲೀಕರಿಗೆ 12-3 ಗಂಟೆವರೆಗೆ ಹೊರಾಂಗಣ ಕೆಲಸ ಅವಾಯ್ಡ್ ಮಾಡಲಿಕ್ಕೆ ಸೂಚಿಸಲಾಗಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ತಂಪಾದ ನೀರಿನ ವ್ಯವಸ್ಥೆ ಮಾಡಬೇಕು, ಶೌಚಾಲಯ ವ್ಯವಸ್ಥೆ ಮಾಡಬೇಕಂತ ಸೂಚನೆ ಕೊಡಲಾಗಿದೆ. ಅದೇ ರೀತಿ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಬಗ್ಗೆ ಸಹಿತ ಜಾಗೃತಿ ಕಾರ್ಯಕ್ರಮಗಳು ಸಹಿತ ತಿಳಿಸುತ್ತೇವೆ. ಮುಂದುವರೆದು ಅಸಂಘಟಿತ ವಲಯದಲ್ಲಿ ದುಡಿತಕ್ಕಂಥ ವಿವಿಧ ಕಾರ್ಮಿಕರಿಗೆ ಕಾರ್ಮಿಕ ಮುಖಂಡರ ಮೂಲಕ ಹಾಗೂ ಮಾಲೀಕರಿಗೆ ಮೂಲಕ ಮೌಖಿಕವಾಗಿ ಬಿಸಿಲು ತಾಪಮಾನದ ಕುರಿತು ಮುನ್ನೆಚ್ಚರಿಕೆ ಸೂಚಿಸಲಾಗಿರುತ್ತೆ. ಸಾಧ್ಯವಾದಷ್ಟು ಹಗುರವಾದ ಬಟ್ಟೆಗಳನ್ನ ಹಾಕೋದಕ್ಕೆ ಹಾಗೂ ತಂಪಾದ ನೀರಿನ ವ್ಯವಸ್ಥೆ ಮಾಡ್ಕೋಬೇಕು. ಅದೇ ರೀತಿ ಡಿಹೈಡ್ರೇಷನ್ ಆದಂತಹ ಪ್ರಕರಣಗಳಲ್ಲಿ ಮಾಲೀಕರಿಗೆ ORS ವ್ಯವಸ್ಥೆ ಮಾಡ್ಕೊಳ್ಳಲಿಕ್ಕೆ ಸಹಿತ ಮೌಖಿಕವಾಗಿ ತಿಳಿಸಲಾಗಿರುತ್ತದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಆಯೋಜನೆಗೊಂಡಿರುವ ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನಗೊಳ್ಳಲಿದೆ. ಕಳೆದ ಒಂದು ತಿಂಗಳಿನಿಂದ ನಡೆಯುತ್ತಿರುವ ಈ ಹಾಕಿ ಪಂದ್ಯದಲ್ಲಿ 382 ಕೊಡವ ಕುಟುಂಬಗಳ ತಂಡಗಳು ಪಾಲ್ಗೊಂಡಿದ್ದವು. ಚೇನಂಡ ಕುಟುಂಬಸ್ಥರು ಆಯೋಜಿಸಿದ್ದ 26ನೇ ವರ್ಷದ ಹಾಕಿ ಪಂದ್ಯಾವಳಿಯ ಫೈನಲ್ಸ್ನಲ್ಲಿ ಇಂದು ಕುಲೇಟಿರ್ ಮತ್ತು ಚೆಪ್ಪುಡಿರ್ ತಂಡಗಳು ಪ್ರತಿಷ್ಠಿತ ಕೊಡವ ಹಾಕಿ ಚಾಂಪಿಯನ್ ಟ್ರೋಫಿಗಾಗಿ ಸೆಣಸಲಿವೆ. ಇಂದು ಮಧ್ಯಾಹ್ನ 1 ಗಂಟೆಗೆ ಆಯೋಜಿತ ಫೈನಲ್ ಪಂದ್ಯಾಟದ ಸಭಾ ಕಾರ್ಯಕ್ರಮದಲ್ಲಿ ಕೇಂದ್ರ ಕ್ರೀಡಾ ಖಾತೆ ಸಚಿವರಾದ ಡಾ ಮನ್ಸುಖ್ ಮಾಂಡವ್ಯ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಕ್ರೀಡೆಗೆ ಎಲ್ಲ ರೀತಿಯ ಸೌಲಭ್ಯ ಒದಗಿಸುವಂತೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ಕೊಡವ ಹಾಕಿ ಫೆಡರೇಷನ್ ಅಧ್ಯಕ್ಷ ಪಿಕೆ ಬೋಪಣ್ಣ ತಿಳಿಸಿದ್ದಾರೆ. ಇಂದು ಫೈನಲ್ ಪಂದ್ಯಕ್ಕಾಗಿ ನಾಪೋಕ್ಲುವಿನ ಹಾಕಿ ಮೈದಾನದಲ್ಲಿ ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ. ಕೊಡವ ಕ್ರಿಕೆಟ್ ಅಕಾಡೆಮಿ ವತಿಯಿಂದ ಕೊಡವ ಕುಟುಂಬಗಳ ನಡುವೆ ಮೂರ್ನಾಡು ಗ್ರಾಮದಲ್ಲಿ ಆಯೋಜಿತಗೊಂಡಿದ್ದ 24ನೇ ವರ್ಷದ ಬೇತ್ರಿ ಮುಕ್ಕಾಟಿರ್ ಕಪ್ ಕ್ರಿಕೆಟ್ ನಮ್ಮೆಯ ಫೈನಲ್ಸ್ ಪಂದ್ಯದಲ್ಲಿ ಚಕ್ಕೇರ್ ತಂಡ ಸತತ 9ನೇ ಬಾರಿಗೆ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಮಹಿಳಾ ಕ್ರಿಕೆಟ್ನಲ್ಲಿ ಹರಿಹರ ಮುಕ್ಕಾಟಿರ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಮಹಿಳಾ ತಂಡದ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ಮಣವಟ್ಟಿರ್ ತಂಡ ಹರಿಹರ ಮುಕ್ಕಾಟಿರ್ ತಂಡದ ವಿರುದ್ದ ಸೋಲು ಕಂಡಿತು. ಕೊಡವ ಕ್ರಿಕೆಟ್ ಹಬ್ಬದ ಪುರುಷರ ವಿಭಾಗದಲ್ಲಿ ಅತಿ ಹೆಚ್ಚು 8 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದ ಬಾಲಿಷ್ಟ ಚಕ್ಕೇರ್ ತಂಡ ಮತ್ತು ಕೆದಮಳ್ಳೂರು ಮಾಳೇಟಿರ್ ತಂಡಗಳು ಫೈನಲ್ ಪಂದ್ಯದಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಹೋರಾಟಕ್ಕಿಳಿದವು. ಸಮಬಲದ ಹೋರಾಟಕ್ಕೆ ಸಾಕ್ಷಿಯಾದ ಫೈನಲ್ ಪಂದ್ಯದಲ್ಲಿ ಚಕ್ಕೇರ್ ತಂಡದ ಬ್ಯಾಟ್ಸ್ಮನ್ಗಳು ಕೇವಲ 8 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಒಟ್ಟು 106 ರನ್ ಗಳಿಸಿ ಮಾಳೇಟಿರ್ ತಂಡವನ್ನು ಪರಾಭವಗೊಳಿಸುವ ಮೂಲಕ 9ನೇ ಬಾರಿಗೆ ಚಾಂಪಿಯನ್ ತಂಡದ ಪಟ್ಟವನ್ನು ಮುಡಿಗೇರಿಸಿಕೊಂಡಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಸುರಿದ ಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾವಿನ ಬೆಳೆ ಹಾನಿಯ ಬಗ್ಗೆ ತಿಳಿದು ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಬಾಧಿತ ಪ್ರದೇಶಗಳಾದ ಆರೇಕುಂಟೆ, ದೊಡ್ಡಮೊಲದೊಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಸಮಾಧಾನ ಸಮಾರೋಹ 2026 ಎಂಬ ವಿಶೇಷ ಲೋಕ್ ಅದಾಲತ್ತನ್ನು 21ನೇ ಆಗಸ್ಟ್ನಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದ್ದಾರೆ. ಕಾರವಾರ ಜಿಲ್ಲಾ ನ್ಯಾಯಾಲಯದ ಕಾನೂನು ಸೇವಾ ಪ್ರಾಧಿಕಾರದ ಕಚೇರಿಯಲ್ಲಿ ಅವರು ಈ ವಿಷಯ ತಿಳಿಸಿದರು. ಯಾದಗಿರಿ ಜಿಲ್ಲೆಯಲ್ಲಿನ ಕುಡಿಯುವ ನೀರಿನ ತೊಂದರೆ ನಿವಾರಣೆಗೆ 45 ಸಮಸ್ಯಾತ್ಮಕ ಗ್ರಾಮಗಳನ್ನು ಗುರುತಿಸಿ 54 ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ.

0: ಎಂದು ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಲವೀಶ್ ಒರಡಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು, ಮೈಸೂರು ಹಾಗೂ ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧಾರ. ಅತಿಥಿ ಉಪನ್ಯಾಸಕರ ಹಿತಾಸಕ್ತಿ ಕಾಪಾಡುವ ಶೈಕ್ಷಣಿಕ ಸಂಯೋಜಕರು, ವಿಶೇಷ ಯೋಜನೆ ಜಾರಿಗೆ ತೀರ್ಮಾನ, ಸಚಿವ ಡಾ ಎಂಸಿ ಸುಧಾಕರ್. ಇಂದು 2023ರಲ್ಲಿ ನಡೆದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ, ಎಣಿಕಾ ಕೇಂದ್ರದ ಸುತ್ತ ನಿಷೇಧಾಜ್ಞೆ ಜಾರಿ. ಕೊಡವ ಕೌಟುಂಬಿಕ 26ನೇ ವರ್ಷದ ಹಾಕಿ ಪಂದ್ಯಾವಳಿ ಇಂದು ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು, ಇದೀಗ ಸುಗಮ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಬಿಆರ್ ಛಾಯಾ ಅವರು ಜಯಗೋಪಾಲ್ ಅವರ ಜೊತೆ ಹಾಡಿರುವ ಗೀತೆ ಉಯ್ಯಾಲೆಯಾಗಿದೆ ಮನಸ್ಸು, ರಚನೆ ಸಿದ್ದಲಿಂಗಯ್ಯ.

ಬಿ ಆರ್ ಛಾಯಾ ಅವರು ಶಿವಮೊಗ್ಗ ಸುಬ್ಬಣ್ಣ ಅವರ ಜೊತೆ ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ ಚೆಂಗುಲಾಬಿಯ ನಡುವೆ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಬಿಆರ್ ಛಾಯಾ ಅವರು ವಿವಿಧ ಗಾಯಕರ ಜೊತೆ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೇ,
2: ನನ್ನ ರಾಗತಾನ ಪಲ್ಲವಿ.
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
5: ಆಕಾಶವಾಣಿದ ಮಂಗಳೂರು ಕೇಂದ್ರೋಡ್ದು ಮೂರ್ದು ಬರೊಂದುಂಡು ತುಳು ಕಾದಂಬರಿ ಓದುದ ಸರಣಿ ಪ್ರತಿ ಶನಿವಾರ ಕಾಂಡೆ 10:30.
6: ರುಕ್ಕುಗು ಕಂಡನಿಲ್ಲದ ಬಡಪತ್ತಡು ಉರು ಹತ್ತುಂಡು ಆಲ ಅಡೆಗು ಬರೀರಿಗೆ ಒಪ್ಪಿಜೋಲು ಒತ್ತಾಯಡ ಕಡಪುಡುಂಡ ಅಪ್ಪಿದಾಂತಿನ ಮಗಲಿಗೆ ತಿದ್ದೆಪ್ಪೆ ಹಿಂಸೆ ಕೊರಿಯಲೊಂದು ಪುಕಾರು ಬರ್ಪುಂಡು ಎನ್ನವು ಅಂಚಿಲತ್ತು ಇಂಚಿಲತ್ತದ ಇರಸ್ತಿಗೆ ಪಂದು ಪಂಡಲು ಲೆಪ್ಪೆರೆ ಬತ್ತಿನ ಮಾವಿ ತಮ್ಮಲೆ ಅವೆನೇ ನಿಜ ಅಂದು ಗ್ರೈಪೊಡಾಂಡು ಪಿರಪೋನಗ ಮರ್ಮಲನ ಬಗ್ಗೆದ ಮೋಕೆದ ಬರ್ನಿ ಅರ್ಧೊಗರ್ಧ ಖಾಲಿಯಾಂಡು.
5: ಜಾನಕಿ ಬ್ರಹ್ಮಾವರ ಮೇರ್ಬರೆತಿನ ರುಕ್ಕು ಕಾದಂಬರಿದ ಓದು ಕೇನೊಂದು ಪುಲೆ ಪ್ರತಿ ಶನಿವಾರ ಕಾಂಡೆ 10:30.

0: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
1: 100.3 FM ಫೋನ್ ಇನ್ ಟೆಲಿಕ್ವಿಜ್.
0: ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
0: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
1: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2219999 2222611 STD ಕೋಡ್ 0824 ಮೊಬೈಲ್ ಸಂಖ್ಯೆ 8277038000
0: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
2: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ ಮೇ 12 ಮಂಗಳವಾರ ಬೆಳಗ್ಗೆ 10:00 to 11:30
1: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
2: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ ಆಯ್ದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300ಕ್ಕೂ ಹೆಚ್ಚು ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನಾದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಾಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ಇಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಬೆಳಿಗ್ಗೆ 7ರಿಂದ ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ಸಂಬಂಧಪಟ್ಟ ಚುನಾವಣಾ ಅಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ತೆಗೆದುಕೊಂಡಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ 2ನೇ ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ವರದಿಗಳನ್ನು ಪರಿಶೀಲಿಸಿದ ಆಯೋಗ ಈ ಮತಗಟ್ಟೆಗಳಲ್ಲಿ ನಡೆದ ಚುನಾವಣೆಯನ್ನು ಅಸಿಂಧು ಎಂದು ಘೋಷಿಸಿದೆ. ಈ ಕುರಿತು ಆಯೋಗವು ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರ ಬರೆದಿದೆ. ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯ ನಡುವೆ ಇಂಧನ ಪೂರೈಕೆ, ನೌಕಾಯಾನ ಕಾರ್ಯಾಚರಣೆ ಮತ್ತು ಭಾರತೀಯ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ದೇಶಾದ್ಯಂತ ಎಲ್ಪಿಜಿ ಕಾಳಸಂತೆ ತಡೆಗೆ 2,300ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಲಾಗಿದೆ ಎಂದು ತಿಳಿಸಿದೆ. ಪ್ರಸ್ತುತ ಆನ್ಲೈನ್ ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಪ್ರಮಾಣ ಶೇಕಡ 98% ಏರಿಕೆಯಾಗಿದ್ದು ಸುಮಾರು 49.8 ಲಕ್ಷ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದೆ. ದುರುಪಯೋಗ ತಡೆಯಲು ಜಾರಿಗೆ ತಂದಿರುವ ಡೆಲಿವರಿ ಅಥೆಂಟಿಫಿಕೇಷನ್ ಕೋಡ್ ಆಧಾರಿತ ವಿತರಣೆ ಶೇಕಡ 93%ಕ್ಕೆ ತಲುಪಿದೆ. ವಾಣಿಜ್ಯ ಎಲ್ಪಿಜಿ ಹಂಚಿಕೆಯನ್ನು ಬಿಕ್ಕಟ್ಟಿಗೂ ಮುನ್ನವಿದ್ದಂತಹ ಅವಧಿಯ ಶೇಕಡ 70% ಮಟ್ಟಕ್ಕೆ ಹೆಚ್ಚಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನೌಕಾಯಾನ ಕುರಿತು ಮಾಹಿತಿ ನೀಡಿರುವ ಸರ್ಕಾರ, ಬಿಕ್ಕಟ್ಟಿನ ಪ್ರದೇಶಗಳಲ್ಲಿರುವಂತಹ ಎಲ್ಲ ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದು ಕಳೆದ 24 ಗಂಟೆಗಳಲ್ಲಿ ಭಾರತೀಯ ಧ್ವಜ ಹೊತ್ತ ಹಡಗುಗಳಿಗೆ ಸಂಬಂಧಿಸಿದ ಯಾವುದೇ ಅಹಿತಕರ ಘಟನೆಗಳು ವರದಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜಾಗತಿಕ ಇಂಧನ ಬಿಕ್ಕಟ್ಟಿನ ನಡುವೆಯೂ ದೇಶದ ಇಂಧನ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ತನ್ನ ಕಚ್ಚಾ ತೈಲ ಆಮದು ಮೂಲಗಳ ಸಂಖ್ಯೆಯನ್ನು 27ರಿಂದ 41ಕ್ಕೆ ಏರಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ದಕ್ಷಿಣ ಗುಜರಾತ್ನಲ್ಲಿ ನಡೆದಂತಹ ವೈಬ್ರೆಂಟ್ ಗುಜರಾತ್ ಪ್ರಾದೇಶಿಕ ಸಮಾವೇಶದಲ್ಲಿ ಮಾತನಾಡಿದ ಅವರು, ಇಂಧನ ಬಿಕ್ಕಟ್ಟನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ ದೀರ್ಘಕಾಲದ ಯೋಜನೆ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ದೇಶೀಯ ಸಂಸ್ಕರಣಾಗಾರಗಳಲ್ಲಿ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸಲು ಸೂಚನೆಯನ್ನು ನೀಡಲಾಗಿದ್ದು ಇದರಿಂದ ದೇಶೀಯ ಉತ್ಪಾದನೆ ಶೇಕಡ 60% ವೃದ್ಧಿಯಾಗಿದೆ. ಪ್ರತಿದಿನ ಉತ್ಪಾದನೆ 36,000 ಮೆಟ್ರಿಕ್ ಟನ್ನಿಂದ 54,000 ಮೆಟ್ರಿಕ್ ಟನ್ಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷ ಅಂತ್ಯಗೊಳಿಸಲು ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿರಸ್ಕರಿಸಿದ್ದಾರೆ. ಇರಾನ್ ಕೆಲವು ರಿಯಾಯಿತಿಗಳನ್ನು ನಿರೀಕ್ಷಿಸುತ್ತಿದೆ, ಆದರೆ ಪ್ರಸ್ತುತ ಇರುವ ಷರತ್ತುಗಳು ತಮಗೆ ತೃಪ್ತಿ ನೀಡಿಲ್ಲ ಎಂದು ಅಧ್ಯಕ್ಷರು ತಿಳಿಸಿದ್ದು ಇದು ರಾಜತಾಂತ್ರಿಕ ಬಿಕ್ಕಟ್ಟನ್ನು ಮತ್ತಷ್ಟು ಹೆಚ್ಚಿಸಿದೆ. ಮತ್ತೊಂದೆಡೆ, ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ 2 ಮಕ್ಕಳು ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ಪ್ರಾಣ

0: ಕಳೆದುಕೊಂಡಿದ್ದಾರೆ. ಇದು ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮ ಒಪ್ಪಂದದ ಉಲ್ಲಂಘನೆಯ ಆತಂಕವನ್ನು ಮೂಡಿಸಿದೆ. ಇದಕ್ಕೆ ಪ್ರತಿಯಾಗಿ ಹಿಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ಡ್ರೋನ್ ದಾಳಿಯನ್ನು ನಡೆಸಿದೆ. ಲೆಬನಾನ್ ಸಂಘರ್ಷದಲ್ಲಿ ಈವರೆಗೆ 2,000 ಅಧಿಕ ಮಂದಿ ಮೃತಪಟ್ಟಿದ್ದು ಲಕ್ಷಾಂತರ ಜನರು ನಿರಾಶ್ರಿತರಾಗಿದ್ದಾರೆ. 2027 ಜನಗಣತಿಯ ಮೊದಲ ಹಂತದ ಭಾಗವಾಗಿ ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢಗಳಲ್ಲಿ ಮನೆ ಪಟ್ಟಿ ಮತ್ತು ಮನೆ ಗಣತಿ ಕಾರ್ಯಚಟುವಟಿಕೆ ಆರಂಭವಾಗಿದೆ. ಈ ರಾಜ್ಯಗಳಲ್ಲಿ 15 ದಿನಗಳ ಸ್ವಯಂ ಗಣತಿ ಅವಧಿ ಮುಕ್ತಾಯವಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ತರಬೇತಿ ಪಡೆದ ಗಣತಿದಾರರು ಇದೇ 30 ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಲಿದ್ದಾರೆ. ಈ ನಡುವೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿ, ರಾಜಸ್ಥಾನ, ಮಹಾರಾಷ್ಟ್ರ, ಮೇಘಾಲಯ ಮತ್ತು ಜಾರ್ಖಂಡ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಗಣತಿ ಸೌಲಭ್ಯ ಆರಂಭವಾಗಿದ್ದು ಇದೇ 15 ಲಭ್ಯವಿರಲಿದೆ. ಈ ರಾಜ್ಯಗಳಲ್ಲಿ ಇದೇ 16 ಜೂನ್ 14 ಮನೆ ಮನೆ ಗಣತಿ ನಡೆಯಲಿದೆ. ಬಿಹಾರದಲ್ಲಿಂದು ಸ್ವಯಂ ಗಣತಿ ಅವಧಿ ಪೂರ್ಣಗೊಳ್ಳಲಿದ್ದು ನಾಳೆಯಿಂದ ಇದೇ 31 ಮನೆ ಮನೆ ಗಣತಿ ನಡೆಯಲಿದೆ. ಈವರೆಗೆ ಇದೇ ಮೊದಲ ಬಾರಿಗೆ ಪರಿಚಯಿಸಲಾದ ಡಿಜಿಟಲ್ ಸ್ವಯಂ ಗಣತಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಸುಮಾರು 82 ಕುಟುಂಬಗಳು ಅಧಿಕೃತ ಪೋರ್ಟಲ್ ಮೂಲಕ ತಮ್ಮ ಮಾಹಿತಿಯನ್ನು ದಾಖಲಿಸಲಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 12 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026 ಆಯೋಜನೆ ಮಾಡಿದೆ. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಈ ಸಮಾರಂಭದಲ್ಲಿ ಭಾಗಿಯಾಗುವ ಯೋಗಾಸಕ್ತರು ಏಕಕಾಲದಲ್ಲಿ ಭುಜಂಗಾಸನ ಪ್ರದರ್ಶನ ನೀಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಐತಿಹಾಸಿಕ ದಾಖಲೆ ನಿರ್ಮಿಸಲು ಸಜ್ಜಾಗಿದ್ದಾರೆ. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿಯ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ, ಪ್ರತಾಪ್ ರಾವ್ ಜಾಧವ್ ಮತ್ತು ಹಾರ್ಟ್ ಫುಲ್ನೆಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಕಮಲೇಶ್ ಡಿ ಪಟೇಲ್ ಮಹೋತ್ಸವದಲ್ಲಿ ಉಪಸ್ಥಿತರಿರಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಹಿಂಪಡೆಯುವ ಘೋಷಣೆ ಹೊರಬಿದ್ದ ಸುಮಾರು 3 ನಂತರ ಚಲಾವಣೆಯಲ್ಲಿದ್ದಂತಹ ಒಟ್ಟು ನೋಟುಗಳ ಪೈಕಿ 98.47% ನೋಟುಗಳು ಮರಳಿ ಬಂದಿವೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ತಿಳಿಸಿದೆ. ತನ್ನ ಕರೆನ್ಸಿ ನಿರ್ವಹಣಾ ಪ್ರಕ್ರಿಯೆ ಭಾಗವಾಗಿ 2023 May 19 ಆರ್ಬಿಐ ಈ ನೋಟುಗಳ ಹಿಂಪಡೆಯುವಿಕೆಯನ್ನು ಪ್ರಕಟಿಸಿತ್ತು. ಆ ಸಮಯದಲ್ಲಿ ಚಲಾವಣೆಯಲ್ಲಿದ್ದಂತಹ 2,000 ರೂಪಾಯಿ ಮುಖಬೆಲೆಯ ನೋಟುಗಳ ಒಟ್ಟು ಮೌಲ್ಯ 3.56 ಕೋಟಿ ರೂಪಾಯಿ ಇತ್ತು. 2026 April 30 ವೇಳೆಗೆ ಈ ಮೊತ್ತ 5,451 ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. ಆಫ್ರಿಕಾದ ಬೋಟ್ಸ್ವಾನಾದ ಗ್ಯಾಬರಾನ್ನಲ್ಲಿ ಇಂದು ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಆರಂಭವಾಗಲಿದ್ದು ಇದರಲ್ಲಿ ಭಾರತದ 21 ಸದಸ್ಯರ ತಂಡ 5 ಸ್ಪರ್ಧೆಗಳಲ್ಲಿ ಕಣಕ್ಕೆ ಇಳಿಯಲಿದೆ. ನಾಳೆಯವರೆಗೆ ನಡೆಯಲಿರುವ ಈ ಕೂಟ ಆಫ್ರಿಕಾ ಖಂಡದಲ್ಲಿ ನಡೆಯುತ್ತಿರುವಂತಹ ಮೊದಲ ವಿಶ್ವ ಅಥ್ಲೆಟಿಕ್ಸ್ ರಿಲೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. ಈ ಕೂಟದಲ್ಲಿ ಪುರುಷರ, ಮಹಿಳೆಯರ ಮತ್ತು ಮಿಶ್ರ ವಿಭಾಗದ 4x400 meters ಹಾಗೂ 4x100 meters ಸೇರಿದಂತೆ ಒಟ್ಟು 6 ರಿಲೇ ಸ್ಪರ್ಧೆಗಳು ನಡೆಯಲಿವೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದಂತಹ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ದ 7 ಜಯ ದಾಖಲಿಸಿದೆ. ರಾಜಸ್ಥಾನ ನೀಡಿದಂತಹ 225 ಗೆಲುವಿನ ಗುರಿಯನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 19.1 3 ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿತು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ

0: ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೆ ವಿರುದ್ಧ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚುನಾವಣಾ ಆಯೋಗದ ಆದೇಶದ ಹಿನ್ನೆಲೆ ಪಶ್ಚಿಮ ಬಂಗಾಳದ ಆಯ್ದ 15 ಮತಗಟ್ಟೆಗಳಲ್ಲಿ ಇಂದು ಮರುಮತದಾನ. ಎಲ್ಪಿಜಿ ಕಾಳಸಂತೆ ತಡೆಗೆ 2,300 ಹೆಚ್ಚು ಕಡೆ ದಾಳಿ, ಕೇಂದ್ರ ಸರ್ಕಾರ ಮಾಹಿತಿ. ಪಶ್ಚಿಮ ಏಷ್ಯಾ ಸಂಘರ್ಷ, ಇರಾನ್ ಸಲ್ಲಿಸಿದ್ದ ಪರಿಷ್ಕೃತ ಶಾಂತಿ ಪ್ರಸ್ತಾವನೆ ತಿರಸ್ಕರಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಆಫ್ರಿಕಾದ ಬೋಟ್ಸ್ವಾನದಲ್ಲಿ ವಿಶ್ವ ಅಥ್ಲೆಟಿಕ್ಸ್ ರಿಲೇ 2026 ಕ್ರೀಡಾಕೂಟ ಇಂದಿನಿಂದ ಆರಂಭ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 7 ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12.
1: ಆಕಾಶವಾಣಿ ಮಂಗಳೂರು, ಇದೀಗ ರಾಗರಂಜಿನಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಹನುಮಾನ್ ಚಿತ್ರಕ್ಕಾಗಿ ಸಾಯಿ ಚರಣ್ ಭಾಸ್ಕರುಣಿ ಹಾಡಿರುವ ಶಿವಶಕ್ತಿದತ್ತ ಅವರ ರಚನೆ, ಸಂಗೀತ ನಿರ್ದೇಶನ ಗೌರಾಹರಿ.

ಸರಿ ಕೇಸರಿ ಕುಲಸತಿ ಗರ್ಭ ಧರಿಸಲು ಜನಿಸಿದನೊಬ್ಬ ಅಸಮಾನ ಬಲೋಧಾತನು ಸಂಯುತನು ಅಂಜನೀ ಸುತನು

ಓಂ ಶಾಂತಿ ಓಂ ಚಿತ್ರಕ್ಕಾಗಿ ಗುರುಕಿರಣ್ ಅವರು ಸಂಗಡಿಗರ ಜೊತೆ ಹಾಡಿರುವ ಗೀತೆ. ಸಾಹಿತ್ಯ ಅಚಲ ಎಸ್ ಪ್ರಮೋದ್, ಸಂಗೀತ ಕೆವಿನ್ ಎಂ.

0: ರಾಗರಂಜಿನಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಗೀತೆ ರಘು ದೀಕ್ಷಿತ್ ಹಾಗೂ ಸಂಗಡಿಗರು ಹಾಡಿರುವ ಅವಲಕ್ಕಿ ಪವಲಕ್ಕಿ ಚಿತ್ರದ್ದು. ಸಾಹಿತ್ಯ ಸಂದೀಪ್ ಎಸ್ ಅಯ್ಯರ್, ಸಂಗೀತ ಜುಬಿನ್ ಪೌಲ್.
1: ಮನೋಜವ

ಭಕ್ತ ಅಯ್ಯಪ್ಪ ಚಿತ್ರಕ್ಕಾಗಿ ಸುಂದರ್ ಹಾಗೂ ವೀರಮಣಿದಾಸನ್ ಹಾಡಿರುವ ಗಂಧರ್ವ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದ ಗೀತೆ ಇದೀಗ.

ಇದುವರೆಗೆ ರಾಗರಂಜನಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಮಂಗಳೂರು, ಸಮಯ 8:30. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ದೇವಕಿ ಚಿತ್ರಕ್ಕಾಗಿ ಜಯಶ್ರೀ ಶಿವರಾಮ್ ಹಾಗೂ ಭಾವಿಕಾ ಪರಿಹಾರ್ ಹಾಡಿರುವ ಗೀತೆ. ಸಾಹಿತ್ಯ ಇರ್ಷಾದ್ ಕಾಮಿಲ್, ಸಂಗೀತ ನಿರ್ದೇಶನ ಬಿಕಾರಾಮ್ ಘೋಷ್ ಹಾಗೂ ಅಮರ್ ಹಲ್ದೀಪುರ್.

ದೇವದಾಸ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ನುಸ್ರಾತ್ ಬದ್ರ್, ಸಂಗೀತ ನಿರ್ದೇಶನ ಇಸ್ಮಾಯಿಲ್ ದರ್ಬಾರ್.

ಮರ್ಡರ್ ಚಿತ್ರಕ್ಕಾಗಿ ಅಮೀರ್ ಜಮಾಲ್ ಹಾಡಿರುವ ಸಯ್ಯದ್ ಖಾದ್ರಿ ಅವರ ರಚನೆ, ಸಂಗೀತ ಅನು ಮಲ್ಲಿಕ್.

ಮುಕಾಬಲಾ ಚಿತ್ರಕ್ಕಾಗಿ ಅಲಿಶಾ ಚಿನಾಯಿ ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ನವಾಬ್ ಆರ್ಜು, ಸಂಗೀತ ನೀಡಿದ್ದಾರೆ ದಿಲೀಪ್ ಸೇನ್ ಹಾಗೂ ಸಮೀರ್ ಸೇನ್. ಇಲ್ಲಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು, ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಕಥಾ ಅಮೃತ.

ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್,

0: ಕೋಟೀಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ದೇವಿ ಭಾಗವತ ಮಹಾಪುರಾಣದ 6ನೇ ಸ್ಕಂಧದಲ್ಲಿ ಬರುವ ವಿಷ್ಣು ಮಾಯೆಯ ಕಥೆ. ಒಮ್ಮೆ ನಾರದ ಮಹಾಮುನಿಯು ವಿಷ್ಣುವಿನ ದರ್ಶನಕ್ಕಾಗಿ ವೈಕುಂಠ ಲೋಕಕ್ಕೆ ಹೋದ. ಅಲ್ಲಿ ಚಕ್ರಾಯುಧಪಾಣಿಯು ಗದಾಧರನೂ ಆದ ಮಹಾವಿಷ್ಣುವನ್ನ ಅವನಿಗೆ ಪ್ರೀತಿಪಾತ್ರಳಾದ ಮಡದಿ ಲಕ್ಷ್ಮಿಯೊಡನೆ ಕಂಡ. ನಾರದನನ್ನು ಕಾಣುತ್ತಲೇ ಲಕ್ಷ್ಮೀದೇವಿ ಅವನ ಕಣ್ಣಿನಿಂದ ಮರೆಯಾಗಿ ಅಂತರ್ಧಾನ ಹೊಂದಿದಳು. ಇದನ್ನು ಗಮನಿಸಿದ ನಾರದ, ಓ ಜನಾರ್ದನ, ನಾನು ವಂಚಕನಲ್ಲ, ನಾನು ಇಂದ್ರಿಯಗಳನ್ನು ಗೆದ್ದವನು, ಮಾಯಿಯನ್ನು ಜಯಿಸಿದವನು, ಆದರೂ ನನ್ನನ್ನು ಕಾಣುತ್ತಲೇ ಲಕ್ಷ್ಮಿ ಏಕೆ ಮರೆಯಾದಳು ಎಂದು ಕೇಳಿದ. ಅದಕ್ಕೆ ವಿಷ್ಣುವು, ಎಲೈ ನಾರದನೇ, ಮಾಯಿಯನ್ನು ಗೆದ್ದವ ನೀನೆಂದು ಹೇಳುತ್ತಿರುವೆ. ಮಾಯಿಯನ್ನು ಗೆಲ್ಲಲು ನಾನಾಗಲಿ ಪರಶಿವನಾಗಲಿ ಬ್ರಹ್ಮನಾಗಲಿ ಸಮರ್ಥರಲ್ಲ. ದೇವತೆಗಳು ಋಷಿಗಳು ಮಾಯಿಯನ್ನ ಜಯಿಸಲಾರರು ಎಂದು ಮಾಯೆಯ ಕುರಿತು ವಿವರಿಸಲು ನಾರದನು, ಓ ಲಕ್ಷ್ಮೀಪತಿ, ಹಾಗಾದರೆ ಮಾಯೆಯ ರೂಪ ಯಾವುದು, ಅದರ ಬಲವೇನು, ನಾನು ಮಾಯಿಯನ್ನು ಚೆನ್ನಾಗಿ ತಿಳಿಯಬಯಸುತ್ತೇನೆ ಎಂದನು. ಆಗ ವಿಷ್ಣುವು, ನಿನಗೆ ಮಾಯಿಯನ್ನು ತಿಳಿಯಲು ಅಪೇಕ್ಷೆ ಇದ್ದರೆ ನನ್ನ ಜೊತೆ ಬಾ ಎಂದು ತನ್ನ ಜೊತೆಯಲ್ಲಿ ನಾರದನನ್ನು ಕರೆದು ಗರುಡಾಸನಾರೂಢನಾಗಿ ಹೊರಟ. ಗರುಡನ ಮೇಲೆ ಕುಳಿತು ಅವರಿಬ್ಬರು ಕೆಲ ಕ್ಷಣಗಳಲ್ಲೇ ಕಾನ್ಯಕುಬ್ಜ ಎಂಬುವ ಪಟ್ಟಣದ ಹತ್ತಿರ ಬಂದು ಅಲ್ಲೇ ಇದ್ದ ಸರೋವರವೊಂದರ ಸಮೀಪ ಇಳಿದರು. ನಂತರ ವಿಷ್ಣುವು ನಾರದನನ್ನು ಕುರಿತು, ನಾವಿಲ್ಲಿ ಸ್ನಾನ ಮಾಡಿ ಕಾನ್ಯಕುಬ್ಜ ನಗರವನ್ನು ನೋಡೋಣ ಎಂದು ಹೇಳಿ ನಾರದನನ್ನು ಸ್ನಾನ ಮಾಡಲು ಹೇಳಿದ. ಆ ಕೊಳದೊಳಗೆ ಇಳಿದು ಸ್ನಾನ ಮಾಡುತ್ತಿದ್ದಂತೆ ನಾರದನು ಸ್ತ್ರೀ ರೂಪವನ್ನು ಪಡೆದ. ಜತೆಗೆ ಅವನಿಗೆ ಹಿಂದಿನ ಜನ್ಮದ ಸ್ಮೃತಿ ಇಲ್ಲದೇ ಹೋಯಿತು. ನಂತರ ಕೊಳದಿಂದ ಹೊರಬಂದ ಸ್ತ್ರೀರೂಪಿ ನಾರದನನ್ನು ಅಲ್ಲಿಗೆ ಬಂದ ತಾಲಧ್ವಜನೆಂಬ ರಾಜನು ನೋಡಿದ. ಆ ಸ್ತ್ರೀಯ ರೂಪ ಲಾವಣ್ಯಗಳಿಗೆ ಮಾರುಹೋದ ರಾಜನು ಅವಳ ಕುರಿತಾಗಿ ಪ್ರಶ್ನಿಸಲು, ಅವಳು ನಾನಾರೆಂಬುದನ್ನು ತಿಳಿದಿಲ್ಲ, ತಂದೆ ತಾಯಿಗಳು ನನಗಿಲ್ಲ ಎಂದು ಹೇಳಲು ರಾಜನು ಆ ತರುಣಿ ಮಣಿಯನ್ನು ತನ್ನೊಡನೆ ತನ್ನ ಅರಮನೆಗೆ ಕರೆತಂದು ಶಾಸ್ತ್ರೋಕ್ತವಾಗಿ ವಿವಾಹವಾದ. ತನ್ನ ಹಿಂದಿನ ಕಥೆಯನ್ನು ಮರೆತ ನಾರದನು ರಾಜನೊಡನೆ ಅನ್ಯೋನ್ಯವಾಗಿ ಸಂತಸದಿಂದ ಇದ್ದ. ಕೆಲ ಕಾಲದಲ್ಲೇ ಆ ಸ್ತ್ರೀಗೆ ಮಕ್ಕಳು ಹುಟ್ಟಿದರು. ತನ್ನ ಮಕ್ಕಳು ದೊಡ್ಡವರಾಗಲು ಅವರಿಗೆ ವಿವಾಹವನ್ನು ಮಾಡಿ ನಂತರ ತನ್ನ ಮೊಮ್ಮಕ್ಕಳ ಆಟ ಪಾಠಗಳನ್ನು ನೋಡುತ್ತಾ ಕಾಲವು ಕಳೆಯಿತು. ತನ್ನ ಸಂಸಾರದ ಮೋಹ ಹೆಚ್ಚಾಯಿತು. ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೊಸೆಯಂದಿರನ್ನು ನೋಡುತ್ತಾ ಮೋಹವೂ ಅಹಂಕಾರವೂ ಹೆಚ್ಚುತ್ತಿತ್ತು. ಹೀಗೆ ನಾರದನು ವಿಷ್ಣುವಿನ ಮಾಯೆಯಿಂದ ಮೋಸ ಹೋಗಲ್ಪಟ್ಟನು. ಆ ಸಮಯದಲ್ಲಿ ದೂರದೇಶದ ರಾಜನೊಬ್ಬನು ಕಾನ್ಯಕುಬ್ಜಕ್ಕೆ ಬಂದು ತಾಲಧ್ವಜನೊಡನೆ ಯುದ್ಧ ಮಾಡಿದನು. ದುರದೃಷ್ಟವಶಾತ್ ಮಕ್ಕಳು ಮೊಮ್ಮಕ್ಕಳು ಸೈನ್ಯವು ನಾಶ ಹೊಂದಿದವು. ಆಗ ಸ್ತ್ರೀರೂಪಿ ನಾರದನು ರಣಭೂಮಿಗೆ ಬಂದು ರೋಧಿಸಿ ಹತ್ತಿದನು. ಆ ಗೋಳಾಟವನ್ನು ಕಂಡ ಬ್ರಾಹ್ಮಣನೊಬ್ಬನು, ಎಲೈ ಕೃಷಾಂಗಿ, ಗಂಡ ಮನೆ ಮಕ್ಕಳು ನಾನು ನನ್ನದು ಇದೆಲ್ಲ ಭ್ರಮೆ ಎಂದು ತಿಳಿ ಅಶೌಚವನ್ನು ಹೊಂದಿರುವ ನೀನು ತೀರ್ಥಸ್ನಾನ ಮಾಡಿ ಮುಂದಿನ ಕಾರ್ಯವನ್ನು ಮಾಡು ಎಂದು ಹೇಳಿದ. ಸ್ತ್ರೀರೂಪಿ ನಾರದನು ಕೊಳದಲ್ಲಿ ಸ್ನಾನ ಮಾಡಿ ಹೊರಬರುತ್ತಲೇ ಮತ್ತೆ ತನ್ನ ಮೊದಲಿನ ರೂಪವನ್ನು ಹೊಂದಿದ. ಅವನಿಗೆ ಹಳೆಯ ಸ್ಮರಣೆಯಾಯಿತು. ಆಗ ನಾರದನು ವಿಷ್ಣುವನ ಕುರಿತು, ಎಲೈ ದೇವಾದಿದೇವ, ನಾನು ಈಗ ಮಾಯೆಯ ರೂಪವನ್ನು ನಿನ್ನಷ್ಟೇ ತಿಳಿದೆನು ಎಂದು ಹೇಳಿದ. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
2: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
3: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
2: ಸನ್ರೈಸ್ ವಾಟರ್ ಟ್ಯಾಂಕ್ಸ್
3: ತಯಾರಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
0: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
4: ಆಕಾಶವಾಣಿ ಮಂಗಳೂರು. ಇದೀಗ ಜೇಂಕಾರ ಮಕ್ಕಳ ಗೀತಾ ಗಾಯನ ಕಲಿಕಾ ಕಾರ್ಯಕ್ರಮ.
5: ಆಕಾಶವಾಣಿ ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ.
6: ಪ್ರೀತಿಯ ಮಕ್ಕಳೇ, ಇವತ್ತಿನ ಝೇಂಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಈ ತಿಂಗಳ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಇವತ್ತು ಹಾಡನ್ನ ಕಲ್ತ್ಕೊಳ್ಳೋಕೆ ಬಂದಿದ್ದಾರೆ ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳು. ಮೊದಲಿಗೆ ಕವನವನ್ನ ಹೇಳ್ತೇನೆ, ಬರ್ಕೊಳ್ತೀರಾ? ಪೆನ್ನು ಪೇಪರ್ ಎಲ್ಲ ರೆಡಿ ಇದೆಯಾ?
7: ರೆಡಿ ಇದೆ.
6: ಸರಿ, ಕವನವನ್ನ

0: ಬರ್ಕೊಳ್ಳೋಕೆ ಪ್ರಾರಂಭ ಮಾಡಿ. ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ, ವಂದನೆ ನಿನಗೆ ವಂದನೆ. ಪಲ್ಲವಿ ಆಯ್ತಲ್ಲ. ಈಗ ಮೊದಲನೇ ಚರಣ. ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ, ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ. ಆಯ್ತಾ?
1: ಆಯ್ತು.
0: ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ, ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ, ವಂದನೆ ನಿನಗೆ ವಂದನೆ. ಕೊನೆ ಚರಣ. ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ, ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ. ಮುಂದಿನ ಸಾಲು. ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ, ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ, ವಂದನೆ ನಿನಗೆ ವಂದನೆ. ಎಲ್ರು ಬರ್ಕೊಂಡ್ರಾ?
1: ಹೂ, ಬರ್ಕೊಂಡ್ವಿ.
0: ಈಗ ಇದಕ್ಕೆ ಸಂಗೀತ ಸಂಯೋಜಿಸಿ ಹೇಳ್ಕೊಡ್ತಾರೆ ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ. ಮಕ್ಕಳೇ, ಹಾಡೆಲ್ಲ ಬರ್ಕೊಂಡಿದ್ದೀರಾ ಅಲ್ವಾ?
1: ಬರ್ಕೊಂಡಿದ್ದೀವಿ.
2: ಈ ಹಾಡು ಮೋಹನ ರಾಗದಲ್ಲಿದೆ. ಈ ಹಾಡಿನ ತಾಳ ತ್ರಿಶ್ರ ನಡೆ ಏಕತಾಳ. ಈ ತಾಳ ಹೇಗೆ ಬರುತ್ತೆ ಅಂತ ನಮ್ಮ ನಿಲಯದ ಮೃದಂಗ ಕಲಾವಿದರಾದ ಹೆಚ್.ಎಲ್. ಶಿವಶಂಕರ ಸ್ವಾಮಿಯವರು ನುಡಿಸಿ ತೋರಿಸ್ತಾರೆ. ಈ ರೀತಿ ಬರುತ್ತೆ ಈ ಹಾಡಿನ ತಾಳ. ಈಗ ಹಾಡನ್ನ ಹೇಳ್ಕೊಡ್ತೀನಿ, ಹಾಡ್ತೀರಾ?
1: ಹ್ಞೂ, ಹಾಡ್ತೀವಿ.
2: ಹಲವು

ಇದಿಷ್ಟು ಎರಡನೇ ಚರಣ. ಇದಾದ್ಮೇಲೆ ಪಲ್ಲವಿಯ ಪೂರ್ತಿ ಸಾಲುಗಳನ್ನು ಹಾಡಿ ವಂದನೆ ನಿನಗೆ ವಂದನೆ ಆ ಸಾಲನ್ನ 3 ಸತಿ ಹಾಡಿ ನಿಲ್ಲಿಸ್ಬೇಕು. ಗೊತ್ತಾಯ್ತಾ? ಈಗ ಕೊನೆ ಪಲ್ಲವಿ ಹಾಡ್ತೀರಾ?

0: ಹಾಡು ಹೇಗ್ ಹಾಡೋದು ಅಂತ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಯ್ತಲ್ವಾ?
1: ಹಾಡ್ ಕಲ್ತ್ಕೊಂಡ್ರಲ್ಲ, ಈಗ ವಾದ್ಯಗಳ ಜೊತೆ ಹಾಡ್ತೀರಾ ಮಕ್ಳ?
2: ಹ್ಮ್ ಹಾಡ್ತೀವಿ.
1: ಈಗ ಹಾಡನ್ನ ಹಾಡ್ತಾ ಇರೋರು ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳಾದ ಯಶ್ಮಿತಾ ಎಂ, ಪ್ರದೀಪ್ತ ಹೇಮಂತ್, ಸ್ನೇಹ ಎನ್, ಅದ್ವೈತ ಆರ್, ಕೀರ್ತಿಶ್ರೀ ಎಸ್, ನಮ್ರತಾ ಪಿ ಕೆ, ಸಾಯಿ ಕೀರ್ತನಾ ಟಿ ಹಾಗೂ ತೃಷಾ ವಿ ಎಸ್.

0: ಮಕ್ಕಳೇ, ಇದುವರೆಗೂ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಹಾಡಾಗಿ ನಿಮಗೆ ಹೇಳಿಕೊಟ್ಟವರು ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ. ವಾದ್ಯ ಸಹಕಾರ ನೀಡಿದವರು ವೈಲಿನ್ ಮೈಸೂರು ಎಂ ನಾಗರಾಜ್, ವೀಣೆ ಮೈಸೂರು ಎಸ್ ರಾಜಲಕ್ಷ್ಮಿ, ತಬಲಾ ಎಚ್ಎಲ್ ಶಿವಶಂಕರ ಸ್ವಾಮಿ.
1: ಝೇಂಕಾರ ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಂಗಳೂರು, ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಮರ್ಡರ್ ಟೂ ಚಿತ್ರಕ್ಕಾಗಿ ಸಂಗೀತ್ ಹಲ್ದೀಪುರ್ ಹಾಗೂ ರೋಶ್ನಿ ಬ್ಯಾಪ್ಟಿಸ್ಟ್ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಮಾಡಿದರೆ ಸಾಯೀದ್ ಕದ್ರಿ, ಸಂಗೀತ ಸಂಗೀತ್ ಹಾಗೂ ಸಿದ್ಧಾರ್ಥ್ ಹಲ್ದೀಪುರ್.

ಸಾತಿಯಾ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಗುಲ್ಜಾರ್, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಇದೊಂದು ಪ್ರಕಟಣೆ. SSC ಅಂದರೆ ಸಿಬ್ಬಂದಿ ನೇಮಕಾತಿ ಆಯೋಗವು ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ May 4, 2026 ಆಗಿರುತ್ತದೆ. ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದ್ದು, ಹೆಚ್ಚಿನ ವಿವರಗಳಿಗೆ https://ssc.gov.in ಅಥವಾ www.sskkr.kar.nic.in ವೆಬ್ಸೈಟನ್ನು ನೋಡಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಆಹನನ ಮದುವೆಯಂತೆ ಚಿತ್ರಕ್ಕಾಗಿ ಬಿ ಜಯಶ್ರೀ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಶ್ರೀಚಂದ್ರು, ಸಂಗೀತ ವಿ ಮನೋಹರ್.

ಚಂದ್ರಮುಖಿ ಪ್ರಾಣಸಖಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆ. ಸಾಹಿತ್ಯ ಸೀತಾರಾಮ್ ಕಾರಂತ್, ಸಂಗೀತ ಕೆ ಕಲ್ಯಾಣ್.

ಲತಾ ಹಂಸಲೇಖ ಹಾಗೂ ರಾಜೇಶ್ ಕೃಷ್ಣನ್ ಹಾಡಿರುವ ಕೂಲಿರಾಜ ಚಿತ್ರದ ಗೀತೆಯನ್ನ ಕೇಳಿದಿರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಮತ್ತೊಮ್ಮೆ ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಗೀತೆ ಚಿತ್ರ ಹೃದಯ ಹೃದಯ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ

ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನ ಕೇಳುವಿರಿ. ತಬಲಾ ಸಾಥಿ ಶ್ರೀ ಮೊಹಮ್ಮದ್ಲಾಲ್ ಸಲ್ಗಾಂಕರ್, ಹಾರ್ಮೋನಿಯಂ ಶ್ರೀ ಆರ್ಜಿ ದೇಸಾಯಿ, ರಾಗ್ ತೋಡಿ. ಮೊದಲಿಗೆ ವಿಲಂಬಿತ್ ಜಪ್ ತಾಲ್ನಲ್ಲಿ ಬೀನ್ ಬಜಾಯ್, ನಂತರ ದ್ರುತ್ ತೀನ್ ತಾಲ್ನಲ್ಲಿ ಕೇಳಿ ಯಾರಿ ಮೇ ಆಜ್ ಸಬ್ ಮಂಗಲ್ ಗಾಂವ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಗಾಯನದಲ್ಲಿ ರಾಗ್ ತೋಡಿ ಕೇಳಿದಿರಿ. ತಬ್ಲಾ ಸಾಥಿ ಮಹಮುಲಾಲ್ ಸಲ್ಗಾಂವ್ಕರ್, ಹಾರ್ಮೋನಿಯಂ ಆರ್ಜಿ ದೇಸಾಯಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 10:30:42. ನಮ್ಮ ಮುಂದಿನ ಕಾರ್ಯಕ್ರಮ

0: ದೀಗ
1: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂದುಲೆಗು ಸರ್ವೆರೆಗ್ಲ ಮೋಕೆದ ಸೊಲ್ಮೇಲು. ತುಳು ಕಾದಂಬರಿ ಓದುದ ಸರಣಿಡು ಇನಿ ಇತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲ.
2: ರುಕ್ಕುನ ತಿದ್ದೆಪ್ಪಿನ ಮಗ್ಗೆ ರಂಗು ಪಂಪಿನಲೆನು ಮದ್ಮೆಯಾದ ಬರ್ಪೆ ಅಲೆನ ದುಂಬು ಪಿರಾದ ಅಲ ಗೊತ್ತು ಪೂಜಿ ಆಂಡ ತಿದ್ದೆಪ್ಪನ ಮಗೆಲ ಮಸ್ತ್ ಸಮಯ ಬದುಕುಜೆ. ಅಪಗ ರಂಗುನ ಬದುಕಗು ಇತ್ತಿನ ಆಧಾರ ಪಂಡ ಮಂಜೆ. ಆಯೆ ರಂಗುನು ಬೋಡಾಯಿ ಲೆಕ್ಕ ನಲಿಪಾವೊಂದಿತ್ತೆ. ರಂಗು ಬೊಕ ತಿದ್ದೆಪ್ಪನ ಮಗೆ ಕರುಣನ ಮದ್ಮೆ ಇಂಚ ಆಂಡಂದು ಮಂಜೆ ಪನ್ಪುನೇನು ನಂಬೊಡ ಬುಡ್ಚ ಪನ್ಪಿನ ಗೊಂದಲಲ ಇಪ್ಪುಂಡು. ಆಯ ಪನ್ಪಿಲೆಕ ಮರತ್ತ ಬೇರೋಗು ಪೋಯಿನ ಕರುಣೆ ರಂಗುನು ಮದ್ಮೆ ಆದುಪ್ಪುವೆ. ಕಣ್ಣು ಮಲೆದು ಪಣೊಂಬಿನ ಮಂಜೆ ಕರುಣಡಪ್ಪ ಅಲೆನ ಮದ್ಮೆ ರಿಜಿಸ್ಟರ್ ಆತಿನತ ದಾಖಲೆಲ ತೋಜಾವೆ. ಉಂದೆಟ್ಟು ಏತು ಬದ್ದನ ಏತು ಸುಳ್ಳ, ರಿಜಿಸ್ಟರ್ ದಾಖಲೆ ನಿಜನ? ಸರಿ ಸಂಗತಿ ಪಣೊಡಾಯಿನ ರಂಗು ಮಂಜೆ ಪಂಡಿನೇಕು ಮಂಡೆ ಆಡವಲು, ಪಾತಿರನೇ ಕಮ್ಮಿ ಮಲ್ತಲು. ಕಂಡನಿನ ಕಳೆ ಉಂಡಿನ ದುಃಖನ ಅತ್ತು ಮಂಜಗೆ ಮನಮೆಚ್ಚಿದೊಲ, ಅತ್ತು ಮಂಜನ ಪೋಡಿಗೆಡು ಒತ್ತೊಂಡಲ. ಏರೆಗ್ಲ ಗೊತ್ತಾಯಿಜಿ ಆಲಾದು ಪಣಯಲು. ಈ ಉರುಡು ಅಲೆಗ್ ಅಂದುಬಂದುಲೆ ಇಜ್ಜಿಂಪಿಲೆಕ ಮಂಜನೆ ಎಚ್ಚೆಚ್ಚ ತರ್ಕೊಂಡಲು. ಮಂಜೆ ರಂಗುನ ಪುದರ್ಡು ಗಂಗಸರತ ಗಡಂಗಗ ಲೈಸೆನ್ಸ್ ಮಲ್ತೊಂಡೆ. ಇಲ್ಲಗು ತಾಗದೆ ಒಂಜಿ ಮಾಡು ಕಟ್ಟದು ಬೇರ ಸುರು ಮಲ್ತೆ. ಬೇರೊಗು ಆಯಡಪ್ಪ ರಂಗುನ್ಲ ಉಂತಾವೊಂಡೆ. ಬೇರ ಏರೊಂದೇ ಪೋಂಡು. ಈ ನಡುಟು ಅಮ್ಮೆರ್ನ ಬುಡೆದಿನ ಕಣ್ಣು ಕೆಂಪಾಂಡು, ಮನಸ್ಸುಡು ಅಕ್ಲಾಸ ಆಂಡು. ಮಂಜನ ತಡೆಪುನ ಪ್ರಯತ್ನ ಫಲ ಕೊರಿಜ್ಜಿ. ಮಂಜನ ತರಬೇತಿಡು ರಂಗುನ ಕೈಬಾಯಿ ಜೋರಾಂಡು. ಗಡಂಗಗ ಬತ್ತದು ಪೋಪಿನಕುಲು ಎಚ್ಚಾಯಿ ಲೆಕ್ಕನೆ ಇಲ್ಲ ಬಾಕಿಲ್ದ ಇರಸ್ತಿಗೆಲ ಏಸಿಗ್ಯಾವೊಂದು ಪೋಂಡು. ಮರ್ಮಲು ಗಡಂಗಡು ಮೆರೆವುನೇನು ತೂವೆರೆಗಾವಂದೇ ಉಗುರು ಮುಜಿನಿನ ಪಿಲಿತ ಲೆಕ್ಕ ಮಾಮಿ ಮೂಲೆ ಸೇರಿಯೋಲು. ಬಂಜಿಗ ನುಪ್ಪುಲ ಕಮ್ಮಿ ಆಂಡು. ಮಂಜೆ ಪಂಡಿನೆಕ್ಕು ಒಪ್ಪಿಜಿಡ ಉಪ್ಪಸ ಉಪ್ಪಡಾಪಿನ ಕಷ್ಟೊಡು ಆಯ ಪಂಡಿನಲ್ಪ ದಸ್ಕತುಲ ಪಾಡಿಯಲು. ಅಂಚ ಅಕೇರಿಗ ಆಲಸಯ್ಯನಗ ಅಲೆನ ಪುದರಿಡಿತ್ತಿನ ಆಸ್ತಿ ಪಂಡ ಇಲ್ಲು ಬೊಕ್ಕ ಇಲ್ಲದಡಿ ಮಾತ್ರ. ಬೊಕ್ಕಪುರ ಆಸ್ತಿ ರಂಗುನವೇ. ಅಲೆನ ಬದುಕು ತುಂಡನೆ ತೆರೆಯುಂಡು. ಲೋಕ ನಡಪುನು ನರಮಾನಿನ ಹಮ್ಮು ಹಾಂಕಾರಡು ಅತ್ತು. ಪರಮಾತ್ಮನ ಇಚ್ಛೆದಂಚೆನೆ. ಮಂಜನ ತಾಳಗು ತಕ್ಕ ನಲ್ತಿನ ರಂಗುಲ ಸುಖ ಅನ್ಬೇಸುಜೊಲು. ಮಂಜನ ಮಾತೃಚೋದು ಬುದ್ಧಿಡಾದ ಊರ್ದಕುಲು ಅಲೆನು ದೂರನೇ ದಿಯೇರು. ಮಂಜನ ಪಾಕ ಅತ್ರುವಾಣಲು ಅಲೆನ ಕೆಕ್ಕಿಲ್ಗೆ ಬೈದಿನ ಸಂದರ್ಭಲುಲ್ಲ. ಪುಂಜವೆಲೆನ ಶೋಷಣೆಡು ಮಂಜೆ ಗಟ್ಟಿಗೇನೆ. ರಂಗುನ ಬಿಮ್ಮಬಿಜಿರಿಂಡ ನಾಲಿವತ್ತರೆಗೆ ಬರ್ಪೆ. ಅಲೆಗ ಆಯಡಪ್ಪ ಬದುಕುನವೇ ಬಂಗ ಅದು ಒರ ಜೂವದ ತಿನರೆ ಪೋತಿನಲೆನು ಗಡಂಗದ ಬೇಲೆದಾಯೆ ತಡತಿನೆಗೆ. ಅಲೆಗ ತನ್ನ ದುಕ್ಕನು ಪಣ್ಣೊನ್ನೆರೆಗ ಏರ್ಲ ಇಜ್ಜೆರು. ಇಲ್ಲು ಬುಡ್ದು ಪೋಪಿಲೆಕ್ಕಲ ಇಜ್ಜಿ ಪೋಪಿನಂಡಲ ಒಡೆಗು. ಕರುಣನೊಟ್ಟಗು ಮದ್ಮೆ ಆತಿನೇಕು ರಿಜಿಸ್ಟ್ರಿ ಆತಿನ ದಾಖಲೆ ಉಂಡು. ಐಟಾದ ಆಯನ ಆಸ್ತಿ ಆಂಡಲ ತಿಕ್ಕುನ ಆಸೆಡು ಬತ್ತಿನೇನು ಅನ್ಬೇಸಿಯೋಲು. ಆ ದಾಖಲೆನು ಮಣಿಮುತ್ತು ಪನ್ಪಿಲೆಕ್ಕ ಜೋಕೆ ಮಲ್ತೊಲು. ಊರುಡು ಮಂಜಗು ಪಗಿನಕುಲೇ ದಿಂಜ ಆಯರು. ಪೊಂಜೊಲೊಂಜಾದ ಹಟಕಟ್ಟದು ಗಡಂಗು ಮುಚ್ಚಾಯರು. ಮಂಜಗು ಉಂದು ಎಣ್ಣಂದಿನ ಕಂಟಕ ಆಂಡಲ ರಂಗುಗು ಉಳತ್ತುಳೈಡು ಇಷ್ಟದನೆ. ಮಂಜನ ಮೋಸ ಅರ್ಥ ಆಯ್ನೆಡ್ದಿಂಚಿ ಆಯಡ ರಂಗುಗ್ಲ ಮನಸ್ಸು ಮುಜಿದಂಡು. ಕಂಡನಿಜ್ಜಂದಿನಲೆನು ಮದ್ಮೆ ಆಪೆ ಪಂಡ್ದು ಬಾಸೆ ಕೊರ್ತಿನಂದು. ಅವು ಕಣ್ಣು ಕಟ್ಟದ ಮದ್ಮೆ. ಆಂಡ ಆಯ ಅಲೆನು ಬುಡೆದಿಂದು ಎಣ್ಣೊಂದಿನೇ ಇಜ್ಜಿ. ಅಕಲ್ನ ನಡುಟ್ಟು ಕಂಡನಿ ಬುಡೆದಿ ಸಂಬಂಧಲ ಇತ್ತುಜಿ. ಅಪಗಪಗ ಊರುಗು ಪೋಪೆ, ಪೋನಗ ಕಾಸು ಕೊರೋಡೆ, ಬನ್ನಗ ಮೋನೆಪೀಠ ಒಂದು ಬರ್ಪೆ. ತನ ಇಲ್ಲದಕುಲು ಬಂಗೋಡು ಉಲ್ಲೆರಿಂಪಿನೇ ಪಣೊಂಬಿನಿ. ರಂಗುಗು ಆಯನ ನಡಕೆಡು ಅನ್ಮಾನ ಬನ್ನಗ ಆಯಗು ಊರಿಲ್ಲಡು ಮದ್ಮೆ ಆದು ಜೋಕುಲು ಮಲ್ಲೆ ಆವೊಂದುಲ್ಲೆರು. ತಾನು ಮಂಜೆ ದೀಪ ಒಂಡಿನ ಪೊಣ್ಣುಂಪಿನ ಸಂಗತಿ ರಂಗುನ ಮನಸ್ಸನ್ನು ಕಲ್ಲು ಮಲ್ತಂಡು. ಮಂಜೆ ತಾನಾದು ಸಂಸಾರ ಸುಖ ಕೊರುಜೆ. ಅಲೆನಂಚಿ ನನೋರ್ಯನ ಕಣ್ಣು ಹಾಯಂದಿಲೆ ಕಲ

ಕಾತೊಂಡೆ. ಆಂಡ ಒಂತೆ ಸಮಯ ಪಂಚಾಯಿತಿ ಅಧ್ಯಕ್ಷರೇಗ್ ಅಲಡ ಚಂಗಾಯಿ ಪಾತಿರೇರೆ ಇಡೆಮಲ್ತುಕೊರಿಯೇ. ಅಂಚನೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಲಡ ಸಲ್ಗಿಡಿತ್ತೆರು. ಅಕ್ಲೆಗ್ ಸೆರಂಗ್ ಬುಡುಪಾವ್ಲೆಕದ ಪರಿಸ್ಥಿತಿಡ್ ರಂಗು ದುಂಬುಪಿರ ತುಯಿಜೊಲು. ಅಲೆಗ್ ಒಂಜೇ ಆಸೆ, ತನ್ಕೊಂಜಿ ಬಾಲೆ ಆವಡು. ಮಂಜೆ ಎಂಚಲ ಕೊರ್ಪುಜೆ. ಇಂಚೊಡಾಂಡಲ ಗೆಂದಿಯಡ ತನ್ನ ಉಂಪಿನ ಒಂಜಿ ಸಂತೇಸಿ ಪುಟ್ಟುಂಡತ್ತ. ಅನಾಥಾಶ್ರಮದ ಪೊಣ್ಣಗ್ ಉಂದುಲ ಬದುಕುದೊಂಜಿ ಮಲ್ಲ ಆಸೆನೆ. ಕಡೇಕ್ ಗೊತ್ತಾಂಡ್ ಮಂಜೆ ಅಕ್ಲೆಡಲ ಜೋಕುಲಾವಂದಿ ಲೆಕ್ಕದ ಪಾತ್ರದೆ ತಂದೆ ತನ್ನಡೆಗ್ ಕಡಪುಡ್ದೇಂದು. ಒಂಜಿ ದಿನ ಒಂಜೇ ಪುರ್ತುಡು ಅಕಲು ಇರುವೆರ್ಲ ಒರಾನೆ ಬತ್ತಿನಕಲು ಉರಿಯನು ರಿತು ಒಂದು ಮಲೆ ಒಂದು ಪಿರಪೋಯಿನೆಡ್ದಿಂಚ ಬಾಲೆ ಇಜ್ಜಂದಿನ ದುಕ್ಕೊಡೆ ಅಲೆನ ಜವಣ ತರೆಂಡ್ ಕೆನ್ನಿದರುಟು ನರೆ ಕೂಜಲು ನಿಲ್ಕಂಡ್. ಗುಡ್ಡೆಗ್ ಗುಡ್ಡೆ ಅಡ್ಡ ಉಂಡುಗೆ. ಮಂಜಗ್ ಊರ್ದ ಪೊಂಜೋಲೆ ಅಡ್ಡ ಉಂತೀರು. ಮಲ್ಲೂರ್ದ ಪೊಂಜೋಲೆ ಮೆಲ್ಲ ಮೆಲ್ಲೊಡು ಸ್ತ್ರೀ ಶಕ್ತಿಲಾದು ಬುಳೆಯರು. ರಂಗುನ ಪೂರ ಆಸ್ತಿನು ಬಡ್ತೊಂಬಿನ ಮಂಜನಕನ ನಿಜ ಒಡ್ದುಂಬೆ ಗಡಂಗ ಮುಚ್ಚಾವುನ ಘಟನೆ ನಡತೀನಿ. ಉಳತ್ತುಳೈಡ್ ರಂಗುಲ ಪೊಂಜೋಲಿನ ಗೇಲನ ತನಗೇಲಿಂದೇ ಗೆಂಟೊಲು. ಗಡಂಗ ಮುಚ್ಚೊಡಾಯಿನ ಬೆರೀಟೆ ಮಂಜನ ಪಿದೈ ಪಾಡಿಯಲು. ಅಲೆಡ ಜಬರ್ದಸ್ತಗ ಪೋಂಡ ತನ್ಕೇ ಸಿಕ್ಸೆ ಆಪಿನ ನದರು ತೂದು ಆಯೆ ಊರು ಬುಡ್ದು ಪೋಯೇನೆ. ಪೋಯಿ ಬೊಕ್ಕ ರಂಗು ಪೊಂಜಲಿನ ಕೂಟದ ಮೀಟಿಂಗ್ಗೆ ಬತ್ತಿನಾಲು ತನ್ನ ಸುಖದುಃಖದೊಟ್ಟುಗು ಮಂಜೆ ಪೋಯಿನೇಟು ಶನಿಕಾಟ ಮುಗಿಂಡಂದು ಪಣ್ಣೊಂಡಲು. ರಂಗುಲ ರುಕ್ಕುಲ ಐಡ್ದು ಬೊಕ್ಕನೇ ಒಂಜಾಯಿನಿ. ಏಪನೋ ಜತ್ತು ಬೈದಿನ ರುಕ್ಕು ಕುಡ ತನ್ನ ಅಮ್ಮೆರಿಲ್ಲದ ತಡ್ಡಿ ಮಿತಾರಿಯಲು. ರಂಗುಡ ತಂಗಡಿ ಲೆಕ್ಕ ಪಾತೆರಿಯಲು. ಅಮ್ಮೆರಿಲ್ಲದ ಪೊಲ್ಸು ತೋಟದ ಸಿರಿ ಒರ್ಪ ಒನ್ಲ ಎಂಕ್ ಪಾಲು ಬುಡ್ಚಿಂದು ಪಣ್ಣಗ ರಂಗುಗುಲ ಆ ಇಲ್ಲಡ ತಾನ ಗಡಂಗ ನಡಪಾಯಿನವು ತಪ್ಪುಂದು ತೆರೆಂಡು. ಅವೆನೇ ಪಣೊಂದು ಬುಲ್ಪುನಲೆನ ದಂಬಡ್ಪುನ ತುರ್ತು ರುಕ್ಕುಗೇ ತಿಕ್ಕಂಡು.

ಊರುಗು ಪಿರಬೈದಿನ ಇಸಜಂತು ಮಂಜಡಾದು ನನ ಏರೇರು ಏತೇತು ಬಂಗ ಬರೋಡ, ಏರೇರು ಬಲಿ ಬರೋಡ. ರುಕ್ಕು ತನ್ಕು ತೆರೆದಿನ ನೆರಡಲೆನು ಮಂಜಗೆ ಖರ್ಚಿ ಮಲ್ತೊಂಡಲು. ಆಯನ ಅತ್ರುವಾಣೊಲೆನು ಎನ್ನೊನ್ನಗ ಮಂಜಗು ಇಡೆಕೊರ್ತಿನ ಆ ದುಷ್ಟ ಪೊಂಜವಿಗು ಸಾಪ ನುಡಿಯೇ. ಮರ್ಮಲೆಡಪ್ಪ ಮಂಜೆ ಬಿರೆವನೇನು ತೂದುಲ ಸಲ್ಗೆ ಕೊರಿಯೋಲು. ಬಹುಶಃ ಎನನು ಅಂತಾರ ಮಲ್ಪುನೇಕೆ ಮಂಜಲೆಕ್ಕ ಇತ್ತಿನಾಯಗು ಮಣೆ ಪಾಡಿಯೋಲ. ಎನ ಸಂಸಾರ ಸುಖಕ್ಕೂ ಕಲ್ಲು ಪಾಡಿನಲು ಅಕೇರಿಗು ನಾಯಿಡ್ದು ಕಡೆಯಾದು ಬದುಕಿಯಲು. ಸೈತ್ತು ಸರಿಯಾದು ಪೋಯಲು. ಅಲೆಡಾದು ಅನ್ಬೇಸಿದಿನ ಕಷ್ಟ ನಷ್ಟ ದುಃಖ ದುರಿತೋಲು ಏ ತಾವು ಕುಡ ಕರಿಪೋಯಿನ ದಿನೋನು ನೆನೆತೊಂಡಲು ರುಕ್ಕು.

ಆನಿದ ದಿನ ಬಂಜಿನಲೆನ ಲೆತ್ತೊಂದು ಬತ್ತಲು, ಆಂಡ ತೊಟ್ಟಿಲು ಬಾಲೆನ ಪಿರಕಡಪುಡುಜೋಲು. ಲೆಪ್ಪೆರೆ ಬತ್ತಿನ ಗಂಗಾದರೆ ಏ ಪೊಲ ಒಬ್ಬಂಟಿಯಾದೆ ಪಿರಪೋಯೆ. ಅಮಾಸೆ, ಪುಣ್ಣಮೆ, ಭರಣಿ, ಕೃತ್ತಿಕೆ, ಆಟಿ, ಅಂಗಾರೆ, ನಾಗರ ಪಂಚಮಿ, ಸಂಕ್ರಾಂತಿ, ತಿಂಗೋಡು ಇಂಚಿನನೇ ನಿಮನೊಲು. ಬಾಲೆ ಕಂಕಣಿ ಬುರ್ದು ಪರಪುನಗ ಬೇತಿನೇ ಸೊಲಕ. ಬಾಲೆಗೆ ನಿಕ್ಲೆನ ಪರ್ಕಟ್ ಗುಡ್ಚಿಲಿಡು ಪರಪೆರೆ ಜಾಗೆಯ ಒಂದು ಇಂಚ ಪಂಡಲು. ನಡಪೆರೆಗಾನಗ ಚಾಡಿ ನುಡಿ ರುಕ್ಕುಗು ಕಂಡನಿಲ್ಲದ ಬಡಪತ್ತಡು ಉರು ಹತ್ತುಂಡು. ಆಲ ಅಡೆಗು ಬರೀರಿಗೆ ಒಪ್ಪಿಜೋಲು. ಒತ್ತಾಯಡ ಕಡಪುಡುಂಡ ಅಪ್ಪೆದಾಂತಿನ ಮಗಲಿಗ ತಿದ್ದೆಪ್ಪೆ ಹಿಂಸೆ ಕೊರಿಯಲೊಂದು ಪುಕಾರು ಬರ್ಪುಂಡು. ಎನ್ನವು ಅಂಚಿಲತ್ತು ಇಂಚಿಲತ್ತದ ಇರಸ್ತಿಗೆ ಪಂದು ಪಂಡಲು. ಲೆಪ್ಪೆರೆ ಬತ್ತಿನ ಮಾವಿ ತಮ್ಮಲೆ ಅವೆನೇ ನಿಜ ಅಂದು ಗ್ರೈಪೊಡಾಂಡು. ಪಿರಪೋನಗ ಮರ್ಮಲಿನ ಬಗ್ಗೆದ ಮೋಕೆದ ಬರ್ನಿ ಅರ್ಧೊಗರ್ಧ ಖಾಲಿಯಾಂಡು. ದೀಪೊಲಿ ಪರ್ಬಗು ಲೆತ್ತೊಂದು ಪೋಪೆಂದು ಹಟಕಟ್ಟಿನ ಮರ್ಮಯಡ ಮಾವಿನವು ಮೋಕೆದನೇ ಪಾತೆರ. ಸಮ್ಮನಲ ಬಿಗೂತನೆ ಮಾಮಿ ತಾನು ತಾನು ತಾನು ಪಣಂದು ಬಾಲೆನ ನಡಪಾವುನಗ ಮರ್ಮಯಗ್ಲ ಸಂತೋಸು. ಆಯಲ ಮಗನ ಪುಗೆಲ್ಡು ಕುಲ್ಲ ಒಂದು ಪಿತ್ತಿಲು ಕೊಡಿ ಕಡೆ ತಿರ್ಗಾಯೆ. ಪೇರಳೆ, ಚಿಕ್ಕು, ಕುಕ್ಕು, ಸೀತಾಫಲತ ಮರಮಟ್ಟು ತೋಜಾಯೆ. ಬಾಲೆ ಗೊದ್ದಗೊದ್ದ ಪಾತ್ರನೇಕ್ ಮಾಮಿ ಅರ್ಥ ಕಟ್ಟುನೇನು ಕೇಂದು ಕುಸಿಟಿತ್ತೆ. ಕೋರಿ ರೊಟ್ಟಿ ತಮ್ಮನದ ಅಟಿಲಿಡ್ದಾದು ರುಕ್ಕುಗು ಅಡ್ಪಿಲ್ಲಿಡೆ ಪೊರ್ತು ಪೋಂಡು. ಕುಲ್ಲುದು ಕಣ್ಣನಿಡ ಪಾತಿರ್ನಾತು ಪುರ್ಸೊತ್ತು ತಿಕ್ಕಿಜ್ಜಿ. ದಾನ್ನ ಪುಣ್ಯಗು ಆನಿದ ಇರ್ಲಿಡು ಕಣ್ಣನಿ ಬುಡಿದಿನೊಟ್ಟುಗು ಕಳಪಿನೈಕ್ ಮಾಮಿ ಅಡ್ಡಿ ಮಲ್ತುಜೊಲು. ಅದಗಾಂಡಲ ತನ್ನ ಸುಖದುಕ್ಕನು ಕಂಡನಿಡ ಪಟೊಂಬಿನ ಆಸೆ ರುಕ್ಕುಗು. ಆಂಡ ಐಕ್ಲ ಪುರ್ಸೊತ್ತು ಬೊಡ್ಚ ಅಪ್ರೂಪಡು ಒಂಜಾಯಿನ ಲತ್ತು ಜೋಡಿಗು ಉಡಲ್ದ ಬೋಗಲ

0: ಆಂಡ್ ಜೆತ್ತು ಲಕ್ನಗ ಪುಲ್ಯನೆ ದೀಪೋಲಿ ಪರ್ಬಗು ಬಾಲೆಸುಕುಮಾರೆ ಮುಲ್ಪನೆ ಉಪ್ಪೊಡೊಂದು ಎನ ಆಸೆ. ಬಾಲದ ತಮ್ಮಲೆ ಕರುಣೆಲ ಅಂಚನೆ ಪಂಟೆ. ಬಾಲನ ಕಡಪುಡುಂಡ ಇಲ್ಲಡು ಪರ್ಬ ಮಲ್ಪೆರೆಗೆ ಬುಡಯೆಗೆ. ಎಂಚಲ ಆಂಡ್ ಪರ್ಬ ಕಡತಿ ಬೊಕ ಯಾನೆಲೆ ತಂದು ಬರ್ಪೆ. ಮಾಮಿನ ಮಂಗಣದ ಪಾತಿರುಗು ಗಂಗಾದರೆ ಗುಂಡಿಗ ಬೂರಿಯೇ. ಮೋನೆ ಕಿನ್ನಿ ಮಲ್ತೊಂದು ಪಿರಪೋಯೆ. ದೂರ ದೂರ ಪೋಪಿನಾಯನ ಬೆರಿನೇತು ಒಂದು ದುಃಖ ಬುಡುಪಿನ ರುಕ್ಕುಗು ತನ್ನ ಅಪ್ಪೆ ಅಮ್ಮೆರು ಅಜ್ಜಿ ಮೂವೆರ್ಲ ನೆನ್ಪಾಯರು. ಅಕಲಿತ್ತುದುಂಡ ರಂದು ದಾಂಡಲ ಕಂಡನಿನ ಬೆರಿಯೇ ಪೋತೋಲಿ ಪಂದು ಎಣ್ಣೊಂಡಲು. ದೀಪೋಲಿ ಪರ್ಬದಾನೆ ತುಳಸಿ ಪೂಜೆಲ ಆಂಡ್ ಕರುಣೆ ಅಪ್ಪೆಡ ಹಠ ಮಲ್ತದು ದುರ್ಸು ಬಾಣ ಪಟಾಕಿದ ಮಾಲೆಲೇನು ಕಾಣತ್ತದೆ. ಮಿರೆಕರೆತ ಜೋಕ್ಲೆನ್ಲಿತ್ತದು ಜಾಲಡು ಮರ್ದ ಸುಡುಪಿನೇ ಗಮ್ಮತ್. ಸುರುಸುರು ದುರ್ಸುಡು ತೂತಮಣಿ ರಟ್ಟದು ಬೂರು ನೇಯಿನ ತೂದು ಬಾಲೆಸುಕುಮಾರೆ ಕಿಟಿಕಿಟಿ ತೆಲ್ತೆ. ಆ ತೆಲ್ಕೆನ ಕೇಂಡಿನ ರುಕ್ಕು ಅಡ್ಪಿಲ್ಲಡು ಬೇಲೆದ ಕೈ ಬುಡ್ದು ಬತ್ತು ತೂದು ಬಾಲೆನು ನಲ್ಪಾಯಲು. ಪೊಂಜವು ಐಕ್ಲ ಅಡ್ಡಿ ಮಲ್ತದು ಅಡ್ಪಿಲ್ಲಗ ಪಿರಕಡಪುಡ್ದೊಲು. ಬಾಲೆದಪ್ಪೆನು ಬೇಲೆಡೇ ಹದಮಲ್ಪುನ ಹಠ ಅಲೆಗ. ಮನದಾನಿ ಗೋಪೂಜೆ ಆನಿಯೇ ಬಾಲೆದ ದುರಂತ ಆಯಿನಿ. ಅಪ್ಪಗ ಬಾಲೆಸುಕುಮಾರೆಗ ದಾದಾ ಪುಂಡು ದುಂಬುದ ಗಿಡಕೇನಗ.
1: ಈತೆನೇಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತಂಡು. ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ, ಬರವುಗೂ ಸ್ವರ ಅಕ್ಷತಾರಾಜ್ ಪೆರ್ಲ. ಈ ಯಜ್ಞೆ ಇಡೆಗೆ ಮುಗಿಂಡು.

0: ಕೋಸ್ಟಲ್ ವುಡ್ ಕಮ್ಮೆನ, ತುಳು ಚಿತ್ರಕಲತ್ತ ಸಾಲು ಸಮ್ಮನ, ಎಗ್ಗೆ ಪತ್ತು,
1: ನಮ್ಮ ಸಿನಿಮಾ ರಂಗಡು ಹೊಸ ಉಮೇದಿದ ಜವಣಿಯರು ತಯಾರು ಮಲ್ತಿನ ಹಿಂದಿ ಸಿನಿಮಾದ ಸ್ಟೈಲ್ಡ್ ಒಂಜಿ ಬತ್ತಿನ ಸಿನಿಮಾ ಕಡಲ ಮಗೆ. ಒಂದು ನೂದು ದಿನಲ ಹೆಚ್ಚ ರನ್ ಆತಂಡು. ನೆಟ್ ಕನ್ನಡದ ದಿಗಂತ್ ನೆಟ್ ಆ್ಯಕ್ಟ್ ಮಲ್ದಿರು. ಈ ಸಿನಿಮಾಗೂ ವಿಜಯಕುಮಾರ್ ಕೊಡಿಯಲ್ ಬಯಲ್ನ ಒಂಜಿ ಪದ ಕಡಲದ ಮಗ ನಿಕ್ ಉಡಾಲದ ಸೊಲ್ಮೇಲು ಒಂದು ಭಾರಿ ಪ್ರಚಾರ ಪ್ರಚಲಿತ ಉಡುಪುಂಡು. ಪ್ರತಿಯೊಂಜಿ ಕಾರ್ಯಕ್ರಮಡು ಈ ಪದವನ್ನು ಪನ್ಪೇರಿ. ಆ ಪುದರ್ಡೆ ಕಡಲ ಮಗೆ ಪಿಕ್ಚರ್ ಎಡ್ಡೆ ಯಶಸ್ವಿ ಆತುಂಡು. ಒಂದಕ್ಕೆ ಫೈಟ್ ಡ್ಯಾನ್ಸ್ ಬೊಕ್ಕ ಲೊಕೇಶನ್ ಒಂದಕ್ಕೆ ಮಾತ್ರ ಭಾರಿ ಎಡ್ಡೆ ಪುದರ್ದ ಈ ಸಿನಿಮಾ. ಒಂದು ಮೆಗ್ಗೆ ಪಲಯನ ಉಲ್ಲೈಡು ನಡಪುನ ಒಂಜಿ ಕತೆ. ಅಕಲ್ನ ಪ್ರೀತಿ ಬಾಂಧ್ಯವರ್ದ ಒಂಜಿ ಚಿತ್ರೀಕರಣ ಆಯ್ನ ಸಿನಿಮಾ.

ಡಾಕ್ಟರ್ ರಿಚರ್ಡ್ ಕ್ಯಾಶ್ಲಿನೋ ಬಂಗಾರ ಪಟ್ಲೇರ್ ಸೆಪ್ಟೆಂಬರ್ 8 ಮಲ್ತಿ ಬೊಕ್ಕ ಕುಡ ಬದಿ ಪನ್ಪಿನ ತುಳುಸಿ ನಮನು ಮಲ್ತೇರ್ ಉಂದೇಕ್ಲ ರಾಜ್ಯದ ಉತ್ತಮ ಪ್ರಾದೇಶಿಕ ಪ್ರಶಸ್ತಿಲ ಬೈದನು. ರಿಚರ್ಡ್ ಕ್ಯಾಶ್ಲಿನೋ ಮೇರ್ನ ಚಿತ್ರಕಥೆಗೆ ಸುಧಾಕರ್ ಬನ್ನಂಜೆ ಸಂಭಾಷಣೆ ಮಲ್ತದು, ರಾಗ್ದೇವ್ ಚರಣ್ ಕುಮಾರ್ ನೆಕ್ ಸಂಗೀತ ಮಲ್ತದೇರು, ನೆಟ್ಟು ವಿ ಮನೋರು, ಸೀತಾರಾಮ್ ಕುಲಾಲ್, ಆರ್ ಕೆ ಉಳ್ಳಾಲ್, ಕೆ ಎನ್ ಟೈಲರ್, ವಿಜಯಕುಮಾರ್ ಕುಡಿಯಲ್ ಬಯಲು ಅಂಚಿನ ದಿಗ್ಗಜರು ನೆಕ್ ಗೀತಾ ಸಾಹಿತ್ಯ ಒದಗದು ಕೊರ್ತೇರು. ಯಾನ್ಲ ನೆಕ್ ನಟನೆ ಮಲ್ದೆ ಬೊಕ್ಕ ಕಲಾ ನಿರ್ದೇಶನ ಮಲ್ದೆ ಅಂಚಾದ ಈ ಸಿನಿಮಾನ ವಿತ್ ಎಂಕಲ ಬಾರಿ ಹೆಮ್ಮೆ ಆತಂಡು. ಒಂದು ಒಂಜಿ ಸರಕಾರಿ ಅಧಿಕಾರಿ ತನ್ನ ಸಂಸಾರದ ತೊಳಲಾಟ ಪನ್ನ ಸಂಸಾರದೊಳೈ ನಡಪುನ ಘಟನೆ ಮಾತ್ರ ತಂದೆ ವರದಕ್ಷಿಣೆದ ವಿರುದ್ಧ ಹೋರಾಡುನ ಒಂಜಿ ಸರಕಾರಿ ಅಧಿಕಾರಿನ ಕತೆ ಅಂತ.

ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಕಾರ್ಯಕ್ರಮ ಕೇಂದರಿ ಕೇಂದು ಬತ್ತಿನ ಸ್ವರ ತಮ್ಮ ಲಕ್ಷ್ಮಣ ಮೆರೆನವು. ಪ್ರಸ್ತುತಿ ಬೊಕ್ಕ ನಿರ್ಮಾಣ ಲತೀಶ್ ಪಾಲ್ದಾನೆ. ನನ್ನ ಬರ್ಪಿವಾರದ ಹೆಗ್ಗಿಡೆ ತಿಕ್ಕಗ ಸೊಲ್ಮೆಲು.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಿಬ್ಬಂದಿ ನೇಮಕಾತಿ ಆಯೋಗವು ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 4, 2026 ಆಗಿರುತ್ತದೆ. ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದ್ದು, ಹೆಚ್ಚಿನ ವಿವರಗಳಿಗೆ https://ssc.gov.in ಅಥವಾ www.sscKKR.kar.nic.in ಈ ವೆಬ್ಸೈಟ್ಗಳನ್ನು ನೋಡಬಹುದಾಗಿದೆ. ಸಹಾಯವಾಣಿ ಸಂಖ್ಯೆ 2550250, STD ಕೋಡ್ 080. ಪ್ರಕಟಣೆ ಕೇಳಿದಿರಿ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
3: ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30. ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
3: ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಆಕಾಶವಾಣಿ ಮಂಗಳೂರು, ಈಗ ಸಮಯ 11:07. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಆಂಟೋನಿ ದಾಸನ್ ಹಾಗೂ ಸಂಗಡಿಗರು ಹಾಡಿರುವ ಎಕ್ಕಾ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚರಣ್ ರಾಜ್ ಎಂಆರ್.

0: ಈಗ ಕೇಳಿ ಎಂಸಿ ಬಿಜು ಹಾಗೂ ನಿಶಾನ್ ರೈ ಅವರ ಧ್ವನಿಯಲ್ಲಿ 45 ಚಿತ್ರದ ಗೀತೆ. ಎಂಸಿ ಬಿಜು ಹಾಗೂ ನಿಶಾನ್ ರೈ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.
1: ಪುಡಿಟ್ಟು ಪುಣಿತ ಬರಿಟ್ಟು ಪೊರ್ಲೋಡ ನಲ್ಲಿ ಕೆ ವಾ ಹುವಾ ಓ ಬೆಲ್ಲ ಡೆನ್ನ ಪೊರ್ಲೋಡು ತುಯ

ಈಗ ಕೇಳಿ ಸಿದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಏಳುಮಲೆ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಮ್ಮಂಡಿ.

ಈಗ ಕೇಳಿ ಕವಿರಾಜ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ವಿಷ್ಣುವರ್ಧನ ಚಿತ್ರದ ಗೀತೆ. ಗಾಯಕರು ವಿ ಹರಿಕೃಷ್ಣ.

ಈಗ ಕೇಳಿ ನಕುಲ್ ಅಭಯಂಕರ್ ಹಾಡಿರುವ ಲವ್ ಮಾಕ್ಟೈಲ್ 2 ಚಿತ್ರದ ಗೀತೆ. ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಕುಲ್ ಅಭಯಂಕರ್.

ಈಗ ಕೇಳಿ ಶ್ರೇಯಾ ಘೋಷಾಲ್ ಹಾಡಿರುವ ಮನಸಾರೆ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅವಿನಾಶ್ ಚೆಬ್ಬಿ ಹಾಗೂ ಲಕ್ಷ್ಮಿ ಹಾಡಿರುವ ಹುಲಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಜಿ ಅಭಿಮಾನ್ ರಾಯ್.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 11:30:21. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕೇಳಿ ಜಿ ರಾಜನಾರಾಯಣನ್ ಅವರ ವೇಣುವಾದನ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಡಿ ಜಕಾರಿಯಾ, ಮೃದಂಗಂ ಬಿಕೆ ಚಂದ್ರಮೌಳಿ, ಘಟಂ ಎಚ್ ಶಿವರಾಮಕೃಷ್ಣನ್. ಮೊದಲಿಗೆ ಕೇಳಿ ಕೀರವಾಣಿರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ ಕಲಿಗಿಯುಂಟೆ ಗಡ.

ಈಗ ಕೇಳಿ ಕಮಚರಾಗ ಮಿಶ್ರ ಛಾಪು ತಾಳದಲ್ಲಿ ಬೆಂಗಳೂರು ನಾಗರತ್ನಮ್ಮನವರ ರಚನೆ ಮಾತನಾಡಬಾರದೇನೋ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜಿ ರಾಜನಾರಾಯಣನ್ ಅವರ ವೇಣುವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯೋಲಿನ್, ಎಡಿ ಸಕಾರಿಯ, ಮೃದಂಗಂ, ಬಿಕೆ ಚಂದ್ರಮೌಳಿ, ಘಟಂ, ಎಚ್ ಶಿವರಾಮಕೃಷ್ಣನ್.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ 2025-26 ಸಾಲಿನ ಬಜೆಟ್ನಲ್ಲಿ ಪ್ರಕಟಿಸಿದಂತೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಬಿಡನಾಳದ ಆರ್ಕೆ ಪಾಟೀಲ್ ಕರ್ನಾಟಕ ಪಬ್ಲಿಕ್ ಶಾಲೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳ ಒಟ್ಟು 23 ಸರ್ಕಾರಿ ಪ್ರೌಢಶಾಲೆಗಳನ್ನು ಪದವಿ ಪೂರ್ವ ಕಾಲೇಜುಗಳಾಗಿ ಉನ್ನತೀಕರಿಸುವ ಆದೇಶ ಹೊರಡಿಸಿದೆ. ನೂತನ ಕಾಲೇಜುಗಳಿಗೆ ಪ್ರಥಮ ಭಾಷೆಯಾಗಿ ಕನ್ನಡ, ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಹಾಗೂ ವಾಣಿಜ್ಯ ವಿಭಾಗವನ್ನು ಮಂಜೂರು ಮಾಡಲಾಗಿದ್ದು, ಆಯಾ ಕಾಲೇಜುಗಳಿಗೆ ಪ್ರತ್ಯೇಕ ಸಂಕೇತ ಸಂಖ್ಯೆಗಳನ್ನು ನಿಗದಿಪಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ತಿಳಿಸಿದೆ. ಶಿಕ್ಷಣ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರವು ಹೆಚ್ಚಿನ ಆದ್ಯತೆ ನೀಡಬೇಕು. ಶಾಲೆಗಳ ಮೂಲಸೌಕರ್ಯ ವೃದ್ಧಿ, ಶಿಕ್ಷಕರ ನೇಮಕಾತಿ, ತರಬೇತಿ ಹಾಗೂ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುವ ಸಮಗ್ರ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಲಹೆ ನೀಡಿದರು. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಭವಿಷ್ಯ ವಿದ್ಯಾರ್ಥಿಗಳ ಮೇಲೆ ಅವಲಂಬಿತವಾಗಿದೆ. ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವುದು ಸರ್ಕಾರದ ಪ್ರಮುಖ ಜವಾಬ್ದಾರಿ ಎಂದರು. ಉಚ್ಚ ನ್ಯಾಯಾಲಯದ ಆದೇಶದಂತೆ

0: 2023 ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮತ ಮರು ಎಣಿಕೆ ಕಾರ್ಯವು ಇಂದು ಚಿಕ್ಕಮಗಳೂರು ನಗರದ ಐಡಿಎಸ್ಜಿ ಕಾಲೇಜಿನ ಮತ ಎಣಿಕಾ ಕೇಂದ್ರದಲ್ಲಿ ಆರಂಭಗೊಂಡಿದೆ. ಹಾಲಿ ಶಾಸಕ ಟಿಡಿ ರಾಜೇಗೌಡ, ಪರಾಜಿತ ಅಭ್ಯರ್ಥಿ ಬಿಜೆಪಿಯ ಡಿಎನ್ ಜೀವರಾಜ್ ಸೇರಿದಂತೆ ಅಂದು ಸ್ಪರ್ಧಿಸಿದ್ದ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಮತ ಎಣಿಕೆ ನಡೆಯುತ್ತಿದೆ. ಮತ ಎಣಿಕೆ ಕೇಂದ್ರದ ಸುತ್ತ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಇಂದು ರಾತ್ರಿಯವರೆಗೂ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ನಿನ್ನೆ ಭಗವಾನ್ ಬುದ್ಧ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಗದಗ್ ನಗರದಲ್ಲಿ ಬೌದ್ಧ ಸಂಸ್ಕೃತಿ ಹಾಗೂ ವಿಚಾರಧಾರೆಗಳನ್ನು ಪಸರಿಸುವ ನಿಟ್ಟಿನಲ್ಲಿ 10 ಕೋಟಿ ರೂಪಾಯಿಗಳ ಭವ್ಯ ಬುದ್ಧ ವಿಹಾರ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಎಚ್ಕೆ ಪಾಟೀಲ್ ಹೇಳಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಆಯೋಜಿತ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಭಗವಾನ್ ಬುದ್ಧನ ಶಾಂತಿ ಹಾಗೂ ಸಹಬಾಳ್ವೆಯ ಸಂದೇಶಗಳು ಇಂದು ಹೆಚ್ಚು ಪ್ರಸ್ತುತವಾಗಿವೆ ಎಂದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ 2570ನೇ ಬುದ್ಧ ಜಯಂತಿ ಕಾರ್ಯಕ್ರಮ ಜರುಗಿತು. ಯಾದಗಿರಿ ನಗರದ ಲುಂಬಿನಿ ಉದ್ಯಾನವನದಲ್ಲಿ ಆಯೋಜಿತ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಬೋಧಿಸಸಿಗೆ ನೀರುಣಿಸುವ ಮೂಲಕ ಶಾಸಕ ಚನ್ನಾರೆಡ್ಡಿ ತುನ್ನೂರ್ ಉದ್ಘಾಟಿಸಿದರು. ವಿಜಯನಗರ ಜಿಲ್ಲೆಯಲ್ಲಿ ಅಸಂಘಟಿತ ವಲಯದ 7000 ಕಾರ್ಮಿಕರನ್ನು ಗುರುತಿಸಿ ನೋಂದಾಯಿಸಲಾಗಿದೆ. ಸರ್ಕಾರದ ಹಲವು ಯೋಜನೆಗಳನ್ನು ಕಲ್ಪಿಸಲಾಗುತ್ತಿದೆ. ಬಿರು ಬೇಸಿಗೆ ಹಿನ್ನೆಲೆ ಕಾರ್ಮಿಕರಿಗೆ ಕೆಲಸದ ಸ್ಥಳದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯಗಳ ಸೌಲಭ್ಯ ಒದಗಿಸುವಂತೆ ಮಾಲೀಕರಿಗೆ ನಿರ್ದೇಶಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹೊಸಪೇಟೆಯ ಕಾರ್ಮಿಕ ನಿರೀಕ್ಷಕರಾದ ಜಿವಿ ಧೂಪದ್.
1: ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 42,500 ನೋಂದಾಯಿತ ಕಟ್ಟಡ ಕಾರ್ಮಿಕರಿದ್ದಾರೆ. ಈ ನೋಂದಾಯಿತ ಕಟ್ಟಡ ಕಾರ್ಮಿಕರುಗಳಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮದುವೆ ಸಹಾಯಧನ, ಹೆರಿಗೆ ಸಹಾಯಧನ, ವಿದ್ಯಾರ್ಥಿ ವೇತನ, ತಾಯಿ ಮಗು ಸಹಾಯಧನ, ಪಿಂಚಣಿ ಇತ್ಯಾದಿ ಸೌಲಭ್ಯಗಳನ್ನು ನೀಡ್ತಾ ಇದ್ದೇವೆ. ನಮ್ಮ ಈ ವಿಜಯನಗರ ಜಿಲ್ಲೆಗೆ 2 ಶ್ರಮಿಕ ಶಾಲೆಗಳು ಮಂಜೂರಾತಿಯಾಗಿವೆ. ಬೇಸಿಗೆಯ ದಿನದಲ್ಲಿ ತುಂಬಾ ಬಿಸಿಲು ಇರುವುದರಿಂದ ಕಟ್ಟಡ ನಿರ್ಮಾಣದ ಸ್ಥಳಗಳಲ್ಲಿ ಉತ್ತಮವಾದಂತಹ ಕುಡಿಯುವ ನೀರನ್ನು ಮತ್ತು ಶೌಚಾಲಯವನ್ನು ಒದಗಿಸಬೇಕಂತ ಹೇಳಿ ಮಾಲೀಕರುಗಳಿಗೆ ಸೂಚನೆ ನೀಡಲಾಗಿದೆ. ಅದೇ ರೀತಿಯಲ್ಲಿ ಮಧ್ಯಾಹ್ನದ 12 ಗಂಟೆಯಿಂದ 4 ಗಂಟೆಗಳವರೆಗೆ ಕಾರ್ಮಿಕರು ಬಿಸಿಲಿಗೆ ಬಂದು ಬಿಸಿಲಿಗೆ ಒಡ್ಡಿಕೊಂಡು ಕೆಲಸ ಮಾಡಬಾರದು ಅಂತಕ್ಕಂಥ ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ.
0: ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ಮಧ್ಯಾಹ್ನದ ನಂತರ ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ ದಾಖಲೆಯ ಮಳೆಯಾಗಿದೆ. ಕೇಂದ್ರ ಸರ್ಕಾರವು ವಾಣಿಜ್ಯ ಬಳಕೆ ಎಲ್ಪಿಜಿ ಸಿಲಿಂಡರ್ಗಳ ದರವನ್ನು ಮೇ 1 ಜಾರಿಗೆ ಬರುವಂತೆ ಏಕಾಏಕಿ 993 ರೂಪಾಯಿಗಳಿಗೆ ಹೆಚ್ಚಳ ಮಾಡಿರುವುದು ವ್ಯಾಪಾರಸ್ಥರು ಸೇರಿದಂತೆ ನಾಡಿನ ಪ್ರತಿಯೊಂದು ಮನೆಯ ಮೇಲೂ ದರ ಏರಿಕೆಯ ಪರಿಣಾಮ ಬೀರಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಕಳವಳ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ತಾಲೂಕು ಮರೆವಾಡ ಗ್ರಾಮದಲ್ಲಿ ಆಗಿ ಹುಣ್ಣಿಮೆಯ ದಿನದಂದು ನಂದೀಶ್ವರ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ ಜರುಗಿತು. ಭಕ್ತರ ಜಯಘೋಷದೊಂದಿಗೆ ವೈಭವದ ರಥೋತ್ಸವ ಸಂಪನ್ನಗೊಂಡಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಗೆಳತಿಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲೇಶ್ವರ ಹೆಗಡೆ ಅವರೊಡನೆ ಸಂದರ್ಶನ ಹಾಗೂ ಶಿರಸಿಯ ರಾಜಲಕ್ಷ್ಮಿ ಸಿ ಭಟ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಲಿ.

0: ಹಾಗಾದರೆ ಬನ್ನಿ ಮೊದಲಿಗೆ ಕೇಳೋಣ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲೇಶ್ವರ ಹೆಗಡೆ ಅವರೊಡನೆ ಸಂದರ್ಶನ.
1: ಸುಚೇತಾ ತಿರುಮಲೇಶ್ವರ ಹೆಗಡೆಯವರೇ ನಮಸ್ಕಾರ.
2: ನಮಸ್ಕಾರ.
1: ಗೃಹಿಣಿಯಾಗಿ ನಿಮ್ಮ ಅನುಭವವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ಳಬೇಕು. ವಿಶೇಷವಾಗಿ ಅಡುಗೆಯನ್ನ ಚೊಕ್ಕಟವಾಗಿ ಮಾಡುವುದು ಅಂದ್ರೆ ಹೇಗೆ? ಬೆಳಿಗ್ಗೆ ಒಂದು ಪ್ಲಾನಿಂಗ್ ಹೇಗೆ ಮಾಡ್ತೀರಿ ಅಡುಗೆಗೆ ಅಂತ?
2: ಬೆಳಿಗ್ಗೆ ಬೇಗ ಹೇಳ್ಬೇಕು, ಮೊದಲನೇದಾಗಿ ಬಾಗಿಲು ಸಾರಿಸಿ ರಂಗವಲ್ಲಿಕ್ಕಿ ನೀರು ತುಂಬಿ ನಾವು ಹೈನುಗಾರಿಕೆಯನ್ನು ಮಾಡ್ತೇವೆ. ಹಾಲನ್ನು ಕರೆದು ಮನೆಯವರಿಗೆಲ್ಲ ಉಪಹಾರದ ವ್ಯವಸ್ಥೆ ಮಾಡಿ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡು ಆಮೇಲೆ ಅಡುಗೆಗೆ ಶುರು ಮಾಡೋದು ನಾವು.
1: ಈಗ ಸಾಂಪ್ರದಾಯಿಕವಾದಂತಹ ಒಂದು ಕೃಷಿ ಕುಟುಂಬದಲ್ಲಿ ಎಲ್ಲ ಮನೆಯಲ್ಲೂ ಕೂಡ ಮಾಡುವಂತಹ ಒಂದು ಕೆಲಸ ಇದು. ಇದನ್ನ ಸರಳ ಮಾಡುವುದು ಹೇಗೆ ಅಂತ ಹೇಳಿ, ದಿನಪೂರ್ತಿ ಮನೆಯ ಒಳಗಡೆ ಕೆಲಸ ಮಾಡ್ತಾ ಇರೋದ್ರ ಬದಲಿಗೆ ಸ್ವಲ್ಪ ಸುಲಭ ಮಾಡುವುದು ಹೇಗೆ?
2: ಏನಿಲ್ಲ, ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡ್ರೆ ಯಾವ ಕೆಲಸ ಆದ್ರೂ ಫಾಸ್ಟ್ ಆಗಿ ಆಗ್ತದೆ. ಅದರಿಂದ ನಾವು ಸುಲಭ ಮಾಡ್ಕೊಳ್ಬಹುದು. ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ನಮ್ಮ ಆರೋಗ್ಯವನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಆ ಮೂಲಕ ನಾವು ಕೆಲಸವನ್ನು ಸುಲಭವಾಗಿಸಬಹುದು ಅನ್ನೋದು ನನ್ನ ಅಭಿಪ್ರಾಯ, ಅಂದ್ರೆ ನನ್ನ ಅನುಭವವೂ ಕೂಡ. ಯಾಕೆಂದ್ರೆ ಮೊದಲು ನನಗೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಆಗ್ತಾ ಇರ್ತಿತ್ತು, ಹಾಗಾಗಿ ಅದೆಲ್ಲ ಸ್ವಲ್ಪ ಭಾರ ಅನಿಸ್ತಿತ್ತು. ಯಾವುದೇ ಕೆಲಸ ಆದ್ರೂ ಭಾರ ಭಾರ ಅನಿಸ್ತಿತ್ತು. ಕ್ರಮೇಣವಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಬಂದಂತೆ ಕೆಲಸವೂ ಸುಲಭವಾಗ್ತಾ ಬಂತು, ಮನಸ್ಸಿಗೂ ನೆಮ್ಮದಿಯನ್ನ ಕೊಡ್ತಾ ಇದೆ, ಖುಷಿ ಆಗ್ತಾ ಉಂಟು.
1: ಈಗ ಆರೋಗ್ಯವನ್ನ ಕಾಪಾಡಬೇಕಿದ್ರೆ ಗೃಹಿಣಿಯರು ಏನು ಮಾಡಬೇಕು?
2: ನನ್ನ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಅರ್ಧ ಲೀಟರ್ ನೀರನ್ನು ಕುಡ್ಕೊಳ್ಬೇಕು. ಯಾರೇ ಆದ್ರೂ
1: ಕುದಿಸಿ ಆರಿಸಿದ ನೀರಾದ್ರೆ ಒಳ್ಳೇದು,
2: ಒಳ್ಳೇದು. ಆದ್ರೂ ನಮ್ಮ ಮನೆ ನೀರು ನಮಗೆ ಏನು ತೊಂದರೆ ಆಗ್ಲಿಕ್ಕಿಲ್ಲ, ಶುದ್ಧವಾದ ಫಿಲ್ಟರ್ ನೀರಾದ್ರೆ ಏನು ತೊಂದರೆ ಆಗ್ಲಿಕ್ಕಿಲ್ಲ. ನನ್ನ ಅನುಭವವನ್ನ ನಾ ಹೇಳ್ತಾ ಇದ್ದೇನೆ. ಮೊದಲು ನಾನು ನೀರು ಕುಡಿತಾ ಇರ್ಲಿಲ್ಲ,
1: ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಅದೇ ಕಾರಣ.
2: ಹಾ, ಅದೇ ಕಾರಣ ಅಂತ ನನಗೆ ಈಗೀಗ ಅನಿಸ್ತಾ ಉಂಟು. ಮೊದಲು ನನಗೆ ಅದರ ಅರಿವೇ ಇರಲಿಲ್ಲ. ಅಂದ್ರೆ ಕ್ರಮೇಣ ನಾನು ಎಲ್ಲ ನೋಡ್ಕೊಂಡು ನೀರು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ನೋಡಿ, ಅವಾಗಿಂದ ನನಗೆ ಆರೋಗ್ಯ ಸುಧಾರಿಸ್ತಾ ಬಂತು, ಕೆಲಸದೊಳಗೂ ಹುರುಪು ಬಂತು. ಯಾವುದೇ ಕೆಲಸವನ್ನಾದ್ರೂ ಚೊಕ್ಕಟವಾಗಿ ಮಾಡ್ಬೇಕು ಅಂತ ಅಂದ್ರೆ ಉಮೇದಿ ಬರ್ತದೆ, ಆ ರೀತಿಯಲ್ಲೇ ಆಗ್ತಾ ಉಂಟು.
1: ಅಂದ್ರೆ ಈಗ ಬೆಳಿಗ್ಗೆ ಮಾತ್ರ ಅರ್ಧ ಲೀಟರ್ ನೀರು ಕುಡಿದ್ರೆ ಸಾಕು ಅಥವಾ ದಿನ ಪೂರ್ತಿ ಕುಡಿತಾ ಇರಬೇಕು?
2: ಹೌದೌದು, ಬೆಳಿಗ್ಗೆ ಅರ್ಧ ಲೀಟರ್ ನೀರಿಂದ ಶುರು ಮಾಡಿ ಆಮೇಲೆ ತಿಂಡಿ ಆದ್ಮೇಲೆ ಕುಡಿಯೋದು ಸ್ವಲ್ಪ. ಅಂದ್ರೆ ನಮ್ಗೆ ಒಂದ್ ಎರಡು ದಿನ ಆ ರೂಢಿಯನ್ನು ಮಾಡ್ಕೊಂಡ್ರೆ ಕ್ರಮೇಣ ನಮ್ಮ ದೇಹವೇ ನಮ್ಗದು ಕೇಳ್ತದೆ, ನಾವು ಕುಡಿತಾನೆ ಇರ್ಬೇಕು ಅನಿಸ್ತದೆ.
1: ಅದಕ್ಕೆ ವೈದ್ಯರು ಹೇಳೋದು, ನೀರು ಎನ್ನುವಂತಹದ್ದು ಒಂದು ಆಹಾರವೂ ಹೌದು, ಒಂದು ಔಷಧಿ ಕೂಡ ಹೌದು ಅಂತ.
2: ಹೌದೌದು, ನಿಜವಾಗಿ.
1: ಸರಿ, ಈಗ ಅಡುಗೆ ಮಾಡುವ ವಿಚಾರ ಆಯ್ತು, ಇದರಲ್ಲಿ ಸ್ವಲ್ಪ ಮುಂದುವರೆದ ಭಾಗವಾಗಿ ನೀವು ಉಪ್ಪಿನಕಾಯಿ ತಯಾರಿ ಮಾಡುವಂತವರು, ಈ ಅನುಭವದ ಬಗ್ಗೆ ಹೇಳಿ. ಈಗ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಹಾಕಬೇಕಿದ್ರೆ ಒಂದು ರೀತಿಯ ಪೂರ್ವ ಸಿದ್ಧತೆ ಏನೇನು ಬೇಕಾಗ್ತದೆ?
2: ನಾವು ಮಲೆನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿಯನ್ನ ಮಾಡ್ಕೊಂಡು ಬರ್ತಾನೆ ಇದ್ದೇವೆ ಎಷ್ಟೋ ವರ್ಷಗಳಿಂದ. ನಮ್ಮ ಮನೆಯಲ್ಲೂ ಕೂಡ ಹಾಗೆ. ನಮ್ಮ ಅತ್ತೆಯವರಿಗೆ ವಿಶೇಷವಾಗಿ ಉಪ್ಪಿನಕಾಯಿ ಮಾಡುವುದರಲ್ಲಿ ಒಲವು ಜಾಸ್ತಿ ಉಂಟು. ಅದೇ ರೀತಿಯಾಗಿ ನಮ್ಮ ಮನೆಯವರು, ನಮ್ಮ ಮಾವನವರು ಕೂಡ ಮೊದಲು ಎಲ್ಲ ಉಪ್ಪಿನಕಾಯಿಗಳನ್ನ ಯಾರಾದ್ರೂ ಕೇಳಿದ್ರೆ ಸೇಲ್ ಮಾಡುವಂತ ಒಂದು ಮನಸ್ಥಿತಿ, ಇಲ್ಲಾಂದ್ರೆ ಯಾರಿಗಾರು ಒಂದು ಪ್ರೀತಿಯಿಂದ ಕೊಡುವ ಒಂದು ಮನಸ್ಥಿತಿ ಇರೋದ್ರಿಂದ ನಮ್ಮ ಮನೆಗೆ ಅವಶ್ಯಕತೆಗಿಂತ ಜಾಸ್ತಿನೇ ಉಪ್ಪಿನಕಾಯಿ ಮಾಡ್ತಾ ಇದ್ರು. ಎಲ್ಲರೂ ನಮ್ಮ ಅತ್ತೆಯವ್ರ ಕೈ ರುಚಿಯನ್ನ ಬಹಳ ಇಷ್ಟಪಡ್ತಿದ್ರು, ತುಂಬಾ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಅದೇ ರೀತಿಯಲ್ಲಿ ಮುಂದುವರೆದು 2011 ನಮ್ಮ ಮನೆಯವರು ತಿರುಮಲೇಶ್ವರ ಹೆಗಡೆ ಅವರು ಒಂದು ಕಾಂಪಿಟೇಷನ್ ನಡೀತಾ ಇತ್ತು, ಅದಕ್ಕೆ ಅವರು ಸಹಾಯಧನವಾಗಿ ದುಡ್ಡನ್ನು ಕೊಡ್ತಾ ಇದ್ರು. ಅದಕ್ಕಾಗಿ ಇವರು ಕೃಷಿಯನ್ನ ಹೊರತಾಗಿ ನಾವೇನೋ ಮಾಡ್ಬೇಕು, ಏನೋ ಸಾಧಿಸ್ಬೇಕು ಅನ್ನೋ ಒಂದು ಇದರಿಂದ ಸುಕೇಳಿ ಅಂದ್ರೆ ಬಾಳೆಹಣ್ಣನ್ನ ಒಣಗಿಸಿ ಸುಕೇಳಿ ಮಾಡುವಂತ ಒಂದು ಯೋಜನೆಯನ್ನು ಹಾಕೊಂಡು ಅಲ್ಲಿ ಸಂದರ್ಶನಕ್ಕೆ ಹೋಗಿದ್ರು. ಅಲ್ಲಿ ಅವರು ಸಿಲೆಕ್ಟ್ ಆದ್ರು 2011 ಇದು. ಅದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ನಮಗೆ ಗೊತ್ತಿರುವುದಿಲ್ಲ, ಅದು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಎಲ್ಲ ರೀತಿಯಲ್ಲೂ ಅನುಭವ ಇರೋದಿಲ್ಲ. ಆ ಹುಬ್ಳಿ ಫೌಂಡೇಶನ್ ಅವರೇ ನಮಗೆ ಸಹಾಯ ಮಾಡಿದ್ರು, ಎಲ್ಲಾ ಕಡೆ ಅಲ್ಲಿ ಓಡಾಡಿಸಿ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತೆಲ್ಲ ತಿಳಿಸ್ಕೊಟ್ರು. ಆಗ ತಿಳಿಸ್ಕೊಡೋ ಟೈಮಲ್ಲಿ ಧಾರವಾಡದಲ್ಲಿ ಒಂದು ಅಂಗಡಿ ಇದೆ, ಅಂದ್ರೆ ಎಲ್ಲಾ ತರದ ಫುಡ್ ಐಟಮ್ಗಳು ಇರ್ತವೆ ಆ ಅಂಗಡಿಯಲ್ಲಿ. ಅಲ್ಲಿ ರವಿ ಶೆಟ್ರು ಅಂತ ಹೇಳಿ ಅವರು, ನಾವು ಮಲೆನಾಡಿನವರು ಅಂತ ಗೊತ್ತಾದಾಗ ನೀವು ಸುಕೇಳಿ ಮಾಡಿ ಅದ್ರ ಜೊತೆಗೆ ಒಂದು 5 ಕ್ವಿಂಟಲ್ ಮಾವಿನ ಮಿಡಿ ಉಪ್ಪಿನಕಾಯಿಯನ್ನ ನಮಗೆ ಮಾಡ್ಕೊಡ್ತೀರಾ

0: ನಮಗೆ ಒಂದು 5 ಕ್ವಿಂಟಲ್ ಮಾಡಿಕೊಡಿ ಅಂತ ಹೇಳಿದರು. ನಮ್ಮ ಮನೆಯವರು ಭಾಳ ಪ್ರೀತಿಯಿಂದ ಒಪ್ಕೊಂಡು ಬಂದರು, ಯಾಕಂದರೆ ಮನೆಯಲ್ಲಿ ಈಗಾಗಲೇ ಅತ್ತೆಯವರು ಮಾಡ್ತಾ ಇದ್ರಲ್ಲ, ಅಡ್ಡಿಲ್ಲ ನಾವು ಕೊಡ್ತೇವೆ ಅಂತ ಹೇಳಿ. ಮತ್ತೊಂದು ಸಲ ಹೋಗಬೇಕಾದ್ರೆ ಒಂದು ವರಣೆಯಲ್ಲಿ ಮಾವಿನ ಮಿಡಿ ಉಪ್ಪಿನಕಾಯಿ ಅಂತ ತುಂಬಿಕೊಂಡು ಹೋಗಿದ್ರು. ಅವ್ರು ಭಾಳ ಇಷ್ಟಪಟ್ಟುಕೊಂಡು ಇಲ್ಲ ಖಂಡಿತವಾಗಿ ನಮಗೆ ಮಾಡಿಕೊಡಿ ಅಂಥೇಳಿ ನಮಗೆ ಒಂದು ಮೊದಲನೆಯದಾಗಿ ಪ್ರಸ್ತಾವನೆಯನ್ನು ಇಟ್ಟರು. ಅಲ್ಲಿಂದ ಶುರುವಾಯಿತು ನಮ್ಮದು. ಸುಕೇಳಿ ಮಾಡುವುದರ ಜೊತೆ ಜೊತೆಗೆ ಉಪ್ಪಿನಕಾಯಿಯನ್ನು ಶುರು ಮಾಡಿದ್ವಿ.
1: ಈಗ ಸ್ವಲ್ಪ ಉಪ್ಪಿನಕಾಯಿ ಪೂರ್ವ ಸಿದ್ಧತೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದರಲ್ಲೂ ಈ ಮಿಡಿ ಉಪ್ಪಿನಕಾಯಿ ಹಾಕಬೇಕಿದ್ರೆ ಯೋಗ್ಯವಾದಂತಹ ಮಾವಿನ ಕಾಯಿ ಹೇಗಿರಬೇಕು, ಅದರ ಗುಣಲಕ್ಷಣ ಹೇಗಿರಬೇಕು?
0: ಮಾವಿನ ಮಿಡಿ ಅಂದ್ರೆ ಅದು 1 ವರ್ಷನಾದ್ರೂ ಉಪ್ಪಲ್ಲಿ ಹಾಕಿದಾಗ ಅದು ಕೊಳಿದೆ ಮೆತ್ತಗಾಗಬಾರ್ದು, ಗಟ್ಟಿಯಾಗಿ ಇರಬೇಕು, ಅದ್ರ ಪರಿಮಳವನ್ನ ಅದರೊಳಗೆ ಸಂಗ್ರಹಿಸಿಟ್ಕೊಳ್ಬೇಕು. ಆ ರೀತಿಯ ಗುಣಲಕ್ಷಣಗಳನ್ನ ಹೊಂದಿದುವಂತ ಅಪ್ಪೆ ಮಿಡಿಯನ್ನು ಮಾತ್ರ ನಾವು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಈಗ ಅಪ್ಪೆ ಮಿಡಿ ಅಂತ ಹೇಳಿದ್ರೆ, ಈಗ ವಿಶೇಷವಾಗಿ ಈ ಶಿರಸಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪೆ ಮಿಡಿ ಬಹಳ ಪ್ರಖ್ಯಾತವಾದಂತಹದ್ದು, ಇದರಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳಿವೆ? ಅಂದ್ರೆ ಅಪ್ಪೆ ಮಿಡಿಯಲ್ಲಿ ಕೂಡ ವೈವಿಧ್ಯತೆ ಇದೆಯಾ?
0: ಹೌದು, ಖಂಡಿತವಾಗಿದೆ. ಆ ಮಣ್ಣಿನ ಗುಣಲಕ್ಷಣಕ್ಕನುಸಾರವಾಗಿ ಇರಬಹುದು, ಹವಾಮಾನಕ್ಕೆ ಇರಬಹುದು, ಖಂಡಿತ ಅಂದ್ರೆ ಡಿಫ್ರೆನ್ಸ್ ಅಂತೂ ಇದ್ದೇ ಇದೆ.
1: ನೀವು ಬಳಕೆ ಮಾಡುವ ಅಪ್ಪೆ ಮಿಡಿ ಯಾವುದು?
0: ನಾವು ಅಂದ್ರೆ ಕಾಡಿನಲ್ಲಿ ಸಿಗುವಂತ ಅಪ್ಪೆ ಮಿಡಿಗಳನ್ನ ಎಲ್ಲ ತಂದ್ಕೊಡ್ತಾರೆ ನಮ್ಮ ಫ್ಯಾಕ್ಟರಿಗೆ. ನಾವು ಈಗಾಗಲೇ ಈಗ 12ನೇ ಇಸ್ವಿಯಿಂದ ನಾವು ಉಪ್ಪಿನಕಾಯಿಯನ್ನ ಮಾಡ್ತಾ ಇದ್ದೇವಲ್ಲ, ಹಾಗಾಗಿ ಎಲ್ಲರಿಗೂ ಗೊತ್ತಿದೆ ನಾವು ಮಾಡ್ತೇವೆ ಅಂತೇಳಿ, ಎಲ್ಲರೂ ತಂದ್ಕೊಡ್ತಾರೆ ನಮ್ಗೆ. ಅದರಲ್ಲಿ ನಾವು ಒಳ್ಳೆ ಮಿಡಿಯನ್ನ ಆರಿಸಿ ನಾವು ನೋಡಿದ ಕೂಡ ಗೊತ್ತಾಗ್ತದೆ ನಮ್ಗೆ, ತೊಟ್ಟು ದಪ್ಪ ಇರಬೇಕು, ಅದ್ರು ಸಿಪ್ಪೆ ದಪ್ಪ ಇರಬೇಕು, ಬಹಳ ದೊಡ್ಡ ಇರಬಾರ್ದು, ಒಳಗೆ ಕೂಗ್ಲೇ ಸಣ್ಣ ಇರಬೇಕು. ಈ ರೀತಿಯಾದ ಮಿಡಿಯನ್ನ
1: ನಾವು ಹೂ ಬಿಟ್ಟು ಎಷ್ಟು ದಿವಸಗಳ ನಂತರ ಕೊಯ್ಯುವಂತಹದ್ದು ಈ ಅಪ್ಪೆ ಮಿಡಿಯನ್ನ?
0: ಹೂ ಬಿಟ್ಟು ಸುಮಾರು 2 ತಿಂಗಳ, 1.5 ರಿಂದ 2 ತಿಂಗಳ. ಅದು ಒಂದೊಂದು ಮಿಡಿ ಸ್ವಲ್ಪ ಸಣ್ಣ ಇದ್ದಾಗ್ಲೂ ಹುಳಿ ಇರ್ತದೆ, ಅದು ಅಂದ್ರೆ ಸ್ವಲ್ಪ ಕಡಿಮೆ ರೇರ್ ಅದು ಆಗಿರೋದು. ಒಂದು ಸಾಮಾನ್ಯ ಸೈಜ್ ನಲ್ಲಿರುವಂತ ಮಿಡಿ ಹುಳಿ ಮತ್ತೆ ಹದವಾಗಿ ಇದ್ದಾಗ ನಾವು ಅದನ್ನ ಕೊಯ್ದು ನಾವು ಉಪ್ಪಿಗೆ ಹಾಕೋದು.
1: ಜೀರಿಗೆ ಅಂದ್ರೆ ಯಾವ್ದು?
0: ಜೀರಿಗೆ ಮಿಡಿ ಅಂದ್ರೆ ಪರಿಮಳದ ಮಿಡಿ ಅಂತ.
1: ಅಪ್ಪೆ
0: ಮಿಡಿಯಲ್ಲೇ ಮತ್ತೊಂದು ಇದು ಅಂದ್ರೆ ಅದು ಪರಿಮಳವನ್ನು ಜಾಸ್ತಿ ಮಾಡ್ತದೆ, ರುಚಿ ಜಾಸ್ತಿ, ಅದು ಬಹಳ ಇಷ್ಟಪಡ್ತಾರೆ ಜನ ಅದನ್ನ, ಹಾಗಾಗಿ ಅದಕ್ಕೆ ರೇಟು ಜಾಸ್ತಿ.
1: ಆಮೇಲೆ ಮಾವಿನ ಮಿಡಿ ಏನೋ ಸಿದ್ಧವಾಯ್ತು ಅಂತ ಇಟ್ಕೊಳ್ಳಿ, ಉಳಿದ ಒಂದು ಒಳಸುರಿಗಳು ಅಂದ್ರೆ ಈಗ ಮೆಣಸು ಬೇಕಾಗ್ತದೆ, ಜೀರಿಗೆ ಬೇಕಾಗ್ತದೆ, ಇದರ ಬಗ್ಗೆ ಹೇಳಿ ಸ್ವಲ್ಪ.
0: ಮೆಣಸು, ಬ್ಯಾಡ್ಗಿ ಮೆಣಸು ಮತ್ತೆ ಖಾರ ಮೆಣಸು ಎರಡು ಮಿಕ್ಸ್ ಇರ್ತದೆ. ಅದು ನಾವು ಪೌಡರ್ ಅನ್ನ ತರಿಸ್ಕೊಂಡು ಮಾಡೋದು. ಮೊದಲು ಮೆಣಸಿನಕಾಯಿಯನ್ನೇ ತಂದು ಮಾಡ್ತಾ ಇದ್ವಿ, ಆದ್ರೆ ಅದು ತುಂಬಾ ನಮ್ಗೆ ಕಾಸ್ಟ್ಲಿ ಆಗ್ತದೆ, ಉಪ್ಪಿನಕಾಯಿ ರೇಟು ಜಾಸ್ತಿ ಆಗ್ತದೆ ಅವಾಗ. ಅದಕ್ಕಿಂತ ನಾವು ಗದಗ ಬ್ಯಾಡ್ಗಿ ಆ ಕಡೆಯಿಂದನೇ ಮೆಣಸಿನ ಪೌಡರ್ ಅನ್ನ ತರಿಸ್ಕೊಂಡು ಮಾಡ್ತೇವೆ. ಮೀಡಿಯಂ ಖಾರ ಇರ್ತದೆ ಅದು.
1: ಬೇರೆ ಏನೇ ಬೇಕಾಗ್ತದೆ?
0: ಅದ್ರ ಜೊತೆಗೆ ಸೂಜಿ ಮೆಣಸು ಅಂತೇಳಿ, ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ, ಅದು ಖಾರಕ್ಕೆ ಮತ್ತು ಪ್ರಿಸರ್ವೇಟಿವ್ ಆಗಿ ಅದ್ರ ಕೆಲಸ ಮಾಡ್ತದೆ.
1: ಎಷ್ಟು ಪ್ರಮಾಣದಲ್ಲಿ ಬೇಕು?
0: ಸ್ವಲ್ಪ ಪ್ರಮಾಣದಲ್ಲಿ ಸಾಕು. ನಾವೊಂದು 10 ಕೆಜಿ ಸಾಸಿವೆ ಪೌಡರ್ ಮಾಡಿದ್ರೆ 200 ಗ್ರಾಮ್ ಗಾಂಧಾರಿ ಮೆಣಸು ಸಾಕಾಗ್ತದೆ. ಅಂದ್ರೆ ಅದು ಖಾರ ಜಾಸ್ತಿ, ಹಾಗಾಗಿ ಅದು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡ್ತದೆ. 1 ವರ್ಷ ಉಪ್ಪಿನಕಾಯಿ ಇಟ್ಟರು ಏನು ಆಗೋದಿಲ್ಲ.
1: ಆಮೇಲೆ ವಿಶೇಷವಾದಂತ ಒಂದು ರುಚಿಗೋಸ್ಕರ ಅಂತ ಬೇರೆ ಏನಾದ್ರೂ ಸೇರಿಸಬೇಕಾಗ್ತದೆ ಅಥವಾ ಈ ಜೀರಿಗೆ ಮತ್ತೆ ಮೆಣಸು ಇಂಥದ್ದು ಮಾತ್ರ ಮಿಕ್ಸ್ ಮಾಡೋದು?
0: ಹಾ, ಅಷ್ಟೇ. ನಾವು ಸಾಂಪ್ರದಾಯಿಕವಾಗಿ ಏನ್ ಮಾಡ್ತೇವೋ ಹಾಗೆ ಮಾಡ್ತೇವೆ, ಯಾವುದೇ ಪ್ರಿಸರ್ವೇಟಿವ್ ಅನ್ನು ಬಳಸೋದಿಲ್ಲ. ಪರಿಮಳಕ್ಕಾಗಿ ಸ್ವಲ್ಪ ಶಾಜೀರಿಗೆ ಮತ್ತೆ ಇಂಗನ್ನ, ಲವಂಗ, ಅದೆಲ್ಲ ಸ್ವಲ್ಪ ಸ್ವಲ್ಪ, ಯಾವ್ದನ್ನೇ ಜಾಸ್ತಿ ಹಾಕಿದ್ರು ಅದು ಘಾಟ್ ಆಗ್ತದೆ, ಮತ್ತೆ ಜಾಸ್ತಿ ದಿನ ಇಟ್ಟರೆ ಅದು ಬೇರೆ ಪರಿಮಳ ಬರ್ತದೆ, ನಮ್ಗೆ ತಿನ್ಲಿಕ್ಕೆ ಆಗೋದಿಲ್ಲ. ಹಾಗೆ ಸಾಸಿವೆ ಜೀರಿಗೆ ಜಾಸ್ತಿ, ಬಾಕಿದೆಲ್ಲ ಪರಿಮಳಕ್ಕೆ ಒಂದ್ ಸ್ವಲ್ಪ ಹಾಕೋದು ಅಷ್ಟೇ.
1: ಉಪ್ಪಿನಕಾಯಿಯ ತಯಾರಿ ಒಂದ್ ರೀತಿ ಹಬ್ಬದ ರೀತಿಯಲ್ಲಿ ನಡೀತದೆ, ಒಂದೇ ದಿವಸ ನಡೀತದೆ ಅಥವಾ 2-3 ದಿವಸ ಇರ್ತದೆ?
0: ನಮ್ದು ಉಪ್ಪಿನಕಾಯಿ ಫ್ಯಾಕ್ಟರಿ ಇರೋದ್ರಿಂದ ವರ್ಷ ಕಾಲಾವಧಿ ಅದು ಇದಿರ್ತದೆ.
1: ಎಲ್ಲ ಕಾಲದಲ್ಲಿ ನಿಮ್ಗೆ ಮಾವಿನ ಮಿಡಿ ಸಿಗೋದಿಲ್ಲ?
0: ಮಿಡಿ ಸಿಗದೆ ಹೋದ್ರೆ ನಾವು ಅದ್ರ ಸ್ಟೋರ್ ಮಾಡಿ ಇಟ್ಕೊಳ್ತೇವೆ. ಉಪ್ಪು ನೀರಲ್ಲಿ ಮಿಡಿಯನ್ನ ಚಟ್ಟ ಹಾಕಿ ಆಮೇಲೆ ಅದನ್ನ 10 ದಿನ ಆದ್ಮೇಲೆ ಅದು ಮಿಡಿ ಎಲ್ಲ ಚಟ್ಟುತ್ತದೆ, ಅದು ನೀರು ಒಡಿತದೆ. ಆ ನೀರಿಂದ ತೆಗೆದು ಬಟ್ಟೆ ಮೇಲೆ ಹರಗಿ, ಹರಗಿದ್ರೆ ಅದು ನೆರಳಲ್ಲೇ ಹರಗೋದು, ನೀರಂಶ ಆರ್ತದೆ ಅದು. ಆಮೇಲೆ ಆ ನೀರನ್ನು ಕುದಿಸ್ಬೇಕು. ಈಗ ಏನು ನೀರಿಂದ ತೆಗೆದಿದ್ದೇವಲ್ಲ, ಆ ಉಪ್ಪು ನೀರು ಹುಳಿ ನೀರು ಅದು ಮಿಕ್ಸ್ ಇರ್ತದೆ, ಮಾವಿನ ಮಿಡಿ ನೀರು ಉಪ್ಪು ನೀರು ಎರಡು ಮಿಕ್ಸ್ ಇರ್ತದೆ. ಆ ನೀರನ್ನು ಕುದಿಸ್ಬೇಕು. ಕುದಿಸೋದಂದ್ರೆ ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಅದು ಮೇಲೆ ಉಪ್ಪಿನ ಹೆರೆ ಅಂತ ಬರಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಅದು ಸುಮ್ಮನೆ ಕುದಿಸಿದ್ರೆ ಸಾಕಾಗೋದಿಲ್ಲ,
1: ಸಂತೃಪ್ತ ದ್ರಾವಣ.
0: ಸಂತೃಪ್ತ ದ್ರಾವಣ ಆ ತರ ಆದ್ರೆ ಮಾತ್ರ 1 ವರ್ಷ ಇಟ್ಟರು ಏನು ಆಗೋದಿಲ್ಲ ಮಿಡಿ. ಅದಕ್ಕಾಗಿ ಸಂತೃಪ್ತ ದ್ರಾವಣ ಮಾಡಿ ಆ ನೀರನ್ನ ತೊಣಿಸಿ ಆ ನೀರಲ್ಲಿ ಈ ಒಣಗಿದ ಮಿಡಿಯನ್ನ ಹಾಕ್ಬೇಕು. ಹಾಕಿ ಅದ್ರ ಮೇಲೆ ಈ ಗಾಂಧಾರಿ ಮೆಣಸಿನ ಪೌಡರ್ ಅನ್ನ ಹಾಕಿ

0: ಸರಿ ಪ್ಯಾಕ್ ಮಾಡಿ, ಅಂದ್ರೆ ಗಾಳಿ ಆಡಬಾರ್ದು ಮತ್ತೆ ನೀರಿನ ಮೇಲ್ ಬರಬಾರ್ದು, ಅದು ನೀರಿನ ಮೇಲ್ ಬರದೆ ಹೋದಂಗೆ ಅದ್ರ ಮೇಲ್ ಪ್ಯಾಕ್ ಮಾಡ್ಬೇಕು. ಮತ್ತೆ
1: ಅದ್ರ ಮೇಲೆ ಬಿಳಿ ಬಟ್ಟೆ ಏನಾದ್ರು ಹಾಕ್ತಾರ?
0: ಬಿಳಿ ಬಟ್ಟೆ ಅಂದ್ರೆ ನಾವು ಅಂದ್ರೆ ಮನೆಯಲ್ಲಿ ಮಾಡ್ಕೊಳ್ಬಹುದು, ಈ ತರ ಫ್ಯಾಕ್ಟರಿ ಅಲ್ಲ ಆತರ ಏನು ಮಾಡೋದಿಲ್ಲ.
1: ಆಮೇಲೆ ಈಗ ಜಾಡಿಯ ಬಗ್ಗೆ ಹೇಳಿ, ಅಂದ್ರೆ ಈಗ ಅದ್ರಲ್ಲಿ ಭರಣಿಯಲ್ಲೇ ತುಂಬಿಸಿ ಇಟ್ಟರೆ ಒಳ್ಳೇದು ಅಥವಾ ಪ್ಲಾಸ್ಟಿಕ್ ಭರಣಿಯು ಕೂಡ ಆಗ್ತದೆ?
0: ನಾವೆಲ್ಲ ಪ್ಲಾಸ್ಟಿಕ್ ಭರಣಿ ಎಲ್ಲ ಮಾಡೋದು, ಏನು ತೊಂದರೆ ಆಗ್ಲಿಲ್ಲ ಇಷ್ಟರವರೆಗೆ, ಏನು ತೊಂದರೆ ಆಗ್ಲಿಲ್ಲ.
1: ಅಂದ್ರೆ ಒಂದ್ ವರ್ಷ ಬೇಕಾದ್ರೂ ಇಟ್ಕೋಬಹುದು?
0: ಒಂದ್ ವರ್ಷ ಬೇಕಾದ್ರೂ ಇಟ್ಕೊಳ್ಬಹುದು, ಏನು ತೊಂದರೆ ಆಗೋದಿಲ್ಲ. ನಾವು ಸ್ಟೋರ್ ಮಾಡಿ ಇಟ್ಕೊಂಡು ಪ್ರತಿ ತಿಂಗಳ ಒಂದಷ್ಟನ್ನ ಮಿಕ್ಸ್ ಮಾಡ್ತೇವೆ. ಅದು ಒಂದೇ ಸಲ ಮಿಕ್ಸ್ ಮಾಡಿ ನಾವು ಉಪ್ಪಿನಕಾಯಿ ಮತ್ತೆ ಮಸಾಲೆ ನೀರು ಎಲ್ಲ ಮಿಕ್ಸ್ ಮಾಡಿ ಇಡೋದಿಲ್ಲ, ಹಾಗೆ ನೀರಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಂಡು ನಮಗ್ ಬೇಕಾದಾಗ ಆರ್ಡರ್ ಬಂದಾಗ ಮೆಣಸಿನ ಪೌಡರ್ ಮತ್ತೆ ಮಸಾಲೆ ಪೌಡರ್ ಅನ್ನ ಮಿಕ್ಸ್ ಮಾಡಿ ಒಂದು ಹದದಲ್ಲಿ ಮಿಕ್ಸ್ ಮಾಡಿಕೊಂಡು ಪ್ಯಾಕಿಂಗ್ ಮಾಡ್ತೇವೆ, ಬಾಟ್ಲಿಂಗ್ ಪ್ಯಾಕಿಂಗ್ ಮಾಡ್ತೇವೆ.
1: ಅಂದ್ರೆ ಈಗ ಒಂದು ವರ್ಷಕ್ಕೆ ಬೇಕಾದಷ್ಟು ಮಾವಿನ ಮಿಡಿ ನಿಮ್ಮಲ್ಲಿ ಸಿದ್ಧವಾಗಿರಬೇಕು?
0: ಹೌದೌದು.
1: ಎಷ್ಟು ಪ್ರಮಾಣ ಇರ್ತದೆ?
0: ಸುಮಾರು 4-5 ಲಕ್ಷ ಮಿಡಿ ಬೇಕೇ ಬೇಕು. ಒಂದು ವರ್ಷದಿಂದ
1: 5 ಲಕ್ಷ ಅದನ್ನ ನೀವು ಉಪ್ಪು ನೀರಿನಲ್ಲಿ ಹಾಕಿ ಸಿದ್ಧವಾಗಿ
0: ಇಟ್ಕೊಂಡಿರ್ತೇವೆ.
1: ಎಷ್ಟು ಜನ ಕೆಲಸ ಮಾಡ್ತಾರೆ ನಿಮ್ಮ ಫ್ಯಾಕ್ಟರಿಯಲ್ಲಿ?
0: ನಮ್ಮ ಫ್ಯಾಕ್ಟರಿಯಲ್ಲಿ 6-8 ಜನ ಕೆಲಸ
1: ಮಾಡ್ತಾರೆ.
0: ವರ್ಷ ಪೂರ್ತಿ ಕೆಲಸ ಇರ್ತದೆ.
1: ಬರೀ ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ ತಯಾರು ಮಾಡುವಂತಹದ್ದು ಅಥವಾ ಬೇರೆ ನಿಂಬೆ ಹುಳಿ ಉಪ್ಪಿನಕಾಯಿಯೋ ಅಥವಾ ಬೇರೆ ಏನಾದ್ರು ಮಾಡ್ತೀರಾ?
0: ಇಲ್ಲ ಸರ್, ಮೊದ್ಲು ಮಾಡ್ತಿದ್ವಿ, ಲೇಬರ್ ಸಮಸ್ಯೆಯಿಂದಾಗಿ ಅದನ್ನೆಲ್ಲ ಬಿಟ್ಟಿದ್ದೇವೆ ನಾವು. ಬಹಳ ಸಮಸ್ಯೆ ಆಗ್ತದೆ, ಎಲ್ಲ ನಾವೇ ಮಾಡೋ ಪ್ರಸಂಗ ಬಂತು, ಹಾಗಾಗಿ ಇದೆಲ್ಲ ಬಿಟ್ಟಿದ್ದೇವೆ. ಇವನ್ನ ಸುಕೇಳಿ ಸಹಿತ ಈಗ ನಾವು ಅದನ್ನ ಬಿಟ್ಬಿಟ್ಟಿದ್ದೇವೆ.
1: ಅದು ಎಷ್ಟು, 1/2 ಕಿಲೋ 1 ಕಿಲೋ ಹೇಗೆ?
0: 1/2 ಕಿಲೋ, 1/2 ಕಿಲೋ, 1 ಕಿಲೋ, 5 ಕಿಲೋ. ಹೀಗೆ
1: ಬಲ್ಕ್ ಆಗಿ ಬೇಕಾದವರಿಗೆ 5 ಕಿಲೋ,
0: 5 ಕಿಲೋ
1: ಮದುವೆಗೆಲ್ಲ ಕೊಡ್ಲಿಕ್ಕೆ.
0: ಹೌದು, ಯಾರು ಯಾವ್ದನ್ ಕೇಳ್ತಾರೋ ಅದ್ರಲ್ಲಿ ನಮ್ ರೆಡಿ ಇರ್ತದೆ. ಇಷ್ಟು ಒಂದು ಇದ್ರಲ್ಲಿ
1: ವ್ಯಾಪಾರ ಅಂದ್ರೆ ಈಗ ನಿಮ್ಮಲ್ಲೇ ಬಂದು ಖರೀದಿ ಮಾಡ್ತಾರೋ ಅಥವಾ ಅಂಗಡಿಯಲ್ಲಿ ನೀವು ಅದನ್ನ ಸೇಲಿ ಕೊಡ್ತೀರಾ? ಹೇಗೆ?
0: ನಮ್ಮಲ್ಲೂ ಬಹಳ ಜನ ಬಂದು ತಗೊಂಡು ಹೋಗ್ತಾರೆ. ಹೇಗೆ ಕೇಳಿದ್ರೆ ಒಬ್ಬರ ಕೈಯಿಂದ ಒಬ್ರಿಗೆ ಹೋಗಿ ಬಹಳ ಜನಕ್ಕೆ ಇದ್ರ ಪರಿಚಯ ಆಗಿದೆ, ಬಹಳ ಇಷ್ಟನೂ ಪಡ್ತಾರೆ. ಹಾಗಾಗಿ ಇಲ್ಲಿ ಸಿರ್ಸಿಯಿಂದ ಕುಮಟಾ ರೋಡ್ ಅಲ್ಲಿ ಮಂಗಳೂರವರೆಗೆ ನಮ್ಮ ಉಪ್ಪಿನಕಾಯಿ ಎಲ್ಲಾ ಕಡೆ ಸಿಗ್ತದೆ. ಆಲ್ಮೋಸ್ಟ್ ಅಂದ್ರೆ ಕುಮಟಾ, ಹೊನ್ನಾವರ, ಉಡುಪಿ, ಮಂಗಳೂರು. ಬಾಕಿಯವರೆಲ್ಲ ಅಂದ್ರೆ ಅಂಗಡಿಯಲ್ಲಿ ಇರೋದಿಲ್ಲ, ತೋರಿಸ್ಕೊಳ್ತಾರೆ.
1: ಆನ್ಲೈನ್ ಅಲ್ಲಿ ಕೂಡ ಪರಾಟ ಮಾಡ್ತೀರಾ?
0: ಆನ್ಲೈನ್ ಅಲ್ಲಿ ಇಲ್ಲ, ನಮ್ದು ಕೊರಿಯರ್ ಅಲ್ಲಿ ಕಳಿಸ್ತೇವೆ, ಆಮೇಲೆ ಅಂದ್ರೆ ಅಂಗಡಿಯವರಿಗೆ ಬಸ್ಸಿ ಕಳಿಸ್ತೇವೆ.
1: ಆಮೇಲೆ ಒಟ್ಟು ಖರ್ಚು ಲೆಕ್ಕಾಚಾರ ಮಾಡಿದ್ರೆ ಹೇಗೆ ಇದು ಲಾಭದಾಯಕ ಅಂತ ಅನ್ಸುತ್ತೆ ನಿಮಗೆ?
0: ಹೌದು ಸರ್, ಲಾಭದಾಯಕ ಅನ್ಸಿದ್ದಕ್ಕೆ ಮಾಡುದಲ್ಲ, ಆದ್ರೆ ನಾವು ಬಹಳ ಲಾಭವನ್ನು ನಿರೀಕ್ಷೆ ಮಾಡುದಿಲ್ಲ ಇದರಲ್ಲಿ. ಅಂದ್ರೆ ಇದರಲ್ಲಿ ಶ್ರಮ ಜಾಸ್ತಿ. ಆದ್ರೆ ನಾನು ಹೇಳೋದೇನು ಅಂದ್ರೆ, ಯಾವುದೇ ಬಿಸ್ನೆಸ್ ಮಾಡಿ ನೀವು ಫಸ್ಟ್ ಅದ್ರ ಬಗ್ಗೆ ಆಳವಾದ ಅಧ್ಯಯನ, ಪರಿಶ್ರಮ ಮತ್ತೆ ಪ್ರಾಮಾಣಿಕತೆ, ಇವು ಮೂರು ಇರಲೇಬೇಕು. ಅದು ನಮ್ಮ ಅನುಭವವೂ ಹೌದು ಅಂತ ಅನಿಸ್ತದೆ. ಯಾಕಂದ್ರೆ ಇದರಲ್ಲಿ ಬಹಳ ಅಂದ್ರೆ ಬಹಳ ಪರಿಶ್ರಮ. ಮಿಡಿಯನ್ನ ಎಲ್ಲೆಲ್ಲಿಂದನೋ ತರಬೇಕು. ನಾವು ಹಾಸನ, ಚಿಕ್ಕಮಂಗ್ಳೂರು ಆ ಕಡೆಯಿಂದನೂ ತರ್ತೇವೆ. ಒಂದೊಂದ್ಸಲ ಅಂದ್ರೆ ಈ ಕಡೆ ಎಲ್ಲ ಸಿಗೋದಿಲ್ಲ. ಎಲ್ಲ ಅಂದ್ರೆ ನಮಗೆ ಈ ಹವಾಮಾನ ವೈಪರೀತ್ಯದಿಂದಾಗಿ ಎಲ್ಲಾ ವರ್ಷನೂ ನಮಗೆ ಈಲ್ಡ್ ಸಿಗೋದಿಲ್ಲ ಅದು. ಹಾಗಾಗಿ ಹಾಸನ, ಚಿಕ್ಕಮಂಗ್ಳೂರು ಆ ಕಡೆನೂ ಅಂದ್ರೆ ಒಳ್ಳೆ ಮಿಡಿ ಸಿಗ್ತದೆ. ಅಲ್ಲಿ ಸೈಜು, ಗುಣಮಟ್ಟ ಎಲ್ಲ ಬಹಳ ಚಂದ ಇರ್ತದೆ. ಅಲ್ಲಿಂದನೂ ತರಿಸ್ಕೊಳ್ತೇವೆ ನಾವು.
1: ಸರ್, ಈಗ ಉಪ್ಪಿನಕಾಯಿ ಅಲ್ಲದೆ ನೀವು ವ್ಯವಹಾರವನ್ನು ಮಾಡ್ತಾ ಇದ್ರಿ, ಜೊತೆಗೆ ಕೃಷಿಯಲ್ಲಿ ಕೂಡ ತೊಡಗಿಸಿಕೊಂಡಿದ್ರಿ. ತರಕಾರಿ ಕೃಷಿ ಆಗ್ಬೋದು, ಹೂವಿನ ಕೃಷಿ ಆಗ್ಬೋದು, ಅಥವಾ ಅಡಿಕೆ ತೋಟದ ಕೃಷಿ ಆಗ್ಬೋದು, ಇಲ್ಲಿ ನಿಮ್ಮ ಒಂದು ಪಾತ್ರ ಏನು?
0: ನಾವು ಅಂದ್ರೆ ಮೂಲತಃ ಕೃಷಿ ಕುಟುಂಬದವರೇಯ, ಹಾಗಾಗಿ ಮೊದಲನೇ ಆದ್ಯತೆ ನಮ್ದು ಕೃಷಿನೇಯ. ಈಗ ದಿನ ಬೆಳಗಾದ್ರೆ ಕೆಲಸದವ್ರು ಬರ್ತಾರೆ, ಅವರಿಗೆ ಊಟ ಉಣಸು ಎಲ್ಲ ಹಾಕಿ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರಿಗೆ ಕೆಲಸ ಹೇಳ್ಬೇಕು ಅಂದ್ರೆ ನಮಗ್ ಒಂದಷ್ಟು ಗೊತ್ತಿರ್ಲೇಬೇಕು. ಅದಕ್ಕಾಗಿ ನಾವು ಒಂದಷ್ಟು ಕೆಲಸಗಳನ್ನ ಅವ್ರ ಜೊತೆಗೆ ಮಾಡೇ ಮಾಡ್ತೇವೆ.
1: ಈಗ ಈ ಮನೆಗೆ ಕೆಲಸಕ್ಕೆ ಬಂದಿರ್ತಾರೆ, ತೋಟದ ಕೆಲಸಕ್ಕೆ ಬಂದಿರ್ತಾರೆ, ಅವರಿಂದ ಒಳ್ಳೆ ಗುಣಮಟ್ಟದ ಕೆಲಸವನ್ನ ನೀವು ಪಡಿಬೇಕಿದ್ರೆ ಅವರನ್ನ ನಿರ್ವಹಣೆ ಮಾಡೋದು ಹೇಗೆ
0: ಅಂದ್ರೆ, ಮೊದಲು ನಮಗ್ ಆ ಕೆಲಸ ಗೊತ್ತಿರಬೇಕು. ಅವಾಗ ಅವರಿಗೆ ತಿದ್ದಿ ಹೇಳಲಿಕ್ಕೆ ಆಗ್ತದೆ, ನೀ ಮಾಡಿದ್ ಹಿಂಗಲ್ಲ ಹಂಗೆ ಹೇಳಿ ತಿದ್ದಿ ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ ನಮ್ಗೆ.
1: ಈಗ ತಿದ್ದಿ ಹೇಳಿದ್ಮೇಲೆ ಮರುದಿವಸ ಬರ್ತಾರೆ?
0: ಬರ್ತಾರೆ ಖಂಡಿತ. ನಾವ್ ಹೇಳೋದ್ರ ಮೇಲೆ ಇರ್ತದಲ್ಲ, ಬೈದ್ ಹೇಳ್ಬಾರ್ದು
1: ಅವರ ಕಷ್ಟಕ್ಕೂ ಕೂಡ ನಾವು ನೆರವು.
0: ಹಾ ಹೌದೌದು, ಅವ್ರು ಯಾವಾಗ ದುಡ್ಡು ಕೇಳಿದ್ರು ನಾವು ಕೊಡ್ಬೇಕು, ಅವ್ರ ರಜೆ ಕೇಳ್ದಾಗ ಕೊಡ್ಬೇಕು. ಓ ಯಾವಾಗ ರಜೆ ಮಾಡಿದ್ರು ಅವ್ರಿಗೆ ಬೈಕೋತಾ ದುಡ್ಡು ಕೇಳ್ದಾಗೆಲ್ಲ ಇಲ್ಲ ಆಗೋದಿಲ್ಲ ಅಂತ ಹೇಳ್ಕೊತಿದ್ರೆ ಅವ್ರು ಬೇರೆ ಮನೆಗೆ ಹೋಗ್ತಾರೆ, ನಮ್ ಬಗ್ಗೆ ಅಲಕ್ಷ್ಯ ಮಾಡ್ತಾರೆ.
1: ಸರಿ, ಈಗ ತರಕಾರಿ ಕೃಷಿ ಬಗ್ಗೆ.
0: ತರಕಾರಿ ಕೃಷಿ ಅಂದ್ರೆ ನಾವು ನಮ್ ಮನೆಗ್ ಬೇಕಾಗಿಷ್ಟೇ ಮಾಡ್ಕೊಳ್ತೇವೆ, ಯಾವ್ದೇ ಮಾರಾಟಕ್ಕಲ್ಲ. ಮೊದ್ಲಿಂದನೂ ನಮ್ಮ ಅತ್ತೆಯವರೆಲ್ಲ ಮಾಡ್ಕೊಂಡು ಬಂದಿದ್ದು, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಆ ಕಾಲಕ್ಕೆ ತಕ್ಕಂತೆ ಬೀಜ ಹಾಕೋದು, ನೆಟ್ಟಿ ಮಾಡೋದು, ಹಾಗೆ ನೀರಂತೂ ದಿನ ಹಾಕ್ಬೇಕು. ಪುಷ್ಪ ಕೃಷಿ ಯಾವ್ದೇ ಆದ್ರೂ ನಮ್ಗದ ಇಡೀ ದಿನ

0: ಕೆಲಸನೇಯ. ಅದ್ರ ಹೊರತಾಗಿ ನಾವು ಉಪ್ಪಿನಕಾಯಿಯನ್ನ ಮಾಡ್ತಾ ಇರೋದು ಸಹ ನಮ್ಗೆ ಬಹಳ ಹೆಮ್ಮೆ ವಿಷಯ. ಹೌದು,
1: ಕೃಷಿ ಕೆಲಸವನ್ನ ಮಾಡ್ತಾ ಮಾಡ್ತಾ ಖುಷಿಯನ್ನು ಅನುಭವಿಸುವುದು ಹೇಗೆ?
0: ನಾವು ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋಗೋದೇ ನಮ್ಮ ರೆಸ್ಟ್ ಮಾಡೋದಾಗಿರ್ಬೇಕು. ಅಂದ್ರೆ ಒಂದು ಕೆಲಸ ಮುಗಿಸ್ಕೊಂಡು ರೆಸ್ಟ್ ಮಾಡೋದು ಅಂದ್ರೆ ಮತ್ತೊಂದು ಕೆಲಸ ಮಾಡೋದು ಅಂತ.
1: ಹೆಚ್ಚು ತೀಕ್ಷ್ಣವಾಗಿ ಮಾಡೋದ್ರ ಬದಲು ಸ್ವಲ್ಪ ಹಗುರವಾಗಿ ಮಾಡ್ಕೊಳ್ಳೋದು.
0: ಹಗುರವಾಗಿ ಮಾಡ್ಕೊಳ್ಳೋದು. ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವ, ಅದ್ರೂ ಮುಗಿಸ್ಕೊಂಡು ಏನಾದ್ರೂ ಕುತ್ಕೊಂಡು ಕೆಲಸ
1: ಮಾಡೋದು
0: ಏನು ಆಗ್ಬಹುದು.
1: ಈಗ ಹಸು ಸಾಕಣೆ ಮಾಡೋದ್ರೆ ಅದು ಕೂಡ ಒಂದು ಕೆಲಸವೇ.
0: ಹೌದು, ಅದೇ ಎಲ್ಲವನ್ನು ನಿರ್ವಹಣೆ ಮಾಡೋದು ಅಂದ್ರೆ ಒಂದು ಜವಾಬ್ದಾರಿ ಮತ್ತೆ ಚಾಲೆಂಜಿಂಗ್ ಅದು.
1: ಮನೆಯವರು ಕೂಡ ಸಾಕಷ್ಟು ಇದರಲ್ಲಿ ಕೈ ಜೋಡಿಸ್ತಾರೆ ನಿಮ್ಮ ಒಂದು ಉದ್ಯಮದಲ್ಲಿ?
0: ಖಂಡಿತವಾಗಿ ಜೋಡಿಸ್ತಾರೆ. ಅವರ ಒಂದು ಪರಿಶ್ರಮ ಬಹಳ ಅಂದ್ರೆ ಬಹಳ ಉಂಟು ಇದರಲ್ಲಿ. ಅದ್ರ ಹೊರತಾಗಿ ಏನೇ ಇದ್ರು ನಮ್ಗೆ ಸಹಾಯ ಮಾಡ್ತಾರಲ್ಲ, ಅವ್ರ ಆ ಗುಣ ನಾವು ಬಹಳ ಮೆಚ್ಚಬೇಕು.
1: ಆಮೇಲೆ ಎಷ್ಟೋ ಸರಿ ಕೃಷಿ ಮೇಳಗಳಾಗ್ತವೆ ಅಥವಾ ವಸ್ತು ಪ್ರದರ್ಶನಗಳಾಗ್ತವೆ, ಬೇರೆ ಬೇರೆ ಮಳಿಗೆಗಳನ್ನ ಹಾಕುವಂತ ಒಂದು ಅಭ್ಯಾಸ ಇರ್ತದೆ. ನಿಮ್ಮ ಉತ್ಪನ್ನವನ್ನ ಇಂತಹ ಮಳಿಗೆಯಲ್ಲಿಟ್ಟು ಮಾರಾಟ ಮಾಡುವ ಅಭ್ಯಾಸ ಏನಾದ್ರು ಉಂಟಾ?
0: ಇಲ್ಲ ಅಂದ್ರೆ ನಮ್ ಮೊದ್ಲ ಒಂದೆರಡು ಮಳಿಗೆಯಲ್ಲಿ ಹಾಕೊಂಡಿದ್ವಿ. ಆದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿರ್ಬೇಕು ಹೇಳೋದ್ರಕ್ಕಿಂತ ನಮ್ಗೆ ಉಪ್ಪಿನಕಾಯಿ ಒಂದಷ್ಟು ವರ್ಷಕ್ಕೆ ಇಂತಿಷ್ಟು ಖಾಲಿ ಆಗ್ತದೆ ನಮ್ಗೆ ಗೊತ್ತಿರ್ತದಲ್ಲ, ಆಮೇಲೆ ಶಾರ್ಟೇಜ್ ಆಗ್ಬಾರ್ದು ಅಂತ ಏನೋ ಮೊಳಗಿಗೆಲ್ಲ ಹೋಗ್ಕೊಂಡು ಅಲ್ಲಿ ಖಾಲಿ ಆಗ್ಬಿಡ್ತದೆ ಉಪ್ಪಿನಕಾಯಿ. ನಮ್ಗೆ ಇಲ್ಲಿ ಕಡೆ ವರ್ಷ ಪೂರ್ತಿ ಉಪ್ಪಿನಕಾಯಿ ನಮ್ಗೆ ಸಿಗೋದಿಲ್ಲ, ಪೂರೈಸೋದ್ ಕಷ್ಟ ಆಗ್ತದೆ. ಆ ಒಂದ್ ದೃಷ್ಟಿಯಿಂದ ನಾವು ಮೊಳಗಿಗಳಿಗೆ ಹೋಗೋದಿಲ್ಲ.
1: ಬಹಳ ಸಂತೋಷ ಸುಚೇತಾ ತಿರುಮಲೇಶ್ವರ್ ಹೆಗಡೆಯವರೇ. ಉಪ್ಪಿನಕಾಯಿ ಹಾಕುವುದನ್ನ ಕಳೆದ 2012 ಇಸ್ವಿಯಿಂದ ನಿರಂತರವಾಗಿ ಮಾಡಿಕೊಂಡು ಬಂದ್ರಿ. ಅದರಲ್ಲೂ ಕೂಡ ಸಾಂಪ್ರದಾಯಿಕ ಉಪ್ಪಿನಕಾಯಿ ಹಾಕುವಂತಹ ಒಂದು ವಿಧಾನವನ್ನು ಅಳವಡಿಸಿದ್ರಿ, ಜೊತೆಗೆ ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ಒದಗಿಸ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿ ಸಾಂಪ್ರದಾಯಿಕವಾಗಿ ಉಪ್ಪಿನಕಾಯಿ ತಯಾರಿಕೆಯಲ್ಲಿ ತೊಡಗಿಕೊಂಡಿರುವ ಗೃಹಿಣಿ ಸುಚೇತಾ ತಿರುಮಲೇಶ್ವರ ಹೆಗಡೆ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಶಿರಸಿ ತಾಲೂಕಿನ ರಾಜಲಕ್ಷ್ಮಿ ಸಿ ಭಟ್ ಅವರಿಂದ ಸ್ವರಚಿತ ಕವನಗಳ ವಾಚನ.
3: ಕವನದ ಶೀರ್ಷಿಕೆ ಹೊಸ ಬೆಳಕು. ಕಾರ್ಮೋಡ ಕಳೆದು ಹೊಸದೊಂದು ಬೆಳಕು ಮೂಡಿಹುದು ಬಾನಲ್ಲಿ ನೋಡು ಬಾರಣ್ಣ. ಕಾರ್ಮೋಡ ಕಳೆದು ಹೊಸದೊಂದು ಬೆಳಕು ಮೂಡಿಹುದು ಬಾನಲ್ಲಿ ನೋಡು ಬಾರಣ್ಣ. ಹೊಸ ಬೆಳಕು ಬಂತು, ಹೊಸ ಭಾವ ತುಂಬಿತು, ಹೊಸ ಜೀವಕಾಯಿತು ಹೊಸತನದ ಸಂತಸ. ಹೊಸ ಬೆಳಕು ಬಂತು, ಹೊಸ ಭಾವ ತುಂಬಿತು, ಹೊಸ ಜೀವಕಾಯಿತು ಹೊಸತನದ ಸಂತಸ. ಬಾನಿನ ಬೆಳಕು ಭುವಿಗೆಲ್ಲ ಹರಡಿ ಉತ್ಸಾಹ ಹುಮ್ಮಸ್ಸು ಹೆಚ್ಚಿಸುವುದು. ಬಾನಿನ ಬೆಳಕು ಭುವಿಗೆಲ್ಲ ಹರಡಿ ಉತ್ಸಾಹ ಹುಮ್ಮಸ್ಸು ಹೆಚ್ಚಿಸುವುದು. ಹಗಲು ಕಳೆದಂತೆ ಮರೆಯಾಗುವ ಸೂರ್ಯ ಕೆಂಪನೆಯ ಹೊಂಬಣ್ಣ ಬಾನಿನ ತುಂಬೆಲ್ಲ ಹರಡಿ. ಹಗಲು ಕಳೆದಂತೆ ಮರೆಯಾಗುವ ಸೂರ್ಯ ಕೆಂಪನೆಯ ಹೊಂಬಣ್ಣ ಬಾನಿನ ತುಂಬೆಲ್ಲ ಹರಡಿ. ಮರುದಿನದ ಬರವ ಕಾಯುತ್ತಿಹೆ ನಾನು ಹೊಸ ಬೆಳಕಿಗಾಗಿ ಓ ಬಾನಿನೊಡೆಯ. ಮರುದಿನದ ಬರವ ಕಾಯುತ್ತಿಹೆ ನಾನು ಹೊಸ ಬೆಳಕಿಗಾಗಿ ಓ ಬಾನಿನೊಡೆಯ. ಕವನದ ಶೀರ್ಷಿಕೆ ಮನದ ಬಯಕೆ. ಓಡದಿರು ಮನಸ್ಸೇ ಓಡದಿರು, ಆಸೆಯ ಬೆನ್ನತ್ತಿ ನಡೆಯದಿರು. ಗಾಳಿ ಗೋಪುರ ನೀ ಕಟ್ಟದಿರು, ಮನದ ವಿವೇಕವ ನೀ ಕೆಡಿಸದಿರು. ನಿಂದೆಯ ಮಾತನ್ನು ಸಹಿಸಿ ನಡೆ, ಕೋಪದ ಜ್ವಾಲೆಯ ತಡೆದು ಹಿಡಿ. ಬದುಕಿನ ಅರ್ಥವ ಅರಿತು ನಡೆ, ಸನ್ನಡತೆಯ ಮಾರ್ಗವೇ ನಿನ್ನ ಗುರಿ. ಕಣ್ಣು ರೆಪ್ಪೆಯ ಮುಚ್ಚಲು ಕನಸು ಸಾವಿರ, ವಾಸ್ತವದಿ ಬದುಕು ದುಸ್ತರ. ಆತ್ಮಶಕ್ತಿಯೇ ಬಾಳಿನ ದೀಪ, ಸ್ಥಿತಪ್ರಜ್ಞೆಯೇ ಉಳಿವಿನ ಸೂತ್ರ. ಮನಸ್ಸೇ ನೀ ಆಶಾವಾದಿಯಾಗಿರು, ವ್ಯಕ್ತಿತ್ವದ ನಿಲುಮೆಗೆ ಕನ್ನಡಿಯಾಗಿರು. ಏಕಾಗ್ರತೆ ನಿಷ್ಠೆಯ ಉಳಿಸಿ ಮನಸ್ಸೇ ನೀಯನ್ನ ಮುನ್ನಡೆಸು. ಮನಸ್ಸೇ ನೀಯನ್ನ ಮುನ್ನಡೆಸು. ಹಸಿರಸಿರಿ ಭೂದೇವಿಯ ಹಸಿರು, ಅದುವೇ ಮಾನವನುಸಿರು. ಪ್ರಾಣಿ ಪಕ್ಷಿಯ ನೆಲೆಯು ಹಸುರಿನ ಈ ಭುವಿಯು. ಮಳೆ ಬೆಳೆಯ ನೀಡುವುದು, ಮನುಜರನ್ನು ಸಲಹುವುದು, ಪ್ರಕೃತಿಯ ಮಹಿಮೆಯನ್ನು ದಿನ ದಿನವೂ ಸಾರುವುದು. ಹಾಡುವ ಹಕ್ಕಿಯ ಹುರಿದುಂಬಿಸುವುದು, ಕವಿಯ ಕನಸನ್ನು ನನಸಾಗಿಸುವುದು, ಜೀವಿಗಳ ರಕ್ಷಣೆ ಮಾಡುವುದು, ಪರಿಸರ ದೊಲುಮೆಯ ಬೆಳೆಸುವುದು. ಹಸಿರೇ ಉಸಿರು ಎನ್ನೋಣ, ಮರಗಳ ರಕ್ಷಣೆ ಮಾಡೋಣ, ಜನಜಾಗೃತಿಯ ಬೆಳೆಸೋಣ, ಸಿರಿದೇವಿಯ ಪಾದ ಕೆರಗೋಣ. ಹಚ್ಚ ಹಸಿರಿನ ಈ ಭೂಮಿ ಬರಿದಾಗು

0: ಬಂದಿದೆ ದಿನ ದಿನವೂ ಸಂಪನ್ಮೂಲದ ಈ ಸಿರಿಯ ಉಳಿಸಿರಿ ಬೆಳೆಸಿರಿ ವನಸಿರಿಯ. ಸಂಪನ್ಮೂಲದ ಈ ಸಿರಿಯ ಉಳಿಸಿರಿ ಬೆಳೆಸಿರಿ ವನಸಿರಿಯ. ಕವನದ ಶೀರ್ಷಿಕೆ ಭಾವಗೀತೆ. ಜೀವ ತುಂಬಿ ಹಾಡಿದೆ ಹೊಸತು ಭಾವಗೀತೆಯ, ಭಾವ ತುಂಬಿ ಬಂದಿದೆ ಎದೆ ತುಂಬಿದ ಹಾಡಿಗೆ. ಜೀವ ತುಂಬಿ ಹಾಡಿದೆ ಹೊಸತು ಭಾವಗೀತೆಯ, ಭಾವ ತುಂಬಿ ಬಂದಿದೆ ಎದೆ ತುಂಬಿದ ಹಾಡಿಗೆ. ಆತ್ಮದಲ್ಲಿ ಪೂಜಿಸಿ ದೇವರಲ್ಲಿ ವಂದಿಸಿ ಇಂಪು ಮಧುರ ಸೇರಿಸಿ ಕೋಗಿಲೆಯ ಕಂಠ ಬೆರೆಸಿ. ಆತ್ಮದಲ್ಲಿ ಪೂಜಿಸಿ ದೇವರಲ್ಲಿ ವಂದಿಸಿ ಇಂಪು ಮಧುರ ಸೇರಿಸಿ ಕೋಗಿಲೆಯ ಕಂಠ ಬೆರೆಸಿ. ಕೇಳುಗರ ಮನವ ಸ್ಪರ್ಶಿಸಿ ಕಣ್ಣಂಚಲಿ ಭಾವನೆಯ ಹೊಮ್ಮಿಸಿ ಬಾಳಿನ ಭಾವಗೀತೆಯಾಗಿಸಿ ಮನಸ್ಸಿನ ಭಾವನೆಗೆ ಅರ್ಥವ ತುಂಬಿಸಿ. ಕೇಳುಗರ ಮನವ ಸ್ಪರ್ಶಿಸಿ ಕಣ್ಣಂಚಲಿ ಭಾವನೆಯ ಹೊಮ್ಮಿಸಿ ಬಾಳಿನ ಭಾವಗೀತೆಯಾಗಿಸಿ ಮನಸ್ಸಿನ ಭಾವನೆಗೆ ಅರ್ಥವ ತುಂಬಿಸಿ. ಆನಂದದ ನೂರು ಭಾವ ಬಾಳಿನ ನೂರು ನೋವ, ಸಮರಸದ ಜನನ ಮರಣ ಭಾವಗೀತೆಯ ಸಿಂಚನ. ಆನಂದದ ನೂರು ಭಾವ ಬಾಳಿನ ನೂರು ನೋವ, ಸಮರಸದ ಜನನ ಮರಣ ಭಾವಗೀತೆಯ ಸಿಂಚನ. ಕವನದ ಶೀರ್ಷಿಕೆ ನನ್ನ ಉಸಿರು. ಭಕ್ತಿ ಭಾವವು ಇರಲಿ ಪ್ರೀತಿ ಸ್ನೇಹಗಳಿರಲಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಮಾತಿನಲ್ಲಿ ಸವಿ ಇರಲಿ ನೋಟದಲ್ಲಿ ಹಿತವಿರಲಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಗುರು ಹಿರಿಯರಿಗೆ ನಮಿಸಿ ಕಿರಿಯರನ್ನು ಪ್ರೇರಣಿಸಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ದೇಶ ಪ್ರೇಮವೂ ಇರಲಿ ಶಾಂತಿ ಕರುಣೆಯೂ ಇರಲಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಓದುವ ಹವ್ಯಾಸ ತಿಳಿಯುವ ಉತ್ಸಾಹ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ವೃದ್ಧರನ್ನು ಗೌರವಿಸಿ ಮಕ್ಕಳನ್ನು ಸಾಂತ್ವನಿಸಿ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಹಿತಮಿತದ ನಡೆನುಡಿಯು ಸತ್ಯ ಅಹಿಂಸೆಯ ಜೀವನ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಪುಣ್ಯ ಭಾರತ ಭೂಮಿ ಭರತ ಖಂಡದ ಮೌಲ್ಯ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಪುಣ್ಯ ಭಾರತ ಭೂಮಿ ಭರತ ಖಂಡದ ಮೌಲ್ಯ ಸಜ್ಜನತೆಯೇ ನನ್ನ ಉಸಿರಾಗಿರಲಿ. ಕವನದ ಶೀರ್ಷಿಕೆ ಅಭಿನಂದನೆ. ಓ ಧೀರ ಯೋಧ ದೇಶ ರಕ್ಷಕನೇ, ಕೋಟಿ ನಮನವು ನಿನಗೆ ಶಿರವಾಗುವೆನು. ನಿನ್ನ ರಕ್ಷಣೆಯಲ್ಲಿ ನಾವು ಸುಖದಿಂದಿಹೆವು, ನಿನ್ನ ಯಶಸ್ಸನ್ನೇ ದಿನ ದಿನವೂ ಬಯಸುವೆವು. ತಾಯ್ನಾಡಿನ ಸೇವೆ ನಿನ್ನ ಗುರಿಯಾಗಿಹುದು, ಭಾರತಾಂಬೆಯ ಪ್ರೀತಿ ನಿನ್ನ ಮೇಲಿಹುದು. ರಕ್ಷಣಾ ಕಾರ್ಯದಲ್ಲಿ ನೊಂದು ಬೆಂದವರೆಷ್ಟೋ, ನೋವು ಯಾತನೆಯಿಂದ ಪ್ರಾಣ ತೆತ್ತವರೆಷ್ಟು. ಈ ಕವನ ನಿಮಗಾಗಿ, ಎಲ್ಲ ಯೋಧರಿಗಾಗಿ. ಈ ಪದವು ನಿಮಗಾಗಿ ಅಭಿನಂದನಾರ್ಪಣೆ. ಈ ಪದವು ನಿಮಗಾಗಿ ಅಭಿನಂದನಾರ್ಪಣೆ. ಕವನದ ಶೀರ್ಷಿಕೆ ಬದುಕು. ಜೀವನದ ಹೋರಾಟ ವಿಧಿಸೂತ್ರದ ಆಟ, ನೋವು ನಲಿವಿನ ಸರದಿ ಬಾಳಿನ ಪ್ರತಿದಿನದಿ. ಪ್ರೀತಿ ಸ್ನೇಹಗಳುಂಟು ನೋವು ನಲಿವುಗಳುಂಟು, ಬಾಂಧವ್ಯದ ನಂಟುಂಟು ಗೆಳೆತನದ ಸಿರಿಯುಂಟು. ಇತಿಹಾಸದ ಸಾರ ಉಂಟು ವಿಜ್ಞಾನದ ಮರ್ಮ ಉಂಟು, ಹೊಸ ಆವಿಷ್ಕಾರದ ದಾಹ ಉಂಟು ಅನುಭವಗಳ ಮೌಲ್ಯ ಉಂಟು. ಸೂರ್ಯ ಚಂದ್ರರ ಮಹಿಮೆ ಕಾಲ ಚಕ್ರನ ಹಿರಿಮೆ, ಪ್ರಕೃತಿ ಸೊಬಗಿನ ಒಲುಮೆ ಗಿರಿ ಪರ್ವತದ ನಿಲುಮೆ. ಮನುಕುಲದ ಈ ಪಯಣ ದಿನವೂ ಇರಲಿ ಹೊಸತನ, ಬದುಕಿನರ್ಥವ ಅರಿತು ನಡೆದರೆ ಅದುವೇ ಸಾರ್ಥಕ ಜೀವನ. ಬದುಕಿನರ್ಥವ ಅರಿತು ನಡೆದರೆ ಅದುವೇ ಸಾರ್ಥಕ ಜೀವನ.
1: ಶಿರಸಿ ತಾಲೂಕಿನ ರಾಜಲಕ್ಷ್ಮಿ ಸಿ ಭಟ್ ಅವರಿಂದ ಸ್ವರಚಿತ ಕವನಗಳ ವಾಚನವನ್ನು ಕೇಳಿದ್ರಲ್ಲ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು,
3: ಆಕಾಶವಾಣಿ ಮಂಗಳೂರು. ಈಗ ಸಮಯ 12:31:07.
4: ಪ್ರಿಯ ಕೇಳುಗರೆ, ಭಾನುವಾರದ ಮುಂಜಾನೆಯನ್ನು ಸ್ಫೂರ್ತಿದಾಯಕವಾಗಿಸಿ ಕೇಳಿ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ವಿವಿಧ ಕ್ಷೇತ್ರದ ಗಣ್ಯರೊಂದಿಗೆ ಒಂದಿಷ್ಟು ಮಾತು ಮತ್ತೊಂದಿಷ್ಟು ಹರಟೆ. ಪ್ರತಿ ಭಾನುವಾರ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮಂಗಳೂರು

0: ಆಕಾಶವಾಣಿಯಲ್ಲಿ ಈ ವಾರದ ಅತಿಥಿಯಾಗಿ ಕಾಲದ ಗರ್ಭದಲ್ಲಿ ಹುದುಗಿದ ಇತಿಹಾಸದ ಪುಟಗಳನ್ನು ಮರುಸೃಷ್ಟಿಸುವ ಮಾಂತ್ರಿಕ, ತುಳುನಾಡಿನ ದೈವಶಕ್ತಿಯ ಮೂಲವನ್ನರಸಿ ಜಾನಪದ ಜೀವಾಳವನ್ನು ಅರಿತು ಪರಂಪರೆಯ ಹಾದಿಯಲ್ಲಿ ಬೆಳಕಾದ ಜ್ಞಾನದೀಪ, ಪಾಡ್ದನಗಳ ಪಲ್ಲವಿಯಲ್ಲಿ ಕೃಷಿ ಸಂಸ್ಕೃತಿಯ ಹಸಿರಿನಲ್ಲಿ ದೈವಾರಾಧನೆ ನಾಗಾರಾಧನೆಯ ಪವಿತ್ರತೆಯಲ್ಲಿ ತುಳು ಬದುಕಿನ ಸತ್ಯವನ್ನು ಕಂಡುಕೊಂಡವರು ಇತಿಹಾಸದ ಅಪ್ರತಿಮ ವಿದ್ವಾಂಸರಾದ ಕೆಎಲ್ ಕುಂಡಂತಾಯ.
1: ಫಲದಾಂತಿ ಪೊಣ್ಣಗು ಫಲ, ಬುಳೆದಾಂತಿ ಕಂಡೋಗು ಬುಳೆ ಎನ್ನುವ ವಾಗ್ದಾನದೊಂದಿಗೆ ನಾವು ಇಲ್ಲಿ ನೆಲೆಯಾಯಿತು. ಆ ಊರಿನ ಜನರಿಗೆ ಅಥವಾ ಭೂಮಿಯ ಜನರಿಗೆ ಫಲ ಇಲ್ಲದ ಹೆಣ್ಣುಗಳಿಗೆ ಫಲ ಕೊಡುತ್ತೇವೆ, ಇದು ಬೆಳೆ ಬೆಳೆಯದ ಗದ್ದೆಯಲ್ಲಿ ನಾವು ಬೆಳೆ ಬೆಳೆಯುವ ಹಾಗೆ ಬೆಳೆಯನ್ನು ಕೊಡುತ್ತೇವೆ ಎನ್ನುವಂಥ ವಾಗ್ದಾನದೊಂದಿಗೆ ಅವರು ನೆಲೆಯಾದರು ಎನ್ನುವಂಥ ಒಂದು ದೊಡ್ಡ ಸತ್ಯ ಸಿಗ್ತದೆ. ಇದು ಅವರೊಟ್ಟಿಗೆ ಕೂತು ಮಾತಾಡಿದಾಗ ಸಿಗೋದು. ಕ್ಷೇತ್ರಗಾರ್ಯದ ದೊಡ್ಡ ಆ ವಿಷಯ ಯಾರಿಗೂ ಗೊತ್ತಿಲ್ಲ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಇದೊಂದು ಪ್ರಕಟಣೆ. ಭಾರತ ಸರ್ಕಾರದ ಸಿಬ್ಬಂದಿ ನೇಮಕಾತಿ ಆಯೋಗವು ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯ ಹಾಗೂ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 4/2026 ಆಗಿರುತ್ತದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಹೆಚ್ಚಿನ ವಿವರಗಳಿಗೆ https://ssc.gov.in ಅಥವಾ www.sskkr.kar.nic.in ಈ ವೆಬ್ಸೈಟ್ಗಳನ್ನು ನೋಡಬಹುದು. ಸಹಾಯವಾಣಿ ಸಂಖ್ಯೆ 255-025-20. ಎಸ್ಟಿಡಿ ಕೋಡ್ 080. ಪ್ರಕಟಣೆ ಕೇಳಿದಿರಿ.

0: ಚಂದಮ.
1: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
0: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
1: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
0: ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
5: ಆಕಾಶವಾಣಿ ಮಂಗಳೂರು. ಈಗ ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ.
6: ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಹಾವು ಹಾಗೂ ಇತರ ವಿಷಜಂತುಗಳ ಕಡಿತ ಮತ್ತು ಚಿಕಿತ್ಸೆ. ಈ ಕುರಿತಂತೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ.
7: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹಾವು ಮತ್ತು ಇತರ ವಿಷಜಂತುಗಳ ಕಡಿತ ಮತ್ತು ಅದಕ್ಕೆ ಚಿಕಿತ್ಸೆ ಈ ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು.
8: ನಮಸ್ಕಾರ.
7: ಈಗ ಪ್ರಾರಂಭದಲ್ಲಿ ಈ ಹಾವು ಕಡಿತ ಇದೆಯಲ್ಲ, ಇದು ಇಷ್ಟು ಪ್ರಾಮುಖ್ಯತೆ ಪಡೆಯೋದಕ್ಕೆ ಏನು ಕಾರಣ ಅಂತೀರಿ?
8: ನಾರ್ಮಲಿ ನಮಗೆ ಹಾವು ಅಂದರೆ ಭಯ. ಇದು ಆ್ಯಕ್ಚುಲಿ ಗ್ರಾಮೀಣ ಜನರಲ್ಲಿ ಕಾಣುವ ಸಮಸ್ಯೆ. ಎಸ್ಪೆಷಲಿ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ, ಅವರಿಗೆ ಈ ಕೃಷಿ ಚಟುವಟಿಕೆ ಟೈಮಲ್ಲಿ ಜಾಸ್ತಿ ಹಾವುಗಳ ಕಡಿತ ಆಗುತ್ತೆ. ಅದೇ ರೀತಿ ಅರಣ್ಯ ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕೂಲಿ ಕಾರ್ಮಿಕರಿದ್ದರೆ, ತೋಟದಲ್ಲಿ ಕೆಲಸ ಮಾಡುವವರು, ಕಾಫಿ ತೋಟ, ಟೀ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವವರಲ್ಲಿ ಹಾವು ಕಡಿತ ನಾರ್ಮಲಿ ಜಾಸ್ತಿ. ಅದೇ ರೀತಿ ಈಗ ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ ಕೆಲವರೆಲ್ಲ,

0: ಅವರು ಪ್ರಿವೆಂಟಿವ್ ಮೆಷರ್ ತಕೊಂಡೇ ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕಾಗ್ತದೆ, ಯಾಕಂದ್ರೆ ಅವರು ಅರಣ್ಯ ಪ್ರದೇಶದಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇರ್ತಾರೆ ಬೆಟ್ಟ ಗುಡ್ಡಗಳಲ್ಲಿ. ಮತ್ತೊಂದು ಮಕ್ಕಳು, ಮಕ್ಕಳು ನಾರ್ಮಲ್ ಯಾವಾಗಲೂ ಸ್ವಲ್ಪ ಕೆಣಕುವ ಅಭ್ಯಾಸ ಜಾಸ್ತಿ ಅವರಿಗೆ, ಸೊ ಮಕ್ಕಳಲ್ಲಿ ಹಾವುಗಳು ಕಡಿತ ಸ್ವಲ್ಪ ಜಾಸ್ತಿ.
1: ಇನ್ನು ಈ ಹಾವುಗಳ ಗುಣಲಕ್ಷಣಗಳು ಏನು ಅಂತೀರಿ? ಹಾವು ಅಂದ ತಕ್ಷಣ ನಮಗೆ ದುಷ್ಟ ಜಂತು ಅಂತ ಒಂದು ಕಲ್ಪನೆ ಬರುತ್ತೆ. ಅವು ತಾವಾಗೆ ಕಡಿತವೋ ಅಥವಾ ಮನುಷ್ಯರೇನಾದರೂ ಅವುಗಳ ಒಂದು ಸಂಪರ್ಕಕ್ಕೆ ಬಂದಾಗ ಅವು ಕಡಿತವೋ ಹೇಗೆ ಅಂತೀರಿ?
0: ಹಾವುಗಳ ಬಗ್ಗೆ ತಿಳಿಯೋದು ನಮ್ದೊಂದು ಪ್ಯಾಷನ್ ಇರಬೇಕು ನಮಗೆ. ಹಾವುಗಳು ನೋಡ್ಲಿಕ್ಕೂ ಬಹಳ ಚಂದ, ಬಣ್ಣ ಬಣ್ಣದ ಹಾವುಗಳು ಆಕರ್ಷಕವಾಗಿರ್ತವೆ,
1: ಹೊಳಪಿರುತ್ತೆ,
0: ಬಹಳ ಸೌಮ್ಯ ಅವುಗಳು, ತುಂಬಾ ನಾಚಿಕೆ. ಆದ್ರಿಂದ ಅವುಗಳು ನಾರ್ಮಲ್ ಇರುವುದು ಕತ್ತಲಿನ ಪ್ರದೇಶದಲ್ಲಿ, ಮರದ ದಿಮ್ಮಿ ಅಡಿಯಲ್ಲಿ ಅಥವಾ ನಮ್ಮ ಕಟ್ಟಿಗೆಯ ರಾಶಿ ಅಡಿಯಲ್ಲಿ, ಕಸದ ರಾಶಿ ಅಡಿಯಲ್ಲಿ.
1: ಅಂದ್ರೆ ಮುಖ್ಯವಾಗಿ ಯಾವ ಹೊತ್ತಿನಲ್ಲಿ ಇವು ಚಟುವಟಿಕೆಯಿಂದ ಕೂಡಿರ್ತವೆ ಅಂತ?
0: ನಾರ್ಮಲಿ ನಾಗರ ಹಾವು ಹಗಲಲ್ಲಿ ಕಡಿತ ಜಾಸ್ತಿ, ರಾತ್ರಿ ಮತ್ತು ಮುಸ್ಸಂಜೆಯಲ್ಲಿ ನಮ್ಮ ವೈಪರ್ ಅಥವಾ ಮಂಡಲದ ಹಾವು ಅಥವಾ ಕ್ರೈಟ್, ಅದನ್ನು ನಾವು ಕಟ್ಟು ಹಾವು ಹೇಳ್ತೇವೆ, ಅವುಗಳು ಕಚ್ಚುದು ಜಾಸ್ತಿ ಸೂರ್ಯಾಸ್ತಮ ಆದ್ಮೇಲೆ, ಮುಸ್ಸಂಜೆ ಅಂತ ಹೇಳ್ತೇವೆ ಅಥವಾ ರಾತ್ರಿ. ಅವುಗಳು ಸಂಚರಿಸಿದ ರಾತ್ರಿಯಲ್ಲಿ, ಸೊ ರಾತ್ರಿ ಕಚ್ಚುವ ಹಾವುಗಳು ಯಾವಾಗಲೂ ಮಂಡಲದ ಹಾವು ಕಟ್ಟು ಹಾವು, ಹಗಲಲ್ಲಿ ನಾರ್ಮಲ್ ನಾಗರ ಹಾವು ಕಚ್ಚುತ್ತದೆ.
1: ಈಗ ನಾವು ಸಾಕಷ್ಟು ಬಗೆಯ ಹಾವುಗಳನ್ನು ನೋಡ್ತೇವೆ, ಅದರಲ್ಲಿ ಯಾವ ಹಾವುಗಳು ಹೆಚ್ಚು ವಿಷಪೂರಿತ ಅಂತೀರಿ?
0: ಜಾಗತಿಕ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ 3,000 ಪ್ರಭೇದದ ಹಾವುಗಳಿವೆ, ಅದರಲ್ಲಿ ಖಾಲಿ 50 ಮಾತ್ರ ವಿಷವುಳ್ಳ ಹಾವುಗಳು. ನಮ್ಮ ಭಾರತ ದೇಶದಲ್ಲಿ ಅದನ್ನು ಕರ್ನಾಟಕದಲ್ಲಿ ತಗೊಂಡ್ರೆ 85 ಪ್ರಭೇದದ ಹಾವುಗಳಿವೆ, ಅದರಲ್ಲಿ ಖಾಲಿ 7 ಅಥವಾ 8 ಮಾತ್ರ ವಿಷಪೂರಿತ. ಆದ್ರಿಂದ ಜನರು ನೆನಪಿಟ್ಕೊಳ್ಬೇಕೇನೆಂದ್ರೆ, ಹಾವುಗಳು ಕಚ್ಚಿದ್ರೆ ಅದು 100% ವಿಷಪೂರಿತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಖಾಲಿ 70% ಹಾವುಗಳು ಕಚ್ಚಿದ್ದು ವಿಷವಲ್ಲದ ಹಾವುಗಳು, ಖಾಲಿ 30% ಮಾತ್ರ ವಿಷಪೂರಿತ ಹಾವುಗಳು. ಯಾಕಂದ್ರೆ ನಾನು ಹೇಳಿದ ನಂಬರ್ ಸಹ ಅದಕ್ಕೆ ಟ್ಯಾಲಿ ಆಗ್ತದೆ.
1: ಮುಖ್ಯವಾಗಿ ಎಲ್ಲಿ ಕಚ್ಚಿದಾಗ ನಮಗೆ ಹೆಚ್ಚು ತೊಂದರೆ ಆಗ್ಬೋದು ಅಂತೀರಿ?
0: ನಾನು ಆಗಲೇ ಹೇಳಿದೆ, ನಾಗರ ಹಾವು ಹಗಲಲ್ಲಿ ಕಚ್ಚಿದೆ, ನಾವು ಅದನ್ನು ಕಾಮನ್ ಕೋಬ್ರಾ ಅಂತ ಹೇಳ್ತೇವೆ, ಮತ್ತೊಂದು ಕಾಮನ್ ಕ್ರೈಟ್ ಅದು ಕಟ್ಟು ಹಾವು ಅಂತ ಹೇಳ್ತೇವೆ, ಸೊ ಅದು ನಾರ್ಮಲಿ ನೈಟ್ ಅಲ್ಲಿ ಕಚ್ಚುತ್ತದೆ ರಾತ್ರಿಯಲ್ಲಿ, ಮತ್ತೆ ವೈಪರ್ ಮಂಡಲದ ಹಾವು ಅಂತ ಹೇಳ್ತೇವೆ ಅಥವಾ ಗರಗಸ, ಇವುಗಳು ಸಹ ಕಚ್ಚುದು ಜಾಸ್ತಿಯಾಗಿ ರಾತ್ರಿಯಲ್ಲಿ. ಈಗಾಗಲೇ ಹೇಳಿದ್ದೇನೆ, ರೈತರು, ಕೂಲಿ ಕಾರ್ಮಿಕರು, ಆರೋಹಣ ಮಾಡುವರು ನಾರ್ಮಲಿ ಕಾಲುಗಳಿಗೆ ಜಾಸ್ತಿ. ಅದಕ್ಕೆ ನಾವು ಹೇಳುದು ಯಾವಾಗಲೂ ಬಹಳ ಜಾಗ್ರತೆಯಿಂದ ಇರಬೇಕಂತೇಳಿ. ಮಕ್ಕಳಲ್ಲಿ ಅವರು ಯಾವ ಪೊಸಿಷನ್ ಇರ್ತಾರೆ ನಮ್ಗೆ ಗೊತ್ತಾಗುದಿಲ್ಲ, ಸೊ ಕೆಲವು ಸರಿ ಅರಣ್ಯ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಕಾಫಿ ತೋಟದಲ್ಲಿ ವರ್ಕ್ ಮಾಡುವಾಗ ಅವುಗಳು ಗಿಡದ ಮೇಲೆ ಇರ್ತವೆ, ಮುಖಕ್ಕೆ ಸಹ ಕಚ್ಚುವ ಚಾನ್ಸಸ್ ಉಂಟು.
1: ಕೈಗಳಿಗೂ ಕಚ್ಚಬಹುದು,
0: ಕೈಗಳು ಕಾಲುಗಳಿಗೆ ಮುಖಕ್ಕೆ.
1: ಈಗ ನಾವು ಈ ಹೃದಯಾಘಾತವನ್ನ ಕೇಳಿದಾಗ ಪ್ರಾರಂಭದ ಒಂದು ಗಂಟೆ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ, ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸಿದ್ರೆ ಅವರು ಚೇತರಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಈ ಹಾವಿನ ಕಡಿತದಲ್ಲೂ ಕೂಡ ಆ ರೀತಿಯಾದಂತಹ ಗೋಲ್ಡನ್ ಅವರ್ ಒಂದು ಕಾನ್ಸೆಪ್ಟ್ ಏನಾದರೂ ಇದೆಯಾ?
0: ಹೌದು, ಇಲ್ಲಿ ಸಹ ನಾನು ಈಗಾಗಲೇ ಹೇಳಿದೆ, ಕಾಮನ್ ಕ್ರೈಟ್ ಅಥವಾ ಕಟ್ಟು ಹಾವು ಅಥವಾ ಈ ವೈಪರ್ ಅಥವಾ ನಾಗರವಾಗಲಿ, ಒಂದು ಸರಿ ಕಚ್ಚಿದರೆ ಅಂದರೆ ಅದು ಯಾವಾಗ ಕಚ್ಚುತ್ತದೆ, ಅದು ಒಂದೇ ಸರಿ ಎಷ್ಟು ವಿಷ ಮನುಷ್ಯನಿಗೆ ಇಂಜೆಕ್ಟ್ ಮಾಡ್ತದೆ, ಸೊ ತುಂಬ ಫ್ಯಾಕ್ಟರ್ಸ್ಗಳುಂಟು ಇದರಲ್ಲಿ. ಮತ್ತು ಇವುಗಳು ವಿಷ ನರಮಂಡಲದ ಮೇಲೆ ಪರಿಣಾಮ ಬೀರ್ತದೆ, ರಕ್ತದ ಮೇಲೆ ಪರಿಣಾಮ ಬೀರ್ತದೆ, ಅಂಗಾಂಶಗಳ ಮೇಲೆ ಪರಿಣಾಮ ಬೀರ್ತದೆ. ಎಷ್ಟು ಅಂತ ಹೇಳಿದರೆ, ನೀವು ಫಸ್ಟ್ 30 ಮಿನಿಟ್ಸಿಂದ 1 ಅವರ್ ಹಾಸ್ಪಿಟ್ಲಿಗೆ ಬಂದರೆ 100% ನಿಮ್ಮನ್ನು ಬದುಕಿಸ್ಬೋದು, ಫಸ್ಟ್ 30 ಮಿನಿಟ್ಸಿಂದ 1 ಅವರ್. ಯಾಕಂದರೆ ನಾಗರ ಹಾವು ಕಚ್ಚಿದರೆ ಸ್ವಲ್ಪ ವಿಷ ಜಾಸ್ತಿ ಇರ್ತದೆ, ಮತ್ತು ನರಮಂಡಲದ ಮೇಲೆ ತುಂಬ ಪರಿಣಾಮ ಬೀರಿ ಬೇಗ ಗುಣಲಕ್ಷಣಗಳು ಕಂಡು ಬರ್ತವೆ, ಸೊ ಸಾವನ್ನಪ್ಪು ಚಾನ್ಸಸ್ ತುಂಬ ಜಾಸ್ತಿ.
1: ಸಾಧಾರಣವಾಗಿ ಏನೇನು ತೊಂದರೆಗಳು ಕಾಣಿಸ್ಕೊಳ್ತವೆ ಈ ನಾಗರ ಹಾವು ಕಚ್ಚಿದಾಗ ಅಥವಾ ಮಂಡಲದ ಹಾವು ಕಚ್ಚಿದಾಗ ಅಂತೀರಿ?
0: ಇಲ್ಲಿ ಹಾವಿನ ಗಾತ್ರ ಸಹ ಇಂಪಾರ್ಟೆಂಟ್ ಆಗ್ತದೆ, ರೋಗಿಯ ಹೈಟ್ ವೈಟ್ ಸಹ ಬಹಳ ಇಂಪಾರ್ಟೆಂಟ್ ಆಗ್ತದೆ, ಮತ್ತೆ ಹಾವು ಕಚ್ಚಿದ ಜಾಗ ಸಹ ಇಂಪಾರ್ಟೆಂಟ್ ಉಂಟು, ಮತ್ತೆ ಯಾವ ಟೈಪ್ ಹಾವು ಕಚ್ಚಿದೆ ಅದು ಸಹ ಬಹಳ ಇಂಪಾರ್ಟೆಂಟ್, ಮತ್ತೆ ಅದು ಎಷ್ಟು ವಿಷ ಇಂಜೆಕ್ಟ್ ಮಾಡಿದೆ, ಮತ್ತೆ ಎಷ್ಟು ಸರಿ ಕಚ್ಚಿದೆ, ಕೆಲವು ಸರಿ ಒಂದೇ ಬೈಟ್ ಕೆಲವು ಸರಿ ಮಲ್ಟಿಪಲ್ ಟೈಮ್ ಕಚ್ಚುವ ಚಾನ್ಸಸ್ ಸಹ ಉಂಟು. ಈ ಕಾಲು ಅಥವಾ ಕೈಗಳ ಅಥವಾ ಮುಖದಲ್ಲಿ ಎಲ್ಲಿಯಾದ್ರೂ ಕಚ್ಚಿದ್ರೆ ಮೊದಲು ಕಚ್ಚಿದ ಭಾಗಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಸೊ ಈಗ ನಾವು ಕಚ್ಚಿದ ಭಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಗುಣ ಲಕ್ಷಣದಲ್ಲೇ ಗೊತ್ತಾಗ್ತದೆ ಇದು ಕಚ್ಚಿದ್ದು ನಾಗರ ಹಾವ ಅಥವಾ ವೈಪರ್ ಅಂತ ಅಥವಾ ಮಂಡಲ ಹಾವ ಅಂತೇಳಿ. ಆದ್ರಿಂದ ನಾವು ಏನ್ ಮಾಡ್ಬೇಕು ಹೇಳಿದ್ರೆ, ಜಾಸ್ತಿ ಸಮಯವನ್ನು ಕಚ್ಚಿದ ಸ್ಥಳದಲ್ಲಿ ಕಳೆಯಲಿಬಾರದು. ನಿಮ್ಗೆ ವಾಹನ ವ್ಯವಸ್ಥೆ ಉಂಟು, ಮಾರ್ಗ ಉಂಟು, ಸವಲತ್ತು ಎಲ್ಲ ಇದ್ರೆ ನೀವು 30 ಮಿನಿಟ್ಸ್ ಇಂದ 1 ಅವರ್ ಒಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದ್ರೆ ಅಲ್ಲಿ ನಿಮ್ಗೆ ಈ ನಾನು ಹೇಳಿದ ಎಲ್ಲಾ ಹಾವುಗಳಿಗೆ ಚಿಕಿತ್ಸೆಗೆ ಅಲ್ಲಿ ಒಂದು ಔಷಧ ಉಂಟು, ಅದರಿಂದ ನಾವು 100% ಬದುಕಿಸ್ಬೋದು.
1: ಮತ್ತೆ ಏನೇನು ಲಕ್ಷಣಗಳು ನಾವು ನೋಡ್ಬೋದು ಆ ಕಡಿತದ ಒಂದು ಪ್ರಭಾವಕ್ಕೆ ಒಳಗಾದಂತ ಮನುಷ್ಯನಲ್ಲಿ?
0: ನಾಗರ ಹಾವಿನಲ್ಲಿ ನಾರ್ಮಲಿ ಅದು ನರಮಂಡಲದ ಮೇಲೆ ತುಂಬ ಪರಿಣಾಮ ಬೀರ್ತದೆ. ಅದಕ್ಕೆ ನಾನು ಹೇಳಿದ್ದು ಟೈಮ್ ಬಹಳ ಕ್ರೂಷಿಯಲ್ ನಾಗರ ಹಾವು ಕಚ್ಚಿದ್ರೆ. ಒಂದು, ಅವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗುದು, ಅವನ ವಾಯ್ಸ್ ಪಿಚ್ಚಿಸ ಕಡಿಮೆ ಆಗ್ತದೆ, ಅವನಿಗೆ ನುಂಗ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಅವನಿಗೆ ಉಸಿರಾಟ ತೊಂದರೆ ಆಗ್ತದೆ.

0: ಮತ್ತೆ ಎಲ್ಲ ವಸ್ತುಗಳು ಎರಡೆರಡು ಕಾಣ್ತವೆ, ಮತ್ತೆ ಐಲಿಡ್ಗಳು ಎಲ್ಲ ಕ್ಲೋಸ್ ಆದಾಗ ಆಗ್ತದೆ, ಮತ್ತೆ ತುಂಬಾ ವೀಕ್ನೆಸ್ ನೋಡುವಾಗಲೇ ಗೊತ್ತಾಗ್ತದೆ ಅವನು ಸ್ವಲ್ಪ ಟಾಕ್ಸಿಕ್ ವಿಷ ದೇಹಕ್ಕೆ ಸೇರಿದೆ ಅಂತ ನಮ್ಗೆ ಪರೀಕ್ಷೆ ಮಾಡುವಾಗಲೇ ಗೊತ್ತಾಗ್ತದೆ. ಇದು ನಾಗರ ಹಾವನದಲ್ಲಿ. ನರಮಂಡಲ ಕಟ್ಟು ಹಾವನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಜಾಸ್ತಿ ಕಚ್ಚಿದ ಜಾಗದಲ್ಲಿ ಕೆಂಪಾಗುದು, ರಕ್ತಸ್ರಾವ ಆಗುದು, ರಕ್ತ ಹೆಪ್ಪುಗಟ್ಟದೆ ಅಲ್ಲಿಂದ ರಕ್ತ ಬರ್ತಾ ಇರೋದು, ಊತ, ನೋವು ಮತ್ತೆ ಊತ ಎರಡು ಟೈಮ್ ಹೋದ ಹಾಗೆ ಜಾಸ್ತಿ ಆಗ್ತದೆ. 5 ನಿಮಿಷ 10 ನಿಮಿಷ 20 ನಿಮಿಷ ನೋವು ಜಾಸ್ತಿ ಆಗ್ತದೆ, ಊತ ಸಹ ಜಾಸ್ತಿ ಆಗ್ತದೆ. ಸೊ ವೈಪರ್ ಅಲ್ಲಿ ಬಹಳ ಕಾಮನ್ ಇದು.
1: ಅಂದ್ರೆ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಉಂಟಾಗುತ್ತೆ.
0: ಹೌದು, ನಾಗರ ಹಾವು ನರಮಂಡಲದ ಮೇಲೆ, ಈ ಮಂಡಲ ಹಾವೆಲ್ಲ ನಮ್ಮ ರಕ್ತದ ಹೆಪ್ಪುಗಟ್ಟಿಗೆ ಅದರ ಮೇಲೆ ಪರಿಣಾಮ ಬೀರಿ ತುಂಬಾ ರಕ್ತಸ್ರಾವ ಆಗ್ತದೆ.
1: ಈ ಹಾವು ಕಡಿತಕ್ಕೆ ಒಳಗಾದವ್ರನ್ನ ಆಸ್ಪತ್ರೆಗೆ ಸಾಕಿಸೋದು ಬಹಳ ಮುಖ್ಯ ಅಂತ ತಾವ್ ಹೇಳಿದ್ರಿ. ಇನ್ನು ಈ ಹಾವು ಕಚ್ಚಿದಂತ ಭಾಗಕ್ಕೆ ನಾವು ಒಂದು ಪ್ರಾಥಮಿಕವಾಗಿ ಏನ್ ಮಾಡಬೇಕು, ಏನ್ ಮಾಡಬಾರದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೇವೆ.
0: ನಾವಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಮಾಡಲೇಬಾರದು. 30 ಮಿನಿಟ್ಸ್ 1 ಅವರ್ ಕೋಬ್ರಾಬೈಟ್ ಇಸ್ ವೆರಿ ವೆರಿ ಕ್ರೂಷಿಯಲ್. 100% ನಾವು ಆರೋಗ್ಯವನ್ನು ಬದುಕಿಸಬಹುದು. ಜನರು ಏನ್ ತಪ್ಪು ಮಾಡ್ತಾರೆ ಹೇಳಿದ್ರೆ, 3-4 ಗಂಟೆ ಗಾಯವನ್ನು ತೊಳೆಯುದು, ಗಾಯಕ್ಕೆ ಏನಾದ್ರೂ ಹಾಕುದು, ಪೌಡರ್ ಹಾಕುದು, ಹಗ್ಗದಲ್ಲಿ ಕಟ್ಟುದು, ಬಟ್ಟೆಯಲ್ಲಿ ಕಟ್ಟುದು, ಗಾಯವನ್ನು ದೊಡ್ಡದು ಮಾಡುದು, ಅದರಿಂದ ವಿಷ ಹೊರಗೆ ಹೋಗುವಾಗ ಮಾಡುದು, ಗಿಡ ಮೂಲಿಕೆಯಲ್ಲ ಅಂತ ರಸ ಹಾಕುದು. ಸೊ ಇದನ್ನೆಲ್ಲ ಯಾವುದು ನೀವು ಮಾಡ್ಬೇಕಂತೇನಿಲ್ಲ. ಯಾಕಂದ್ರೆ ಏಕೈಕ ಚಿಕಿತ್ಸೆ ಅದು ಆಂಟಿ ಸ್ನೇಕ್ ವೀನಮ್ ಅಂತ. ಸೊ ಅದು ಔಷಧ ಕರ್ನಾಟಕದ ಎಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಲಭ್ಯವಿದೆ. ಈಗ ಅದು ನೀವು ಕೊಟ್ರೆ ಆ ವಿಷ ಎಲ್ಲ ಆರಾಮದಲ್ಲಿ ದೇಹದಿಂದ ತೆಗೆಯಬಹುದು. ಅಂದ್ರೆ ಆ ಔಷಧದಿಂದ ವಿಷದ ಪ್ರಮಾಣ ಕಡಿಮೆ ಆಗ್ತಾ ಇರ್ತದೆ. ಯಾವುದೇ ವಸ್ತು ನಮ್ಮ ದೇಹವನ್ನು ಸೇರುವಾಗ ನಮ್ಮ ದೇಹದಲ್ಲಿ ಒಂದು ಪ್ರತಿ ಔಷಧ ಉತ್ಪತ್ತಿ ಆಗ್ತದೆ. ಆದ್ರೆ ಹಾವು ಕಚ್ಚಿದಾಗ ಪ್ರತಿ ಔಷಧ ಉತ್ಪತ್ತಿ ಆಗಲಿ ಟೈಮ್ ಇಲ್ಲ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೆ, 30 to 1 hour ಅಲ್ಲಿ ನಾವು ವಿಷವನ್ನು ಕಡಿಮೆ ಮಾಡಬೇಕು. ಅದಕ್ಕೋಸ್ಕರ ನಾವು ಇದಕ್ಕೆ ನಿರೋಧಕ ಔಷಧ ಉಂಟು, ಅದನ್ನು ನಾವು ಹಾಸ್ಪಿಟಲ್ ಅಲ್ಲಿ ಕೊಡ್ತೇವೆ.
1: ಅಂದ್ರೆ ಮೊದಲೆಲ್ಲ ಹಾವು ಕಚ್ಚಿದ ಭಾಗದ ಮೇಲ್ಭಾಗಕ್ಕೆ ಒಂದು ಬಟ್ಟೆಯಿಂದ ಬಿಗಿಯಾಗಿ ಕಟ್ಟಬೇಕು ಅಂತ ಒಂದು ಇತ್ತು, ಅದು ಅವಶ್ಯಕತೆ ಇಲ್ಲ ಅಂತೀರಿ?
0: ಹೌದು, ನಾವು ಈಗ ತುಂಬಾ ಕಡೆ ನೋಡಿದ್ದೇವೆ, ಹಗ್ಗವನ್ನು ಎಷ್ಟು ಟೈಟ್ ಆಗಿ ಕಟ್ತಾರೆ ಹೇಳಿದ್ರೆ ಒಂದು ಕಾಲು ಫುಲ್ ಸ್ವೆಲ್ಲಿಂಗ್ ಎಲ್ಲ ಆಗಿ ಅಲ್ಸರ್ ಎಲ್ಲ ಆಗಿ ಕಾಲು ಕಟ್ ಮಾಡೋ ಪರಿಸ್ಥಿತಿ ಬಂದದ್ದು ಉಂಟು.
1: ಓಹೋ, ಅದರಿಂದ ಅದು ಮಾಡಬಾರ್ದು.
0: ಹೌದು, ಅದನ್ನೆಲ್ಲ ನಾವು ಏನು ಮಾಡಬಾರ್ದು.
1: ಅಂದ್ರೆ ಒಂದ್ಸರಿ ಈ ಹಾವು ಕಚ್ಚಿದಂತ ಅವ್ರ ಆಸ್ಪತ್ರೆಗೆ ಬಂದ್ಮೇಲೆ ಏನು ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತೀರಿ?
0: ಅಲ್ಲಿ ನಿಮ್ಗೆ ಲೋಕಲ್ ಅಲ್ಲಿ ನಿಮ್ಗೆ ಕಚ್ಚಿದ ಕೂಡಲೇ ಏನ್ ಮಾಡಿ ಹೇಳಿದ್ರೆ, ಆ ಪೇಷಂಟ್ ಅನ್ನು ಹಾವಿಂದ ದೂರ ಮಾಡಿ ಒಂದು. ಎರಡನೇದ್ದು ಇಲ್ಲಿ ರೀಅಶೂರೆನ್ಸ್, ಪ್ರತಿಯೊಬ್ಬರಿಗೆ ಹಾವು ಭಯ. ಸೊ ಹಾವಿನ ಬಗ್ಗೆ ಜನರು ತುಂಬಾ ಮಾತಾಡ್ತಾರೆ ಪೇಷಂಟ್ ಹತ್ರ. ಅಲ್ಲಿ ನೆರೆ ಮನೆಯಲ್ಲಿ ಅವರು ಸತ್ರು, ಅಲ್ಲಿ ಇವರು ಸತ್ರು, ಅಲ್ಲಿ ವಿದ್ಯಾರ್ಥಿ ಸತ್ತ, ಅಲ್ಲಿ ಇವನು ಸತ್ತ. ಸೊ ಅಂಥದ್ದಲ್ಲಿ ಯಾವುದು ನಾವು ಮಾತಾಡಬಾರ್ದು. ಅವನಿಗೆ ಖಾಲಿ ಧೈರ್ಯ ತುಂಬಿ ಶಾಂತ ಚಿತ್ತವಾಗಿರ್ಲಿಕ್ಕೆ ನೋಡ್ಬೇಕು,
1: ಆತ್ಮವಿಶ್ವಾಸವನ್ನು ಮೂಡಿಸ್ಬೇಕು.
0: ಮತ್ತೊಂದು ಎಂತಂತ ಹೇಳಿದ್ರೆ, ಕಾಲನ್ನು ಕಚ್ಚಿದ ಭಾಗವನ್ನು ಅಲ್ಲಾಡಿಸ್ಲಿಕ್ಕೆ ಇಲ್ಲ, ಚಲನೆ ಕೊಡ್ಲಿಕ್ಕಿಲ್ಲ. ಹಾವು ಕಚ್ಚಿದ ಪೇಷಂಟ್ ನಡಿಲಿಕ್ಕಿಲ್ಲ, ಓಡ್ಲಿಕ್ಕಿಲ್ಲ. ಅವರನ್ನು ನಾವು ನಮ್ಮ ವಾಹನದಲ್ಲಿ, ನಮ್ಮ ಫ್ರಾಕ್ಚರ್ಗೆ ಹೇಗೆ ಕೈಗೆ ಫ್ರಾಕ್ಚರ್ ಆದರೆ ಹೇಗೆ ಕೈ ಅಲ್ಲಾಡಿಸಿದ್ಲೋ, ಕಾಲಿಗೆ ಫ್ರಾಕ್ಚರ್ ಆಗದೆ ಹೇಗೆ ಕಾಲು ಅಲ್ಲಾಡಿಸಿದ್ಲೋ, ಹಾಗೆ ಚಲನೆ ಇಲ್ಲದೆ ಅವರನ್ನು ಆಸ್ಪತ್ರೆಗೆ ತರಬೇಕು. ಆಗ ವಿಷ ಕಚ್ಚಿದ ಜಾಗದಿಂದ ರಕ್ತಕ್ಕೆ ಹೋಗುವ ಅಂಶ ಬಹಳ ಕಡಿಮೆ. ನೀವು ಚಲನೆ ಕೊಟ್ಟು ಕೂಡಲೇ ರಕ್ತ ದೇಹದ ಎಲ್ಲ ಕಡೆ ಸರ್ವವ್ಯಾಪಿ ಆಗ್ತದೆ.
1: ಆಮೇಲೆ ನೀವು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀರ?
0: ಹೌದು, ಹಾಸ್ಪಿಟ್ಲಿಗೆ ಬಂದ ಕೂಡಲೇ ನಾವು ಫಸ್ಟಿಗೆ ನಾವು ನೋಡ್ತೇವೆ, ನಾನು ಹೇಳಿದೆ, ನರಮಂಡಲದ ಮೇಲೆ ಏನಾದರೂ ಪರಿಣಾಮ ಬೀರಿದ ಅಥವಾ ನಮ್ಮ ರಕ್ತ ಹೆಪ್ಪುಗಟ್ಟು ಅದರ ಮೇಲೆ ಪರಿಣಾಮ ಬೀರಿದ ಅಂತ ನೋಡ್ತೇವೆ. ನಾನು ಈಗಾಗಲೇ ಹೇಳಿದೆ, ವೈಪರ್ ಆದರೆ, ಮಂಡಲ ಹಾವಾದರೆ, ಕಟ್ಟು ಹಾವಾದರೆ ಮುಖದಲ್ಲಿ, ಕಣ್ಣಲ್ಲಿ, ಮೂಗಲ್ಲಿ, ಕಿವಿಯಲ್ಲಿ, ಕಚ್ಚಿದ ಜಾಗದಲ್ಲಿ ರಕ್ತ ಬರ್ತಾ ಇರ್ತದೆ. ಮತ್ತೆ ಸ್ವೆಲ್ಲಿಂಗ್ ಅದು ಕಾಲಲ್ಲಿತ್ತು, ಕಾಲ ಬುಡದಲ್ಲಿ, ಅದು ಸಾಧಾರಣ 1-2 ಗಂಟೆಯಲ್ಲಿ ನಮ್ಮ ನೀ ಜಾಯಿಂಟ್ ಹತ್ರ ಬಂತು. ಹಾಗೆ ಬಹಳ ಸ್ಪೀಡಾಗಿ, ನಾರ್ಮಲಿ ನಮ್ಗೆ ಅಷ್ಟು ಊತ ಯಾವುದರಲ್ಲಿ ಆಗುದಿಲ್ಲ, ಈವನ್ ಫ್ರಾಕ್ಚರ್ ಅಲ್ಲಿ ಅಷ್ಟು ಊತ ಬರುವುದಿಲ್ಲ, ಇಲ್ಲಿ ಊತ ಎಲ್ಲ ಬಹಳ ಫಾಸ್ಟ್ ಆಗಿ. ಆಗ ನಮ್ಗೆ ಗೊತ್ತಾಗ್ತದೆ ಇದು ಈಗ ವೈಪರ್ ಕಚ್ಚಿದ, ಮಂಡಲ ಹಾವು ಕಚ್ಚಿದ ಅಥವಾ ನಾಗರ ಹಾವು ಕಚ್ಚಿದ ಅಂತ. ಸೊ ನರಮಂಡಲದ ಮೇಲೆ ಪರಿಣಾಮ ಬಿದ್ದರೆ ನಾಗರ ಹಾವು, ರಕ್ತ ಹೆಪ್ಪುಗಟ್ಟಿಗೆ ಅದರ ಮೇಲೆ ಪರಿಣಾಮ ಬಿದ್ದರೆ ಅದು ವೈಪರ್ ಅಥವಾ ಮಂಡಲ ಹಾವು.
1: ಈ ರೀತಿ ನಿಮಗೆ ಅದು ಗೊತ್ತಾಗುತ್ತೆ?
0: ಹೌದು, ನಾವು ಅದು ಗೊತ್ತಾದ ಕೂಡಲೇ ನಮ್ಮ ಹತ್ರ ಆಂಟಿ ಸ್ನೇಕ್ ವಿನಮ್ ಬಾಟ್ಲ್ ಉಂಟು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅಷ್ಟು ವಯಲ್, ಒಂದು ವಯಲಲ್ಲಿ 10 ml ಅದನ್ನು ಪೌಡರ್ ಅದನ್ನು ನಾವು ಆ್ಯಡ್ ಮಾಡಿ ಡಿಸ್ಟಿಲ್ ವಾಟರ್ ಅಥವಾ ಸಲೈನ್ ಆ್ಯಡ್ ಮಾಡಿ ನಿಮಗೆ ಗ್ಲುಕೋಸ್ ಅದೇ ನಾರ್ಮಲ್ ಸಲೈನ್ ಬಾಟ್ಲಿಂದ ನಾವು ಕೊಡ್ತಾ ಇರ್ತೇವೆ. ಅದು 10 bottles ಕೊಟ್ಟದ್ದುಂಟು ನಾವು ಒಂದ್ಸರಿ. ನಾರ್ಮಲಿ ಬೇರೆ ನಮ್ಮ ಹತ್ರ 400-500 ರೋಗಗಳುಂಟು, ಆದರೆ ಎಲ್ಲಿ ಸಹ ಇಷ್ಟು ನಾವು ಬೋಲಸ್ ಡೋಸ್ ಅಂತ ಹೇಳ್ತೇವೆ. ನಾವು ಪೇಷಂಟ್ ಅನ್ನು ಸೇವ್ ಮಾಡಲಿಕ್ಕೆ 10 vials ಕೊಟ್ಟದ್ದುಂಟು, 15 vials ಕೊಟ್ಟದ್ದುಂಟು. ನಾವು ಇದು ಕೊಟ್ಟ ಹಾಗೆ ಪೇಷಂಟ್ ರಿಕವರಿ ಆಗ್ತಾ ಇರ್ತಾರೆ.
1: ಮತ್ತೆ ಈ ಬೇರೆ ಬೇರೆ ಹಾವುಗಳಿಗೆ ಬೇರೆ ಬೇರೆ ರೀತಿಯ ಒಂದು ಆಂಟಿವೇನಮ್ ಚಿಕಿತ್ಸೆ ಮಾಡಬೇಕಾಗುತ್ತೆ.
0: ನಮ್ಮ ಭಾರತ ದೇಶದಲ್ಲಿ ಸದ್ಯಕ್ಕೆ ಇರುವುದು ಪಾಲಿವಲೆಂಟ್, ಅಂದ್ರೆ ಈ 4 ಹಾವುಗಳು ಕಚ್ಚಿದ್ರೆ ನಮ್ಮ ಹತ್ರ ಆಂಟಿ ಸ್ನೇಕ್ ವಿನಮ್ ಅಥವಾ ಔಷಧ ನಮ್ಮ ಹತ್ರ ಉಂಟು. ಬೇರೆ ಹೊರಗಿನ ದೇಶದಲ್ಲಿ ಪ್ರತಿಯೊಂದು

0: ಇಟ್ಕೊಂಡು ಬಂದ್ರೆ ಅದನ್ನ ನೋಡಿ ಕೊಡುವ, ಅವರ ಹತ್ರ ಇದುಂಟು, ನಮ್ಮ ಹತ್ರ ಈಗ ಇರೋದು ಖಾಲಿ ಪಾಲಿವಲೆಂಟ್ ಅಂದ್ರೆ ನಾಲ್ಕು ಹಾವು ಕಚ್ಚಿದ್ರೆ ಸಹ ಇದು ಸೇಮ್ ಕೊಡುದು ನಾವು ಆಂಟಿ ಸ್ನೇಕ್ ವಿನಮ್ ಅಂತ. ಯಾಕಂದ್ರೆ ಇಂಡಿಯಾದಲ್ಲಿ ಇರೋದು ಈ ನಾಲ್ಕು ಹಾವುಗಳು ಜಾಸ್ತಿಯಾಗಿ.
1: ಮತ್ತೆ ಇನ್ನೊಂದು ಈ ಕೊಳಕು ಮಂಡಲ ಅಂತ ನಾವು ಕೇಳಿದೀವಿ, ಅದು ಕಚ್ಚಿದಾಗ ನಮ್ಮ ಈ ದೇಹದ ಭಾಗಗಳೇ ಕೊಳತು ಉದುರುತ್ತೆ ಅಂತಲೂ ಹೇಳ್ತಾರೆ, ಅದು ಹೇಗೆ?
0: ಹೌದು, ಈ ಮಂಡಲ ಹಾವು ಕಟ್ಟು ಹಾವುದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವುಗಳ ವಿಷ ನಮ್ಮ ದೇಹದಲ್ಲಿರುವ ರಕ್ತದ ಅದರ ಮೇಲೆ ಪರಿಣಾಮ ಬೀರ್ತದೆ,
1: ಪರಿಚಲನ ವ್ಯವಸ್ಥೆ.
0: ಆ ವಿಷ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ರಕ್ತ ಹೆಪ್ಪುಗಟ್ಟಲಿಕ್ಕೆ ಬಿಡುದಿಲ್ಲ. ಸೊ ಈ ರಕ್ತ ಹೆಪ್ಪುಗಟ್ಟದೆ ನಾರ್ಮಲ್ಲಿ ಒಂದು ಮನುಷ್ಯನ ಬ್ಲಡ್ ಅನ್ನೊಂದು ಸಣ್ಣ ಟ್ಯೂಬ್ ಅಲ್ಲಿ ಇಟ್ಕೊಂಡ್ರೆ 20 ನಿಮಿಷದಲ್ಲಿ ಅದು ಗಟ್ಟಿ ಆಗ್ತದೆ. ಈ ಪೇಷಂಟ್ ಇದು 20 ಮಿನಿಟ್ ಆದ್ರೆ ಸಹ ಅದು ನೀರಾಗಿ ಇರ್ತದೆ ರಕ್ತ, ಸೊ ಹೆಪ್ಪುಗಟ್ಟುವ ಚಾನ್ಸಸ್ ಇಲ್ಲ. ಅದಕ್ಕೋಸ್ಕರ ಅವರಿಗೆ ಮೂಗಿಂದ ಕಿವಿಯಿಂದ ಎಲ್ಲ ಕಡೆ ರಕ್ತ ಸ್ರಾವ ಆಗ್ತದೆ. ಅದಕ್ಕೆ ಕೊಳಕ್ ಅಂತ ಹೇಳಿದ್ರೆ ಅದೇ ಅವರಿಗೆ ಗ್ಯಾಂಗ್ರೀನ್ ಕಚ್ಚಿದ ಜಾಗ ಎಲ್ಲ ಊತ ನೋವಿಂದ ಕೊಳತು ಹೋಗುವ, ಅದಕ್ಕೆ ಜನರು ಹಾಗೆ ಹೇಳಿರ್ಬೇಕು ಕೊಳಕು ಮಂಡಲ ಅಂತೇಳಿ.
1: ಅಂದ್ರೆ ಅದಕ್ಕೂ ಕೂಡ ಚಿಕಿತ್ಸೆ ಇದೇ ರೀತಿಯಾದ ಚಿಕಿತ್ಸೆ?
0: ಹೌದು, ನಾವು ರಕ್ತ ಹೆಪ್ಪುಗಟ್ಟು ಹತ್ಕೊಂಡು ಆಂಟಿ ಸ್ನೇಕ್ ವಿನಮ್ಮೆ ಮತ್ತೆ ಲೋಕಲ್ ಅದಕ್ಕೆ ಆಂಟಿಬಯೋಟಿಕ್ಸ್ ಎಲ್ಲ ಕೊಡ್ತೇವೆ, ಊತ ಕಡಿಮೆ ಆಗ್ಲಿಕ್ಕೆ ನೋವು ಕಡಿಮೆ ಆಗ್ಲಿಕ್ಕೆ. ಸೊ ನಾವು ಎರಡೂ ನೋಡ್ತೇವೆ ಅಲ್ಲಿ ದೇಹಕ್ಕೆ ಅಂಗಾಂಗ ಅಂಗಾಂಶಗಳಿಗಾದ ಸಹ ನೋಡ್ತೇವೆ, ಅದೇ ರೀತಿ ಲೋಕಲ್ ಕಚ್ಚಿದ ಜಾಗದ್ದು ನೋವು ಮತ್ತೆ ಊತ ಅದನ್ನು ಸಹ ಕಡಿಮೆ ಮಾಡಿ ಟ್ರೀಟ್ಮೆಂಟ್ ಕೊಡ್ತೇವೆ.
1: ಅಂದ್ರೆ ಆಸ್ಪತ್ರೆಯಿಂದ ಎಷ್ಟು ದಿನಕ್ಕೆ ರೋಗಿ ಬಿಡುಗಡೆ ಆಗ್ಬೋದು ಅಂತೀರಿ?
0: ನಾರ್ಮಲ್ ಏನಾಗ್ತದೆ ಅಂತ ಹೇಳಿದ್ರೆ, ಜನರು ಕೆಲವು ಸರಿ ಇಲ್ಲ ನನಗೆ ಏನು ಗಾಯ ಆಗ್ಲಿಲ್ಲ ಸೊ ಹಾಗಾಗಿ ನಾನು ಬರಲಿಲ್ಲ ಇಲ್ಲ, ಅದಕ್ಕೆ ನಾನು ಹೇಳಿದೆ ನಾವು ಈಗ ಕಚ್ಚುವ ಭಾಗಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಯಾಕಂದ್ರೆ ಈ ಕಟ್ಟು ಹಾವಿನಲ್ಲಿ ಸೊಳ್ಳೆ ಕಚ್ಚಿದಷ್ಟೇ ನೀವು ಹುಡುಕಬೇಕು ಎಲ್ಲಿ ಕಚ್ಚಿದೆ ಅಂದ್ರೆ, ಅಷ್ಟು ಸಣ್ಣ ಗಾಯ ಇರ್ತದೆ. ನಾಗರ ಹಾವು ಕಚ್ಚಿದ್ರಲ್ಲಿ ಕೆಲವು ಸರಿ ಅದರ ಫ್ಯಾಂಗ್ಸ್ ಅಂತ ಹೇಳ್ತೇವೆ ನಾವು, ವಿಷ ಹಲ್ಲುಗಳು ಅದರ ಎರಡು ಮಾರ್ಕ್ ಇರ್ತದೆ ಮತ್ತೆ ವಿಷಪೂರಿತ ಹಲ್ಲುಗಳ ನಮ್ಗೆ ಗೊತ್ತಾಗ್ಬೋದು, ಆದ್ರೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಅದಕ್ಕೆ ಕೊಡ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಈಗ ರೋಗ ಲಕ್ಷಣದಲ್ಲಿ ಗೊತ್ತಾಗ್ತದೆ ಎಂತ ಹಾವು ಅಂತೇಳಿ.
1: ಆದ್ರಿಂದ ಅದ್ರ ಆಧಾರದ ಮೇಲೆ ಯಾವ ಹಾವು ಕಚ್ಚಿರ್ಬೋದು ಅಂತ ನೀವು ಗುರುತಿಡಿದ್ರಿ?
0: ನಮ್ಗೆ ಈಗ ರೋಗ ಲಕ್ಷಣದಲ್ಲಿ ಗೊತ್ತಾಗ್ತದೆ, ಅವರು ಹೇಳ್ತಾರೆ ನಾವು ನಾಗರ ಹಾವು ನೋಡಿದ್ದೇವೆ ಅಂತ ಹೇಳ್ತಾರೆ, ನರಮಂಡಲ ಹಾವು ನೋಡಿ. ಕೆಲವು ಸರಿ ಅವರು ಅದರದ್ದು ಪಿಕ್ಚರ್ಸ್ ತರ್ತಾರೆ, ಸೊ ಅದು ಒಳ್ಳೇದು ಪಿಕ್ಚರ್ ತರೋದು. ನಾವು ಹಾವು ಏನು ತರಬೇಕಂತ ನಾನು ಯಾರಿಗೆ ಹೇಳುದಿಲ್ಲ, ಯಾಕಂದ್ರೆ ಅದನ್ನು ಹಿಡಿದು ಹೋಗಿ ಪುನಃ ಇನ್ನೊಬ್ಬರಿಗೆ ಕಚ್ಚುದು ಬೇಡ. ಸೊ ಹಾವನ್ನು ಹಾವಷ್ಟಕ್ಕೆ ಬಿಡಿ, ನೀವು ಪೇಷಂಟ್ ಅನ್ನು ಕೂಡಲೇ ಆಸ್ಪತ್ರೆಗೆ ತನ್ನಿ. ಸೊ ನೀವು ಅಲ್ಲಿ ಯಾರ ಹತ್ರ ಮಾಂತ್ರಿಕ ಹುಡುನಾಟಿ ಔಷಧ ಮಾಡುದು ಯಾವ್ದು ಮಾಡ್ಬೇಡಿ, ಯಾಕಂದ್ರೆ ಇಷ್ಟು ವಿಷಪೂರಿತ ಹಾವು ಕಚ್ಚಿದ ಮೇಲೆ ನೀವು ಅಲ್ಲಿ 1 ಮಿನಿಟ್ ನಿಲ್ಬಾರ್ದು. ಎಷ್ಟು ಕ್ವಿಕ್ ಆಗ್ತದೆ ಅಷ್ಟು ಬೇಗ ನೀವು ಹಾಸ್ಪಿಟಲ್ ಆಂಟಿ ಸ್ನೇಕ್ ವಿನಮ್ ನಿಮ್ಗೆ ದೇಹಕ್ಕೆ ಕೊಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಬದುಕ್ತೀರಿ.
1: ಅಂತ ಸಂದರ್ಭದಲ್ಲಿ ಅವರಿಗೆ ಬಾಯಾರಿಕೆ ಆಗೋದು ಇಂಥದಾದಾಗ ನೀರೆಲ್ಲ ಕೊಡಬಹುದು?
0: ಇಲ್ಲ, ನಾಗರ ಹಾವು ಕಚ್ಚಿದ್ರೆ ತಾವು ಯಾವುದು, ಯಾಕಂದ್ರೆ ಅವರಿಗೆ ವಾಮಿಟ್ ಆಗ್ತದೆ, ಸೊ ಅವರಿಗೆ ನಾವು ಏನು ಬಾಯಲ್ಲಿ ಕೊಡ್ಲಿಕ್ಕಿಲ್ಲ,
1: ರೂಪದ ಆಹಾರದ ಕೂಡ
0: ಯಾವ್ದು ಕೊಡ್ಲಿಕ್ಕಿಲ್ಲ.
1: ತಕ್ಷಣ
0: ಹೌದು, ಅಷ್ಟು ತಕ್ಷಣ ನಾವು ಅಲ್ಲಿ ಡ್ರಿಪ್ ಹಾಕಿ ಈ ಆಂಟಿ ಸ್ನೇಕ್ ವಿನಮ್ ಈ ಔಷಧವನ್ನು ನಾವು ಕೊಡ್ತೇವೆ. ಇದಕ್ಕೆ ಲ್ಯಾಬ್ ಟೆಸ್ಟ್ ಯಾವುದಿಲ್ಲ, ಮಂಡಲ ಹಾವು ಕಚ್ಚುವಾಗ ಒಂದು ಬ್ಲಡ್ ಟೆಸ್ಟ್ ಒಂದು ಮಾಡ್ತೇವೆ, ಅಂದ್ರೆ ಹೆಪ್ಪುಗಡ್ತದೆ ಇಲ್ವಾ 20 ಮಿನಿಟಲ್ಲಿ, ಅದು ಒಂದೇ ಟೆಸ್ಟ್. ಇಲ್ಲಿ ಈಗ ಏನು ಮಾಡಬೇಕು ಏನು ಮಾಡಬಾರ್ದಂತ, ಈಗ ಫಸ್ಟ್ ತಡೆಗಟ್ಟಲಿಕ್ಕೆ ನೀವು ಫಸ್ಟ್ ಏಡ್ ಕೊಡಿ, ಬೇಕಾದ್ರೆ ಸೋಪ್ ಅಂಡ್ ವಾಟರ್ ಅಲ್ಲಿ ಆ ಜಾಗವನ್ನು ವಾಶ್ ಮಾಡಿ, ಮತ್ತೆ ಪೇಷಂಟ್ ಅನ್ನು ಅಲ್ಲಿಗಾಟ್ಲಿಕ್ಕೆ ಬಿಡಬಾರ್ದು, ಅವರು ನಿಶ್ಚಲ ಸ್ಥಿತಿಯಲ್ಲಿ ಇರಬೇಕು. ಅವರು 3-4 ಗಂಟೆ ನಂತರ ಬಂದ್ರೆ ಬೇರೆ ಎಲ್ಲ ಕಿಡ್ನಿ ಫೇಲ್ ಆಗ್ತದೆ, ಶ್ವಾಸಕೋಶ ಫೇಲಿಯರ್ ಆಗ್ತದೆ, ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಅಂತದ ಟೈಮ್ ಅಲ್ಲಿ ನಾವೇನು ಮಾಡ್ತೇಳಿದ್ರೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ತದೆ. ಹೌದು, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಕೂಡಲೇ ಹೈಯರ್ ಸೆಂಟರ್ಗೆ ರೆಫರ್ ಮಾಡ್ತೇವೆ. ಅದಕ್ಕೆ ನಾನು ಹೇಳಿದ್ದು ಗೋಲ್ಡನ್ ಅವರ್ ಅಲ್ಲಿ ಬಂದ್ರೆ ಪೇಷಂಟ್ ಸರ್ವೈವ್.
1: ಮತ್ತೆ ಈ ಜೀವನ ಶೈಲಿ ಕಾಯಿಲೆಗಳು ಕೂಡ ಕೆಲವರಿಗೆ ಇರ್ತವೆ, ಅವ್ರಿಗೆ ಪ್ರತಿರೋಧಕ ಶಕ್ತಿನೂ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಂತ ಹೇಳ್ಬಹುದು, ಅಂತವ್ರು ಇನ್ನೂ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ.
0: ಹೌದು, ಇಲ್ಲಿ ಅದೇ ಹೇಳಿದೆ ನಾನು, ಹಾವು ಕಚ್ಚಿದ ಮೇಲೆ ಪ್ರತಿರೋಧ ಶಕ್ತಿ ಉತ್ಪತ್ತಿ ಆಗ್ಲಿಕ್ಕೆ ತುಂಬಾ ಟೈಮ್ ಬೇಕಾಗ್ತದೆ ನಮ್ಮ ಬಾಡಿಗೆ. ಅದಕ್ಕೋಸ್ಕರ ಅದು ಆಂಟಿ ಸ್ನೇಕ್ ವಿನಮ್ ಅಂದ್ರೆ ಆಲ್ರೆಡಿ ಆಂಟಿಬಾಡಿ ಪ್ರತಿರೋಧ ಶಕ್ತಿ ಇರುವಂತದ್ದು ಔಷಧ ಅದು. ಸೊ ಆದ್ರಿಂದ ವಿಷವನ್ನು ಅದು ಕಡಿಮೆ ಮಾಡ್ತಾ ಹೋಗ್ತದೆ.
1: ಇನ್ನು ಮುಖ್ಯವಾಗಿ ನಾವು ಈ ಹಾವಿನ ಒಂದು ಕಡಿತಕ್ಕೆ ಒಳಗಾಗಿ ಅದರ ಒಂದು ತೊಂದರೆಗೆ ಒಳಗಾದಕ್ಕಿಂತನೂ ಆ ಹಾವು ಕಡಿತಕ್ಕೆ ಒಳಗಾಗದ ರೀತಿಯಲ್ಲಿ ನಾವು ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಏನೇನು ಕ್ರಮ ಅನುಸರಿಸಬಹುದು ಅಂತೀರಿ?
0: ರೈತರೆಲ್ಲ ಈ ಸಮ್ಮರಲ್ಲಿ ಅಥವಾ ಚಳಿಗಾಲದಲ್ಲಿ ನೆಲದಲ್ಲಿ ನಮ್ಮ ಬಯಲಲ್ಲಿ ನಿದ್ರೆ ಮಾಡೋದು, ಓಪನ್ ಸ್ಪೇಸ್ ಅಲ್ಲಿ ಅದು ಮಾಡಬಾರ್ದು. ಮತ್ತೆ ಮನೆ ಒಳಾಂಗಣ ಅಥವಾ ಹೊರಾಂಗಣ ಬಹಳ ಸ್ವಚ್ಛತೆಯಿಂದ ಇರಬೇಕು. ಇಲಿ ಹೆಗ್ಗಣಗಳಿಗೆ ಆಸ್ಪದ ಕೊಡಬಾರ್ದು. ನಮ್ಮ ಸರೌಂಡಿಂಗ್ ಇಲಿ ಹೆಗ್ಗಣಗಳು ಮುಕ್ತವಾದ್ರೆ ಅದು ಒಳ್ಳೇದು, ಯಾಕಂದ್ರೆ ಅವುಗಳಿಗೆ ಬೇಕಾದ ಇಲಿ ಮತ್ತೆ ಹೆಗ್ಗಣ ಮಾತ್ರ, ಅದು ಇದ್ರೆ ಮಾತ್ರ ಅವುಗಳು ಬರ್ತವೆ. ಮತ್ತೊಂದು, ನಿಮ್ಮಲ್ಲಿ ಏನಾದ್ರೂ ಗೋಡೆಯಲ್ಲಿ ಬಿರುಕು ಅಥವಾ ಸಣ್ಣ ಸಣ್ಣ ಬಿಲೆಗಳಲ್ಲಿ ಮನೆ ಹತ್ರ ಇದ್ರೆ ಅದನ್ನು ಮುಚ್ಚಿ. ಮತ್ತೆ ಹಾವುಗಳನ್ನು ಯಾವಾಗಲೂ ಗೌರವಿಸಿ, ಅವುಗಳು ನಾನು ಈಗಾಗಲೇ ಹೇಳಿದೆ ಬಹಳ ಸೌಮ್ಯ, ನೋಡ್ಲಿಕ್ಕೂ ಸಹ ಬಹಳ ಚಂದ. ನಾವು ಅವರಿಗೆ ಆಕ್ರಮಣ ಮಾಡಿದ್ರೆ ಅವರು ನಮ್ಮ ಮೇಲೆ ಆಕ್ರಮಣ ಮಾಡ್ತೇವೆ, ಇಲ್ಲದ್ರೆ ಅವುಗಳು ಅವರಷ್ಟಕ್ಕೆ ಇರ್ತವೆ. ಅಥವಾ ನಿಮ್ಗೆ ಓಡಿಸ್ಲಿಕ್ಕಾದ್ರೆ ಓಡಿಸಬಹುದು, ಅಥವಾ ಹಾವು ಹಿಡಿಯುವರನ್ನು ಯಾರನ್ನು ಕರೆದ್ರೆ ಅವರು ಅದನ್ನು ಕೊಂಡೋಗ್ತಾರೆ. ದಯವಿಟ್ಟು ಹಾವು ಕಚ್ಚಿದಂತೆ ನೀವು ಹೆದರು ಅವಶ್ಯಕತೆ ಇಲ್ಲ. ನಾವು ತುಂಬಾ ಕಡೆ ನೋಡಿದ್ದೇವೆ ಹಾವು ಕಚ್ಚಿ, ಅದು ನಾರ್ಮಲಿ ಹಾವು ಕಚ್ಚಿದ್ರು ಸಲ್ಲ.

0: ಹಾಸಿಗೆ ಮುಳ್ಳು ಕಚ್ಚಿ ಹಾವು ಅಂತ ಹೇಳಿ ಸತ್ತವರು ನಾವು ನೋಡಿದ್ದೇವೆ.
1: ಹೆದರಿಕೆ
0: ಹೆದರಿಕೆ ಅಂದ್ರೆ ಜನರು ಅಲ್ಲಿ ಹತ್ತಿದ ಜನರು ನಮ್ಮ ಭಾರತ ದೇಶದಲ್ಲಿ ಗೊತ್ತುಂಟು, ಪ್ರತಿಯೊಬ್ಬರು ನಮ್ಮ ಸಮಾಜದಲ್ಲಿ ಏನಂತ ಹೇಳಿದ್ರೆ ಓ ಅದು ಕಚ್ಚಿದ್ರೆ ಇದಾಗ್ತಿದೆ ಅದು ಅಲ್ಲಿ ಆ ಸ್ಪಾಟ್ ಅಲ್ಲಿ ಮಾತಾಡ್ತಾರೆ. ಅದನ್ನ ನಾವು ಯಾವುದು ಮಾತಾಡಬಾರ್ದು. ನಿಮ್ಗೆ ಅವಕಾಶ ಇದ್ರೆ ಆಸ್ಪತ್ರೆ ಇದ್ರೆ ನೀವು ಪೇಷಂಟ್ ಗೆ ಧೈರ್ಯ ತುಂಬಿ ಮತ್ತೆ ಹೇಳಿ, ನೀವು ಹಾವು ನೋಡಿದ್ರೆ ಸಹ ಪೇಷಂಟ್ ಗೆ ಹೇಳಿಬಿಡಿ ಹಾವು ಅಂತೇಳಿ. ಆ ರೀತಿ ನೀವು ಅವರಿಗೆ ಧೈರ್ಯ ತುಂಬಬೇಕಾಗ್ತದೆ. ಮತ್ತೆ ಕಚ್ಚಿದ ಭಾಗ ಯಾವಾಗಲೂ ಚಲನೆ ಮಾಡಬೇಡಿ, ಪೇಷಂಟ್ ಗೆ ನಡಿಲಿ ಬಿಡಬೇಡಿ, ಓಡ್ಲಿಕ್ಕೆ ಬಿಡಿ. ಉದಾಹರಣೆ ಒಂದು ಕ್ವಶನ್ ಹೇಳ್ತೀರಿ, ಗುಡ್ಡ ಪ್ರದೇಶದಲ್ಲಿ ವಾಹನ ಆಂಬ್ಯುಲೆನ್ಸ್ ಬರಲಿಕ್ಕೆ ಜಾಗ ಇಲ್ಲ.

0: ಮಕ್ಕಳ ಟೆಕ್ಸ್ಟ್ ಬುಕ್ ಅಲ್ಲಿ ಈಗ ಇದರ ಬಗ್ಗೆ ಉಂಟು. ಹಾವುಗಳು ಎಂದ್ರೆ ಏನು, ವಿಷಪೂರಿತ ಹಾವುಗಳು ಯಾವುದು, ವಿಷವಲ್ಲದ ಹಾವುಗಳು ಯಾವುದು, ಹಾವು ಕಡಿತ ಆದ್ರೆ ಏನ್ ಮಾಡ್ಬೇಕು. ಸೊ ಬಹಳ ಚಂದ ಮಾಡಿ ಆ ಕರಿಕ್ಯುಲಮ್ ನಲ್ಲಿ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ,
1: ಅರಿವು ಮೂಡಿಸುವಂತ ಒಂದು ಕೆಲಸವನ್ನು ಮಾಡಲಾಗ್ತಾ ಇದೆ.
0: ಹೌದು, ಪಠ್ಯ ಪುಸ್ತಕದಲ್ಲಿ ಬಂದಿದೆ. ಮತ್ತೊಂದು ಯಾವುದು, ಈಗಾಗಲೇ ಹೇಳಿದೆ, ಆಹಾರ ಪಾನೀಯ ಯಾವುದು ನೀಡಬಾರದು, ಯಾಕಂದ್ರೆ ನಾವು ಹಾಸ್ಪಿಟಲ್ ಐವಿ ಡ್ರಿಪ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೇವೆ.
1: ಈ ರೀತಿಯಾಗಿ ನಾವು ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ.
0: ಹೌದು, ಹೆದರೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ 100% ಮದ್ದುಂಟು. ಆದ್ರೆ ನೀವು ಎಷ್ಟು ಬೇಗ ಬರ್ತೀರಿ ಅಷ್ಟು ಒಳ್ಳೇದು.
1: ಇನ್ನ ನಮ್ಮ ಜನ ಈ ಜೇನುನೊಣಗಳ ಒಂದು ದಾಳಿಗೂ ಕೂಡ ತುತ್ತಾಗ್ತಾ ಇರ್ತಾರೆ. ಆ ಜೇನುನೊಣಗಳ ಕಡಿತ ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ನಮಗೆ ಅಂತೀರಿ?
0: ಜೇನುನೊಣಗಳು ಸಹ ಅದೇ ರೀತಿ, ಎಲ್ಲಿ ಉದ್ಯಾನವನ ಉಂಟು, ಎಲ್ಲಿ ಸ್ವಲ್ಪ
1: ಮರಗಳು
0: ಫಾರೆಸ್ಟ್ ಉಂಟು, ಅಥವಾ ನಮ್ಮ ಕೃಷಿ ಚಟುವಟಿಕೆ ಎಲ್ಲ ಮರಗಳಲ್ಲೇ ಇರ್ತದೆ ಇವೆಲ್ಲ ಜೇನುಗೂಡುಗಳು. ಅವುಗಳು ಯಾವುದೇ ಪಕ್ಷಿಗಳ ಅದಕ್ಕೆ ಉಪದ್ರ ಮಾಡೋದು, ಯಾರು ಕಲ್ಲು ಬಿಸೋದು ಹಾಗೆ ಮಾಡಿ ಜೇನು ಹುಳುಗಳು ನಾರ್ಮಲ್ ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರಬಹುದು.
1: ಕೆಲವು ಸಂದರ್ಭದಲ್ಲಿ ಬೆಂಕಿ ಹಿಟ್ಟು ಬಂದಾಗಲೂ ಬರ್ತವೆ
0: ಆ ಟೈಮ್ ನಾರ್ಮಲ್ಲಿ. ಅದಕ್ಕೆ ಫಸ್ಟ್ ಏಡ್ ಏನ್ ಅಂತ ಹೇಳಿದ್ರೆ, ನಾವು ನೆಲದಲ್ಲಿ ಮಲಗಬೇಕು, ಯಾಕಂದ್ರೆ ಅವುಗಳು ನೆಲದ ಆ ಹೈಟಿಗೆ ಬರುವುದಿಲ್ಲ. ನಾವು ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನೋಡಿರ್ಬೋದು, ಯಾವುದೇ ಒಂದು ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಒಂದ್ಸರಿ ಹನಿ ಬಿ ಅಟ್ಯಾಕ್ ಆಗುವ ಎಲ್ಲ ಕ್ರಿಕೆಟ್ ಆಡುವವರು ಅಲ್ಲಿ ಮಲಗಿದ್ರು ಗ್ರೌಂಡ್ ಅಲ್ಲಿ.
1: ಸೊ ಅದು ಮುಖವನ್ನ ನೆಲದ ಕಡೆ ಮಾಡಿಕೊಂಡು
0: ಮಲಗಬೇಕು, ಅದು ಫಸ್ಟ್ ಏಡ್. ಯಾಕಂದ್ರೆ ಆ ಲೆವೆಲ್ಗೆ ಜೇನುನೊಣಗಳು ಬರುವುದಿಲ್ಲ, ಅವುಗಳ ಹೈಟ್ ಸ್ವಲ್ಪ ರೇಂಜ್ ಜಾಸ್ತಿ. ಎರಡನೇದ್ದು, ಕಚ್ಚಿದ ಜಾಗದಲ್ಲಿ ಒಂದು ಕಪ್ಪು ಸ್ಟಿಂಗ್ ಇರ್ತದೆ, ಅದು ನಾರ್ಮಲಿ ನಾವು ಸ್ವಲ್ಪ ಫೇರ್ ಇದ್ರೆ ನಮಗೆ ಕರೆಕ್ಟ್ ಕಾಣ್ತದೆ, ಮತ್ತು ಸ್ವಲ್ಪ ಕೆಂಪು ಇರ್ತದೆ ಅಲ್ಲಿ ಆ ಜಾಗ, ಅದನ್ನು ಸ್ವಲ್ಪ ಸ್ಟಿಂಗ್ ಅನ್ನು ಅದು ನಮ್ಮ ಉಗುರಲ್ಲೇ ತೆಗಿಲಿಕ್ಕೆ ಆಗ್ತದೆ.
1: ಮುಳ್ಳನ್ನು ಬಿಡುತ್ತದೆ.
0: ಹೌದು, ಮುಳ್ಳುಂಟು, ಅದನ್ನು ನಾವು ಒಳ್ಳೆ ಉಗುರಿದ್ರೆ ಅದರಲ್ಲಿ ತೆಗಿಬಹುದು. ಸ್ಟಿಂಗ್ ತೆಗೆದ್ರೆ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಸ್ಟಿಂಗ್ ಅಲ್ಲಿ ಇದ್ರೆ ತುಂಬಾ ಊತ ಬರ್ತದೆ, ರೆಡ್ನೆಸ್ ಆಗ್ತದೆ, ಉಸಿರಾಟ ಕಷ್ಟ ಆಗ್ತದೆ. ಸೊ ಅಂತೆಲ್ಲ ಸಮಸ್ಯೆ ಆಗ್ತದೆ. ಮತ್ತೆ ಒಂದು ಹನಿ ಬೀ ಕಚ್ಚಿದ್ರೆ ಏನಾಗುದಿಲ್ಲ, ಮಲ್ಟಿಪಲ್ ಹನಿ ಬೀ ಕಚ್ಚಿದ್ರೆ ಮಾತ್ರ ತೊಂದರೆ ಆಗ್ತದೆ.
1: ಮತ್ತೆ ಈ ಹೆಜ್ಜೇನು ಅಂತ ಕೇಳ್ತಾ ಇರ್ತೀವಿ, ಬಹಳ ಅವು ಒಂದ್ ರೀತಿ ಗುಂಪು ಗುಂಪಾಗಿನೆ ನಮ್ಮ ಮೇಲೆ ದಾಳಿ ಮಾಡ್ತವೆ, ಅವಾಗ ಬಹಳ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ.
0: ಹೌದು, ಅದೇ ಆ ಟೈಮಲ್ಲಿ ಅದೇ ನಿಮಗೆ ನಿಮ್ಮ ಮೈಂಡ್ ಹೇಗಿರ್ತದೆ ಅದು ಬಹಳ ಇಂಪಾರ್ಟೆಂಟ್. ನಿಮಗೆ ಪ್ರೊಟೆಕ್ಷನ್ ಮಾಡ್ಲಿಕ್ಕಾದ್ರೆ, ನಿಮ್ಮ ಹತ್ರ ಏನಾದರೂ ಬಟ್ಟೆ ಗಿಟ್ಟೆ ಇದ್ರೆ, ನಮ್ಮ ಎಕ್ಸ್ಪೋಸ್ ಏರಿಯಾ ನಾರ್ಮಲಿ ಮುಖ ಮತ್ತು ಸ್ವಲ್ಪ ಕೈ ಮತ್ತು ಕಾಲುಗಳು, ಅದನ್ನು ಕವರ್ ಮಾಡ್ಲಿಕ್ಕಾದ್ರೆ ಮಾಡ್ಬೋದು. ಇಲ್ಲದ್ರೆ ಕೂಡಲೇ ಐ ತಿಂಕ್ ಹಾಸ್ಪಿಟ್ಲಿಗೆ ಬಂದ್ರೆ ನಾವು ಒಂದೊಂದು ಸ್ಟಿಂಗ್ ತೆಗೆದು ಮಾಡ್ತೇವೆ.
1: ಆದಷ್ಟು ಬೇಗ ಆಸ್ಪತ್ರೆಗೆ ಹೋಗೋದು ಬಹಳ ಮುಖ್ಯ.
0: ಲೋಕಲ್ ಅಲ್ಲಿ ನೀವು ಬರುವಾಗಲೇ ಸೋಪ್ ಅಂಡ್ ವಾಟರ್ ಅಲ್ಲಿ ವಾಶ್ ಮಾಡ್ಬೋದು, ನೀವು ಅಲ್ಲಿ ಬರುವಾಗಲೇ ಆನ್ ದ ವೇ ನೀವು ಸ್ಟಿಂಗ್ ಎಲ್ಲ ತೆಗಿತಾ ಬರ್ಬೋದು, ಅದು ಕಾಣ್ತದೆ ಸ್ಟಿಂಗ್.
1: ಅಂದ್ರೆ ಜೇನುನೊಣಗಳಿಗೆ ಚಿಕಿತ್ಸೆ ಕೊಡಬಹುದು,
0: ಕೊಡಬಹುದು 100%. ಆದ್ರೆ ಅದೇ ಅಲ್ಲಿ ಸಹ ಟೈಮ್ ಇಸ್ ವೆರಿ ಕ್ರೂಷಿಯಲ್. ನಾವು ಬ್ಯಾಂಗ್ಳೂರ್ ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಅಲ್ಲಿ ನೋಡಿದ್ದೇವೆ, ಒಂದು ಹುಡುಗಿಗೆ ಕಚ್ಚಿ ಎಲ್ಲ ಅಲ್ಲೇ ಸುತ್ತ ಇದ್ದ ಜನ ಯಾವ್ದು ಫಸ್ಟ್ ಏಡ್ ಎಲ್ಲ ಮಾಡ್ತಾ ಇರೋದಿಲ್ಲ, ನಾವು ಹೆಲ್ಪ್ ಮಾಡಬೇಕಾಗ್ತದೆ.
1: ಇನ್ನೊಂದು ನಾವು ನೋಡುವಂತದ್ದು ಅಂದ್ರೆ ಚೇಳುಗಳು. ಚೇಳುಗಳು ಕೂಡ ಕಚ್ತವೆ, ಮನೆಯಲ್ಲಾಗಬಹುದು ಅಥವಾ ಜಮೀನಲ್ಲಾಗಬಹುದು, ವಿಶೇಷವಾಗಿ ಕಲ್ಲು ಜಮೀನು ಇರುತ್ತೆ, ಕಲ್ಲುಗಳ ಕೆಳಗಡೆ ಇರ್ತವೆ, ಅವುಗಳಿಂದ ಎಷ್ಟು ಮಟ್ಟಿಗೆ ನಮಗೆ ಪ್ರಾಣಾಪಾಯ ಆಗ್ಬೋದು?
0: ಪ್ರಾಣಾಪಾಯ ಬಹಳ ಕಮ್ಮಿ. ನೀವು ನಾಗರಾವ್ ನಮ್ಮ ಮಂಡಲ್ ಹೌದಲ್ಲಿ ಕಂಪೇರ್ ಮಾಡಿದ್ರೆ ಏನೂ ಇಲ್ಲ ಇದು. ಆದ್ರೆ ಅಲ್ಲಿ ಇಲ್ಲಿ ಆಗ್ತದೆ, ಬಹಳ ಕಮ್ಮಿ. ಹಾಸ್ಪಿಟ್ಲಿಗೆ ನಾವು ಕೆಲವೆಲ್ಲ ಚೇಳು ನೋಡಿದ್ದೇವೆ, ಆದ್ರೆ ಇಲ್ಲಿ ಏನಿಲ್ಲ. ಅವ್ರಿಗೆ ಏನು ತೊಂದರೆ ಆಗ್ತದೆ, ನಾವು ಅದಕ್ಕೆ ಸರಿಯಾಗಿ ಬಿ ಪಿ ಜಾಸ್ತಿ ಆಗ್ತದೆ, ನಾವು ಬಿ ಪಿನ ಕಂಟ್ರೋಲ್ ಮಾಡ್ತೇವೆ. ತುಂಬಾ ಬೆವರ್ತಾರೆ, ನಾವು ಅದಕ್ಕೆ ಆಂಟಿ ಸಿಂಪಥೆಟಿಕ್ ಒಂದು ಡ್ರಗ್ ಕೊಡ್ತೇವೆ. ಮತ್ತೆ ತುಂಬಾ ಕೆಂಪು ಅದೆಲ್ಲ ಆಗೋದುಂಟು, ಚರ್ಮ ಎಲ್ಲ ಕೆಂಪಾಗೋದು, ನಾವು ಅದಕ್ಕೆ ಆಂಟಿಸ್ಟಮಿನ್ ಕೊಟ್ಟು ಸೊ ಅದಕ್ಕೆ ಕಂಪೌಂಡ್ ಗುಣಮುಖ ಮಾಡಬಹುದು.
1: ಚೇಳಿದ್ದು ಅಂತ
0: ಏನು ಹೆದರು ಅವಶ್ಯಕತೆ ಇಲ್ಲ.
1: ಇನ್ನ ನಾವು ಈ ಕಣಜ ಅಥವಾ ಕಡಜ ಅಥವಾ ವ್ಯಾಸ್ಪ್ಸ್ ಕೂಡ ನೋಡ್ತಾ ಇರ್ತೀವಿ, ಅವು ಕೂಡ ಜೇನುನೊಣಗಳ ರೀತಿಯಲ್ಲಿ ಗೂಡನ್ನು ಕಟ್ಟಿರ್ತವೆ. ಕೆಲವು ಸಂದರ್ಭದಲ್ಲಿ ಒಂದು ಅಚಾತುರ್ಯದಿಂದ ಅವು ತೊಂದರೆಗೆ ಒಳಗಾಗಿ ನಮ್ಮ ಮೇಲೆ ದಾಳಿ ಮಾಡ್ತವೆ, ಯಾಕೆಂದ್ರೆ ಅವುಗಳು ಬಹಳ ವಿಷಪೂರಿತ ಒಂದು ಕೀಟಗಳು ಅಂತ ಕೇಳಿದೀವಿ, ಅವುಗಳ ಚಿಕಿತ್ಸೆ ಹೇಗೆ ಅಂತೀರಿ ಇವು ಕಚ್ಚಿದಾಗ?
0: ಇಲ್ಲಿ ಸಹ ಹಾಗೆ, ನಮ್ಮ ಹತ್ರ ಈ ಹಾವುಗಳಿಗಿದ್ದ ಹಾಗೆ ಆಂಟಿ ಸ್ನೇಕ್ ವಿ ನಮ್ಮ ಔಷಧ ಇಲ್ಲ, ವ್ಯಾಸ್ಪಿಗೆ ಇದು ಹನಿಬಿಗೆ ಇದು ಅಂತೇಳಿ. ಇಲ್ಲಿ ನಾವು ಪೇಷಂಟ್ಗೆ ಏನು ತೊಂದರೆ ಆಗ್ತದೆ ಅದನ್ನು ನಾವು ಕಂಟ್ರೋಲ್ ಮಾಡಿ ಅವರನ್ನು ಗುಣಮುಖ ಮಾಡಿಸ್ತೇವೆ. ವ್ಯಾಸ್ಪಲ್ಲಿ ಸಹ ಸೇಮ್, ಸಿಂಪಥೆಟಿಕ್ ಡಿಸ್ಚಾರ್ಜ್ ಅಂದ್ರೆ ತುಂಬಾ ಬೆವರದು, ತುಂಬಾ ಹಾರ್ಟ್ ರೇಟ್, ತುಂಬಾ ಪಾಲ್ಪಿಟೇಷನ್ ಅಂತದಾಗುವಾಗ ನಾವು ಅವರನ್ನು ಅಡ್ಮಿಟ್ ಮಾಡಿ ಅವರನ್ನು ಗುಣಮುಖ ಮಾಡಿಸ್ತೇವೆ.
1: ಯಾಕೆಂದ್ರೆ ಅವು ಕೂಡ ಗುಂಪು ಗುಂಪಾಗಿ ದಾಳಿ ಮಾಡೋ ಸಾಧ್ಯತೆ.
0: ಹೌದು, ಗುಂಪು ಗುಂಪಾಗಿ ಮಾಡ್ತದೆ, ಚಾನ್ಸಸ್ ತುಂಬಾ ಹೈ. ಅಂದ್ರೆ ಸ್ಟಿಂಗ್ ಅದೆಲ್ಲ ಸ್ವಲ್ಪ ಕಷ್ಟ, ಹನಿಬೇಲ್ ಸ್ವಲ್ಪ ಸ್ಟಿಂಗ್ ಆದ್ರೆ ಎದ್ದು ಕಾಣುತ್ತೆ ತೆಗಿಬಹುದು. ಸೊ ವ್ಯಾಸ್ಪಲ್ಲಿ ಏನು ಅಷ್ಟೇನು ಪ್ರಾಣಕ್ಕೆ ಅಪಾಯ ಬಹಳ ಕಮ್ಮಿ ಪರಿಸ್ಥಿತಿ ಬರುದು.
1: ಮತ್ತೆ ಈ ಗೊದ್ದಗಳು ಅಂತೀವಿ, ಕಪ್ಪು ಗೊದ್ದಗಳು ಇರುವೆಗಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತವೆ. ಮತ್ತೆ ಕೆಂಜಿಗ ಅಂತೀವಿ, ಕೆಂಪು ಇರುವೆಗಳು ಮರಗಳನ್ನ ಹತ್ತದಾಗ ಮರಗಳ ಸುತ್ತಮುತ್ತ ಅವುಗಳು ಜಾಸ್ತಿ ಇರ್ತವೆ.
0: ಅವುಗಳು ಪ್ರಯಾಣಕ್ಕೆ ಅಪಾಯ ತಂದೊಡ್ಡ ಪರಿಸ್ಥಿತಿ ಬರುವುದಿಲ್ಲ ಅವುಗಳು ಕಚ್ಚಿದಾಗ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲರ್ಜಿಕ್, ಸ್ವಲ್ಪ ಅಲರ್ಜಿಕ್ ಅಂದ್ರೆ ಅದು ಯಾವುದೇ ಒಂದು ಸ್ಟಿಂಗ್ ಬಾಡಿಯಲ್ಲಿ ಇರ್ತದೆ ಮತ್ತೆ ಏನೋ ಇಂಜೆಕ್ಟ್ ಮಾಡ್ತೇವೆ, ಸೊ ಪ್ರಾಣಕ್ಕೆ ಅಪಾಯ ಬರುವ ಸ್ಥಿತಿ ಬರುವುದಿಲ್ಲ ಇವುಗಳಲ್ಲಿ. ಸೊ ನಾರ್ಮಲಿ ನಮ್ಗೆ ಸಹ ಪೇಷಂಟ್ ಹೇಳ್ತಾ ಇರ್ತಾರೆ ವ್ಯಾಸ್ಪ ಕಚ್ಚಿದ್ದು ಹನಿ ಬಿ ಕಚ್ಚಿ ಅಂತೇಳಿ, ನಾವು ಕೂಡಲೇ ಅದಕ್ಕೆ ಏನು ತೊಂದರೆ ಆಗ್ತದೆ ಅದನ್ನು ನಾವು ಕಡಿಮೆ ಮಾಡಿ ಅವರನ್ನು ಗುಣಮುಖ ಮಾಡ್ತೇವೆ.
1: ಇನ್ನು ಈ

0: ಜೇಡುಗಳು ಕೂಡ ವಿಷಪೂರಿತ ಆಗಿರ್ತವೆ
1: ಅಂದ್ರೆ ಸ್ಪೈಡರ್ಸು.
2: ಹಾಂ, ಸ್ಪೈಡರ್ಸ್ ಅಲ್ಲಿ ಸಹ ಸೇಮ್ ಅಲರ್ಜಿಕ್ ರಿಯಾಕ್ಷನ್ಸ್ ಆಗುದು. ಸೊ ನಾವು ಅದಕ್ಕೆ ಅಲರ್ಜಿಕ್ ರಿಯಾಕ್ಷನ್ ಕಡಿಮೆ ಮಾಡಲಿಕ್ಕೆ ಔಷಧನ ಕೊಡ್ತೇವೆ.
0: ಅಂದ್ರೆ ಇವುಗಳ ಒಂದು ಹಾವಳಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು.
2: ಹೌದು, ಬಹಳ ಕಮ್ಮಿ ಸ್ಪೈಡರ್ ಬೈಟ್, ಬಹಳ ಕಮ್ಮಿ. ಮತ್ತೆ ಅದೇ ಪ್ರಾಣಕ್ಕೆ ಏನು ಅಪಾಯ ಇಲ್ಲ. ಈ ಜೇನುನೊಣ ನಿಮ್ಮ ಈಗಾಗಲೇ ಹೇಳಿದ ಮಲ್ಟಿಪಲ್ ಕಚ್ಚಿದ್ರೆ ಅಪಾಯ ಇರಬಹುದು.
0: ಕಣಜಗಳು ಅಷ್ಟೇ.
2: ಅದೇ ಕಣಜಗಳು ಸಹ ಮತ್ತೆ ಬೇರೆ ಪ್ರಾಣಕ್ಕೆ ಅಪಾಯ ತರುವಂತ ಪರಿಸ್ಥಿತಿ ಬರುದಿಲ್ಲ. ಈ ಹಾವುಗಳಲ್ಲಿ ಬಂದಷ್ಟು ಇವುಗಳು ಏನೂ ಅಲ್ಲ ಅವುಗಳ ಎದುರಿಗೆ.
0: ಒಟ್ಟಾರೆ ಏನು ಹೇಳೋದಕ್ಕೆ ಬಯಸ್ತಾರ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು?
2: ನಾನು ಒಂದೇ ಹೇಳುದು, ಹಾವುಗಳು ಸಹ ನಮ್ಮ ಹಾಗೆ ನಮ್ಮ ಒಡನಾಟದಲ್ಲಿ ಇರುವವರು,
0: ಪರಿಸರದಲ್ಲಿ
2: ಇರುವವರು. ಅವುಗಳು ಸಹ ನಮ್ಗೆ ಬೇಕು. ನಮ್ಮ ಪರಿಸರ ಚೈನ್ ಅಲ್ಲಿ ಅವುಗಳು ಸಹ ಬಹಳ ಇಂಪಾರ್ಟೆಂಟ್. ನಾರ್ಮಲಿ ಅವುಗಳು ನಮ್ಗೆ ಏನು ಮಾಡೋದಿಲ್ಲ. ಸೊ ನೋಡಿದ್ರೆ ನೀವು ನಿಮ್ಮ ದಾರಿಯಲ್ಲಿ ಹೋಗಿ ಅವುಗಳು ಅವುಗಳ ದಾರಿಯಲ್ಲಿ ಹೋಗ್ತವೆ. ಮತ್ತೆ ಅವುಗಳಿಗೆ ಏನು ಹಾಳು ಮಾಡಬೇಡಿ, ಕೆಣಕ್ಬೇಡಿ, ಕೊಲ್ಲಬೇಡಿ, ಏನು ಅವಶ್ಯಕತೆ ಇಲ್ಲ. ಅಪ್ಪಿತಪ್ಪಿ ಇಲ್ಲಿ ಅದು ಕಚ್ಚಿದ್ರೆ ನಾನು ಈಗಾಗಲೇ ಏನು ಮಾಡ್ಬೇಕಂತ ಹೇಳಿದ್ದೀನಿ. ಮಕ್ಕಳಿಗೆ ಸ್ವಲ್ಪ ಕೆಣಕು ಅಭ್ಯಾಸ ಜಾಸ್ತಿ ಹಾವುಗಳಿದ್ರೆ ಸೊ ಕೆಣಕಲಿಗೆ ಹೋಗ್ಬೇಡಿ, ಅದನ್ನು ನಾವು ಮಕ್ಕಳಿಗೆ ಹೇಳಬೇಕಾಗ್ತದೆ. ಆದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಪ್ಯಾಷನ್ ಆಗಿ ಅದರ ಬಗ್ಗೆ ತಿಳುವಳಿಕೆ ಪಡೆಯೋದು ಒಳ್ಳೇದು.
0: ಆತ್ಮೀಯ ಕೇಳಿದ್ರೆ ತಮಗೆ ಈ ಹಾವು ಮತ್ತು ಇತರ ವಿಷ ಜಂತುಗಳ ಚಿಕಿತ್ಸೆ ಬಗ್ಗೆ, ಅವುಗಳ ಕಡಿತದ ಪರಿಣಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನು ಅವರ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9686644425. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ. ತಾವಿದೋರ್ಗೂ ನಮ್ಮ ಕೇಳುಗರಿಗೆ ಈ ಹಾವು ಮತ್ತು ಇತರ ವಿಷ ಜಂತುಗಳ ಕಡಿತದ ಒಂದು ಪರಿಣಾಮ ಮತ್ತು ಅದಕ್ಕೆ ಏನೆಲ್ಲ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು.
3: ಶ್ರೋತೃಗಳೇ, ಇದುವರೆಗೆ ಹಾವು ಹಾಗೂ ಇತರ ವಿಷಜಂತುಗಳ ಕಡಿತ ಮತ್ತು ಚಿಕಿತ್ಸೆ ಈ ಬಗ್ಗೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ.
2: ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡುವವರು ಪತ್ರಕರ್ತ ಪಿ ಸತೀಶ್ ಆರಾಧ್ಯ.
3: ಪ್ರಧಾನಮಂತ್ರಿಯವರ ಹೊಸ 15 ಅಂಶಗಳ ಕಾರ್ಯಕ್ರಮ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ 2005 ಫೆಬ್ರವರಿ 25 ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ ಗೌರವಾನ್ವಿತ ರಾಷ್ಟ್ರಪತಿಗಳು ತಮ್ಮ ಭಾಷಣದಲ್ಲಿ ಘೋಷಿಸಿದ್ದಾರೆ. 2005 ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ 15 ಅಂಶಗಳ ಕಾರ್ಯಕ್ರಮವನ್ನು ಅವರು ಸಹ ಘೋಷಣೆ ಮಾಡಿದ್ದಾರೆ. ಹೊಸ 15 ಅಂಶಗಳ ಕಾರ್ಯಕ್ರಮ ನಿರ್ದಿಷ್ಟ ಸಮಯದ ಚೌಕಟ್ಟಿನಲ್ಲಿ ಸಾಧಿಸಬೇಕಾದ ನಿರ್ದಿಷ್ಟ ಗುರಿಗಳನ್ನು ಹೊಂದಿರುತ್ತದೆ. ಬದ್ಧತೆಗಳ ಅನುಸಾರವಾಗಿ ಈ ಕಾರ್ಯಕ್ರಮವನ್ನು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಪರಿಷ್ಕರಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶಗಳು ಶಿಕ್ಷಣಕ್ಕೆ ಅವಕಾಶಗಳನ್ನು ಹೆಚ್ಚಿಸುವುದು, ಅಸ್ತಿತ್ವದಲ್ಲಿರುವ ಮತ್ತು ಹೊಸ ಯೋಜನೆಗಳು, ಸ್ವಯಂ ಉದ್ಯೋಗಕ್ಕಾಗಿ ವರ್ಧಿತ ಸಾಲ ಸೌಲಭ್ಯ ಬೆಂಬಲ ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳಿಗೆ ನೇಮಕಾತಿ, ಆರ್ಥಿಕ ಚಟುವಟಿಕೆಗಳು ಮತ್ತು ಉದ್ಯೋಗಗಳಲ್ಲಿ ಅಲ್ಪಸಂಖ್ಯಾತರಿಗೆ ಸಮಾನವಾದ ಪಾಲನ್ನು ಖಚಿತಪಡಿಸುವುದೇ ಆಗಿದೆ. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಸೂಕ್ತವಾದ ಪಾಲನ್ನು ಖಾತ್ರಿಪಡಿಸುವ ಮೂಲಕ ಅವರ ಜೀವನ ಪರಿಸ್ಥಿತಿಯನ್ನು ಸುಧಾರಿಸುವುದೇ ಆಗಿದೆ. ಕೋಮು ಸೌಹಾರ್ದತೆ ಮತ್ತು ಹಿಂಸಾಚಾರ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಇದರ ಉದ್ದೇಶವಾಗಿದೆ. ಹಿಂದುಳಿದವರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಅಲ್ಪಸಂಖ್ಯಾತ ಸಮುದಾಯಗಳ ಹಿಂದುಳಿದ ವರ್ಗಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವುದೇ ಈ ಕಾರ್ಯಕ್ರಮದ ಪ್ರಮುಖ ಗುರಿಯಾಗಿದೆ. ಅಲ್ಪಸಂಖ್ಯಾತರಲ್ಲಿ ಹಿಂದುಳಿದವರನ್ನು ವಿವಿಧ ಸರ್ಕಾರಿ ಯೋಜನೆಗಳ ಗುಂಪುಗಳಲ್ಲಿ ಸೇರಿಸಲಾಗುತ್ತದೆ. ಅಲ್ಪಸಂಖ್ಯಾತರಿಗೆ ಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ. ವಿವಿಧ ಯೋಜನೆಗಳ ಅಡಿಯಲ್ಲಿ 15% ಗುರಿಗಳು ಮತ್ತು ವೆಚ್ಚಗಳನ್ನು ಅಲ್ಪಸಂಖ್ಯಾತರಿಗೆ ಮೀಸಲಿಡಬೇಕು ಎಂದು ಸಹ ಇದು ತಿಳಿಸುತ್ತದೆ. ಸೂಕ್ತ ಕ್ರಮಗಳ ಮೂಲಕ

ಕೋಮುಶಾಂತಿ ಮತ್ತು ಸೌಹಾರ್ದತೆಯ ನಿರ್ವಹಣೆಗೆ ಮತ್ತು ಸಾರ್ವಜನಿಕ ವಲಯಗಳನ್ನು ಒಳಗೊಂಡಂತೆ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯವನ್ನು ಇದರಲ್ಲಿ ಖಾತರಿಪಡಿಸಲಾಗುತ್ತದೆ. ಇವುಗಳು ಹೊಸದರಲ್ಲಿ ಪ್ರಮುಖ ಅಂಶಗಳಾಗಿ ಮುಂದುವರಿಯುತ್ತದೆ. ಅಲ್ಪಸಂಖ್ಯಾತರಿಗಾಗಿ ಯಾವುದೇ ಯೋಜನೆಯಲ್ಲಿ ಯಾವುದೇ ಮಾನದಂಡಗಳು ಅಥವಾ ಅರ್ಹತಾ ಪರಿಷತ್ತುಗಳು ಯಾವುದೇ ಬದಲಾವಣೆಗಳು ಸಡಿಲಿಕೆಗಳು ಕಲ್ಪಿಸುವುದಲ್ಲ. ಬದಲಾಗಿ ಹಿಂದೆ ಇದ್ದ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಹೊಸದಾಗಿ ಸೇರ್ಪಡೆಗೊಂಡಿರುವುದನ್ನು ಸೇರ್ಪಡಿಸಿ ಅವರಿಗೆ ಅನುಕೂಲ ಕಲ್ಪಿಸುವುದೇ ಆಗಿದೆ. 15 ಅಂಶಗಳ ಕಾರ್ಯಕ್ರಮ ಗಣನೀಯ ಅಲ್ಪಸಂಖ್ಯಾತ ಜನಸಂಖ್ಯೆ ಜಿಲ್ಲಾ ಘಟಕಗಳಿಗೆ ಅನ್ವಯಿಸುತ್ತದೆ. ಘಟಕದ ಒಟ್ಟು ಜನಸಂಖ್ಯೆಯ ಕನಿಷ್ಠ 25% ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಈ ಯೋಜನೆ ಲಭಿಸಲಿದೆ. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ 1992 ಸೆಕ್ಷನ್ 2C ಅಡಿಯಲ್ಲಿ ಸೂಚಿಸಲಾದ ಅಲ್ಪಸಂಖ್ಯಾತರಲ್ಲಿ ಅರ್ಹವಾದ ವಿಭಾಗಗಳನ್ನು ಒಳಗೊಂಡಿದೆ. ಈ ಯೋಜನೆಯಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು ಸಹ ಇರುತ್ತಾರೆ. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಕಾಯ್ದೆ 1992 ಸೆಕ್ಷನ್ 2C ಅಡಿಯಲ್ಲಿ ಸೂಚಿಸಲಾದ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ ರಾಜ್ಯಗಳಲ್ಲಿ ವಾಸ್ತವವಾಗಿ ಬಹುಪಾಲು ವಿವಿಧ ಯೋಜನೆಗಳ ಅಡಿಯಲ್ಲಿ ಭೌತಿಕ ಆರ್ಥಿಕ ಗುರಿಗಳನ್ನು ಮೀಸಲಿಡುವುದು ಮಾತ್ರ ಇದರ ಗುರಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಲಕ್ಷದ್ವೀಪ ಮಾತ್ರ ಈ ಒಕ್ಕೂಟದ ಗುಂಪಿನಲ್ಲಿರುವ ಪ್ರದೇಶಗಳೇ ಆಗಿದೆ. ಹೊಸ ಕಾರ್ಯಕ್ರಮವನ್ನು ಕೇಂದ್ರ ಸಚಿವಾಲಯ, ರಾಜ್ಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳ ಮೂಲಕ ಸಂಬಂಧಿಸಿದ ಇಲಾಖೆಗಳು ಅನುಷ್ಠಾನಗೊಳಿಸುತ್ತವೆ. ಪ್ರತಿಯೊಂದು ಸಚಿವಾಲಯ, ಇಲಾಖೆಯು ಈ ಕಾರ್ಯಕ್ರಮಕ್ಕಾಗಿ ಸರ್ಕಾರದ ಜಂಟಿ ಕಾರ್ಯದರ್ಶಿಯ ಶ್ರೇಣಿಗಿಂತ ಕಡಿಮೆಯಿಲ್ಲದ ನೋಡಲ್ ಅಧಿಕಾರಿಯನ್ನು ನೇಮಿಸಲಾಗಿದೆ. ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಈ ಕಾರ್ಯಕ್ರಮದ ನೋಡಲ್ ಸಚಿವಾಲಯವಾಗಿರುತ್ತದೆ. ಕಾರ್ಯಕ್ರಮದ ಸಂಕೀರ್ಣತೆ ಮತ್ತು ಅದರ ವ್ಯಾಪಕ ವ್ಯಾಪ್ತಿಯನ್ನು ಪರಿಗಣಿಸಿ ಸಾಧ್ಯವಾದಾಗಲೆಲ್ಲ ಸಂಬಂಧಿಸಿದ ಸಚಿವಾಲಯಗಳು ಅಲ್ಪಸಂಖ್ಯಾತರಿಗೆ ಭೌತಿಕ ಗುರಿಗಳು ಮತ್ತು ಹಣಕಾಸಿನ ವೆಚ್ಚಗಳನ್ನು 15% ಮೀಸಲಿಡುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಅನ್ವಯವಾಗುವ ಯೋಜನೆಗಳಿಗೆ ಗ್ರಾಮೀಣ ಪ್ರದೇಶದ ಅಲ್ಪಸಂಖ್ಯಾತ ಜನಸಂಖ್ಯೆಗೆ ಸಂಬಂಧಿಸಿದ ಅನುಪಾತವನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಇದು ನಗರ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಅನ್ವಯವಾಗುವ ಯೋಜನೆಯೂ ಸಹ ಆಗಿದೆ. BPL ಅಲ್ಪಸಂಖ್ಯಾತ ಜನಸಂಖ್ಯೆಗೆ ಸಂಬಂಧಿಸಿದ ಅನುಪಾತ ಮಾತ್ರ ಪರಿಗಣಿಸಲಾಗಿದೆ. ಶಿಕ್ಷಣಕ್ಕಾಗಿ ಅವಕಾಶಗಳನ್ನು ಹೆಚ್ಚಿಸುವುದು, ICDS ಸೇವೆಗಳ ಮೂಲಕ ಲಭ್ಯತೆ, ಅಂಗನವಾಡಿ ಕೇಂದ್ರಗಳ ಮೂಲಕ ಸೇವೆಗಳನ್ನು ಒದಗಿಸುವ ಮೂಲಕ ಶಿಶು ಅಭಿವೃದ್ಧಿ ಸೇವೆಗಳು, ಶಾಲಾ ಸರ್ವಶಿಕ್ಷಣ ಅಭಿಯಾನ, ಕಸ್ತೂರಬಾ ಗಾಂಧಿ ಕಲಿಕಾ ವಿದ್ಯಾಲಯ ಯೋಜನೆ ಮತ್ತು ಇದೇ ರೀತಿಯ ಸರ್ಕಾರಿ ಯೋಜನೆಗಳಿಗೆ ಪ್ರವೇಶವನ್ನು ಸುಧಾರಿಸುವುದೇ ಆಗಿದೆ. ಆರ್ಥಿಕ ಚಟುವಟಿಕೆಗಳು ಮತ್ತು ಉದ್ಯೋಗದಲ್ಲಿ ಸಮಾನ ಪಾಲು, ಸ್ವ ಉದ್ಯೋಗ ಮತ್ತು ಬಡವರಿಗೆ ವೇತನ ಉದ್ಯೋಗ, ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಯೋಜನೆ, ಸ್ವರ್ಣ ಜಯಂತಿ ಸಹರಿ ರೋಜ್ಗಾರ್ ಯೋಜನೆ, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ, ತಾಂತ್ರಿಕ ತರಬೇತಿಯ ಮೂಲಕ ಕೌಶಲ್ಯಗಳ ಉನ್ನತೀಕರಣ, ಹೊಸ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಮತ್ತು ಅಸ್ತಿತ್ವದಲ್ಲಿರುವ ಶಿಕ್ಷಣ ಸಂಸ್ಥೆಗಳನ್ನು ಉನ್ನತೀಕರಿಸುವುದು, ಆರ್ಥಿಕ ಚಟುವಟಿಕೆಗೆ ವರ್ಧಿತ ಕ್ರೆಡಿಟ್ ಬೆಂಬಲ, ಆದ್ಯತೆಯ ವಲಯದ ಮೂಲಕ ಸಾಲದ ಅಡಿಯಲ್ಲಿ ಅಲ್ಪಸಂಖ್ಯಾತರ ಜೀವನ ಪರಿಸ್ಥಿತಿಯನ್ನು ಸುಧಾರಿಸುವುದೇ ಆಗಿದೆ. ಗ್ರಾಮೀಣ ವಸತಿ ಯೋಜನೆಯಲ್ಲಿ ಸಮಾನ ಪಾಲು, ಇಂದಿರಾ ಆವಾಸ್ ಯೋಜನೆ, ಅಲ್ಪಸಂಖ್ಯಾತ ಸಮುದಾಯಗಳು ವಾಸಿಸುವ ಕೊಳಗೇರಿಗಳ ಸ್ಥಿತಿಗಳಲ್ಲಿ ಸುಧಾರಣೆ, ಸಮಗ್ರ ವಸತಿ, ಕೊಳಗೇರಿ ಅಭಿವೃದ್ಧಿ ಮತ್ತು ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ಗ್ರಾಮೀಣ ಮಿಷನ್, ಇವುಗಳ ಅಡಿಯಲ್ಲಿ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸುವುದೇ ಆಗಿದೆ. ಸ್ವಯಂ ಉದ್ಯೋಗ ಉಪಕ್ರಮಗಳ ಸೃಷ್ಟಿ ಮತ್ತು ಪೋಷಣೆಗೆ ಬ್ಯಾಂಕ್ ಕ್ರೆಡಿಟ್ ಅಗತ್ಯ. ದೇಶೀಯ ಬ್ಯಾಂಕ್ಗಳಿಗೆ ಆದ್ಯತೆಯ ವಲಯದ ಸಾಲಕ್ಕಾಗಿ 40% ನಿವ್ವಳ ಬ್ಯಾಂಕ್ ಸಾಲದ ಗುರಿಯನ್ನು ನಿಗದಿಪಡಿಸಲಾಗಿದೆ. ಕೃಷಿ ಸಾಲಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಸಾಲಗಳು, ಚಿಲ್ಲರೆ ವ್ಯಾಪಾರಕ್ಕೆ ಸಾಲಗಳು, ವೃತ್ತಿಪರ ಮತ್ತು ಸ್ವಯಂ ಉದ್ಯೋಗ ಮಾಡುವ ವ್ಯಕ್ತಿಗಳು, ಶಿಕ್ಷಣ ಸಾಲಗಳು, ಗೃಹ ಸಾಲಗಳು, ಕಿರು ಸಾಲಗಳನ್ನು ಸಹ ಇದು ಒಳಗೊಂಡಿದೆ. ಎಲ್ಲ ವರ್ಗದಲ್ಲಿ ಆದ್ಯತಾ ವಲಯದ ಸಾಲದ ಸೂಕ್ತ ಶೇಕಡವಾರು ಪ್ರಮಾಣವನ್ನು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಗುರಿಪಡಿಸಲಾಗಿದೆ. ರಾಜ್ಯ ಮತ್ತು ಕೇಂದ್ರ ಸೇವೆಗಳಿಗೆ ನೇಮಕಾತಿ. ಪೊಲೀಸ್ ಸಿಬ್ಬಂದಿಯ ನೇಮಕಾತಿಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಪರಿಗಣನೆಯನ್ನು ಹೊಂದಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ಈ ರೀತಿ ಆಯ್ಕೆ ಮಾಡಲು ಸಹ ಸಲಹೆಗಳನ್ನು ನೀಡಲಾಗಿದೆ. ಸಿಬ್ಬಂದಿ ನೇಮಕಾತಿಯಲ್ಲಿ ಕೇಂದ್ರ ಸರ್ಕಾರವು ಇದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ರೈಲ್ವೆ, ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳಿಂದ ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಸಹ ಒದಗಿಸಲಾಗುತ್ತದೆ. ಅಲ್ಪಸಂಖ್ಯಾತರಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಯೋಜನೆಗಳನ್ನು ಪ್ರಾರಂಭಿಸಿ ಸರ್ಕಾರಿ ಸಂಸ್ಥೆಗಳು ಹಾಗೂ ಖಾಸಗಿ ಕೋಚಿಂಗ್ ಸಂಸ್ಥೆಗಳಲ್ಲಿ ಅವರಿಗೆ ತರಬೇತಿ ನೀಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಅಲ್ಪಸಂಖ್ಯಾತರ ಜೀವನ ಪರಿಸ್ಥಿತಿಯನ್ನು ಸುಧಾರಿಸುವುದು, ಗ್ರಾಮೀಣ ವಸತಿ ಯೋಜನೆಯಲ್ಲಿ ಸಮಾನ ಪಾಲು, ಇಂದಿರಾ ಆವಾಸ್ ಯೋಜನೆ, ಬಡತನ ರೇಖೆಗಿಂತ ಕೆಳಗಿರುವ ಗ್ರಾಮೀಣ ಬಡವರಿಗೆ ಆಶ್ರಯಕ್ಕಾಗಿ ಆರ್ಥಿಕ ನೆರವು ನೀಡುತ್ತದೆ.

0: ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಅಲ್ಪಸಂಖ್ಯಾತ ಸಮುದಾಯಗಳ ಬಡ ಫಲಾನುಭವಿಗಳಿಗೆ IAY ಅಡಿಯಲ್ಲಿ ನಿರ್ದಿಷ್ಟ ಶೇಕಡಾವಾರು ಭೌತಿಕ ಮತ್ತು ಆರ್ಥಿಕ ಗುರಿಯನ್ನು ಮೀಸಲಿಡಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯಗಳು ವಾಸಿಸುವ ಕೊಳೆಗೇರಿಗಳ ಸ್ಥಿತಿಯಲ್ಲಿ ಸುಧಾರಣೆ ಸಮಗ್ರ ವಸತಿ ಮತ್ತು ಕೊಳೆಗೇರಿ ಅಭಿವೃದ್ಧಿ ಕಾರ್ಯಕ್ರಮ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ನವೀಕರಣ ಮಿಷನ್ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಕೊಳೆಗೇರಿಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ಸಹ ನೀಡುತ್ತದೆ. ಪ್ರಧಾನಮಂತ್ರಿಯವರ ಹೊಸ ಈ ಯೋಜನೆಯು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದೆ. ಶಿಕ್ಷಣಕ್ಕಾಗಿಯೂ ಸಹ ಅವಕಾಶಗಳನ್ನು ಕಲ್ಪಿಸಿರುವುದು ಇಲ್ಲಿ ಗಮನಾರ್ಹವಾದ ವಿಷಯವಾಗಿದೆ.
1: ಅಲ್ಪಸಂಖ್ಯಾತರಿಗಾಗಿ ಇರುವ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತ ಬಿ ಸತೀಶ್ ಆರಾಧ್ಯ.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಇದು ಕಾಡ್ಗಿಚ್ಚಿನಿಂದ ನೊಂದು ಬೆಂದ ಪ್ರಾಣಿ ಪಕ್ಷಿಗಳ ಕೂಗು.
4: ಬಿಸಿಲಿನ ಬೇಗೆಯಿಂದ ನೀರು ನೆರಳಿಲ್ಲದೆ ಬದುಕಲು ಒದ್ದಾಡುತ್ತಿವೆ ಕಾಡಿನ ಜೀವಿಗಳು.
3: ಮನುಷ್ಯನ ದುಶ್ಚಟದಿಂದಲೋ ಅಥವಾ ದುರಹಂಕಾರದಿಂದಲೋ ಕಾಡಿಗೆ ಬೆಂಕಿ ತಗಲಿ ಪ್ರಾಣಿ ಪಕ್ಷಿಗಳ ನಾಶಕ್ಕೆ ಕಾರಣವಾಗುತ್ತಿದ್ದಾನೆ.
4: ಇದು ಕೃಷಿಕನ ಬದುಕಿಗೂ ಮಾರಕ.
3: ದೇಶವಾಸಿಗಳೇ, ನಿಮ್ಮಲ್ಲಿ ನಮ್ಮ ಮನವಿ ಇಷ್ಟೇ.
4: ಬೀಡಿ ಸಿಗರೆಟ್ ಸೇದಿ ಎಲ್ಲೆಂದರಲ್ಲಿ ಬಿಸಾಡದಿರಿ.
3: ಅಪ್ಪಿ ತಪ್ಪಿ ಎಲ್ಲಾದರೂ ಬೆಂಕಿ ಕಂಡು ಬಂದರೆ ಸಣ್ಣ ಕಿಡಿಯಲ್ಲೇ ಆರಿಸಲು ಪ್ರಯತ್ನಿಸಿ.
4: ಅಪಾರ ಸಾವು ನೋವು ತಪ್ಪಿಸಿ, ಕಾಡು ಪ್ರಾಣಿಗಳನ್ನ ಸಂರಕ್ಷಿಸಿ,
3: ಅರಣ್ಯ ಸಂಪತ್ತನ್ನ ಉಳಿಸಿ ಬೆಳೆಸಿ.
5: ಕಾಡು ಬೆಳೆದರೆ ನಾಡು ಬೆಳೆದೀತು.
6: ಆಕಾಶವಾಣಿ, ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ವಾರ್ತೆಗಳ ವಿವರ. ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ತೃಣಮೂಲ ಕಾಂಗ್ರೆಸ್ ಸಲ್ಲಿಸಿದ್ದ ತುರ್ತು ಮೇಲ್ಮನವಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಹಾಗೂ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಸುಪ್ರೀಂಕೋರ್ಟ್ ವಿಶೇಷ ಪೀಠ ಕೋಲ್ಕತ್ತಾ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿಹಿಡಿದಿದೆ. ವಿಚಾರಣೆಯ ವೇಳೆ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅಧಿಕಾರಿಗಳ ಆಯ್ಕೆ ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿ ಎಣಿಕೆ ಮೇಜಿನ ಬಳಿ ಈಗಾಗಲೇ ಏಜೆಂಟ್ಗಳು ಮತ್ತು ವೀಕ್ಷಕರು ಇರುವುದರಿಂದ ಕೇಂದ್ರ ಸರ್ಕಾರಿ ನೌಕರರ ಉಪಸ್ಥಿತಿಯ ಬಗ್ಗೆ ಆತಂಕ ಏಕೆ ಎಂದು ಪ್ರಶ್ನಿಸಿದರು. ಇದೇ ವೇಳೆ ನ್ಯಾಯಪೀಠ ಆಯೋಗದ ಸುತ್ತೋಲೆಯನ್ನು ಅಕ್ಷರಶಃ ಪಾಲಿಸಬೇಕು ಎಂದು ಆದೇಶಿಸಿತು. ಪಾರದರ್ಶಕತೆ ಕಾಪಾಡಲು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂರಕ್ಷಿಸುವಂತೆ ಕೋರಿದ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರ ಮನವಿಗೆ ಸ್ಪಂದಿಸಿದ ಆಯೋಗ ದೃಶ್ಯಾವಳಿಗಳನ್ನು 45 ದಿನಗಳವರೆಗೆ ಸಂಗ್ರಹಿಸಿಡಲಾಗುವುದು ಎಂದು ನ್ಯಾಯಾಲಯಕ್ಕೆ ತಿಳಿಸಿದೆ. ಪಶ್ಚಿಮ ಬಂಗಾಳದ 15 ಮತಗಟ್ಟೆಗಳಲ್ಲಿ ಮರು ಮತದಾನ ನಡೆಸುವಂತೆ ಚುನಾವಣಾ ಆಯೋಗವು ಆದೇಶಿಸಿದೆ. ರಾಜ್ಯದ ಮಗ್ರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳಲ್ಲಿ ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ

0: ಇಂದು ಮತದಾನ ನಡೆಯುತ್ತಿದೆ. ಬೆಳಿಗ್ಗೆ 7ರಿಂದ ಆರಂಭವಾಗಿರುವ ಮತದಾನ ಪ್ರಕ್ರಿಯೆ ಸಂಜೆ 6ರವರೆಗೆ ಜರುಗಲಿದೆ. ಮೊದಲೆರಡು ಗಂಟೆಗಳಲ್ಲಿ 15 ಮತಗಟ್ಟೆಗಳಾದ್ಯಂತ ಶೇಕಡಾ 16ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನವಾಗಿದೆ. ಕಳೆದ ಬುಧವಾರ ಪಶ್ಚಿಮ ಬಂಗಾಳದ 2ನೇ ಹಂತದ ವಿಧಾನಸಭಾ ಚುನಾವಣೆಯ ವೇಳೆ ಈ ಮತಗಟ್ಟೆಗಳಲ್ಲಿ ಮತದಾನ ನಡೆದಿತ್ತು. ಈ ವೇಳೆ ಅಕ್ರಮಗಳು ನಡೆದಿರುವ ಕುರಿತು ಸಂಬಂಧಪಟ್ಟ ಚುನಾವಣಾಧಿಕಾರಿಗಳು ಮತ್ತು ವೀಕ್ಷಕರಿಂದ ಬಂದ ವರದಿಗಳ ಆಧಾರದ ಮೇಲೆ ಆಯೋಗವು ಈ ನಿರ್ಧಾರ ಕೈಗೊಂಡಿದೆ. ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು 2026-27ನೇ ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಈ ಸಮಿತಿಗಳ ಅವಧಿ ಈ ತಿಂಗಳ 1ರಿಂದ ಆರಂಭವಾಗಿದ್ದು ಮುಂದಿನ ವರ್ಷದ ಏಪ್ರಿಲ್ 30ರವರೆಗೆ ಇರಲಿದೆ. ಬಿಜೆಪಿ ಸಂಸದ ಡಾ ಸಂಜಯ್ ಜೈಸ್ವಾಲ್ ಅವರನ್ನು 30 ಸದಸ್ಯರಿರುವ ಅಂದಾಜು ಸಮಿತಿಯ ಅಧ್ಯಕ್ಷರಾಗಿ ನೇಮಿಸಲಾಗಿದೆ. ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿಯ ಸಂಸದ ಬೈಜಯಂತ್ ಪಾಂಡಾ ಅವರನ್ನು ನೇಮಕ ಮಾಡಲಾಗಿದ್ದು ಈ ಸಮಿತಿಯಲ್ಲಿ ಲೋಕಸಭೆಯ 15 ಮತ್ತು ರಾಜ್ಯಸಭೆಯ 7 ಸದಸ್ಯರು ಇರಲಿದ್ದಾರೆ. ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್ ಅವರನ್ನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಫಗ್ಗನ್ ಸಿಂಗ್ ಕುಲಾಸ್ತೆ ಅವರನ್ನು ನೇಮಿಸಲಾಗಿದೆ. ಭಾರತ ಸಾರ್ವಜನಿಕ ಆಡಳಿತದಲ್ಲಿ ಅಳವಡಿಸಿಕೊಂಡಿರುವ ಡಿಜಿಟಲೀಕರಣ ಪ್ರಕ್ರಿಯೆ ಸಣ್ಣ ಮತ್ತು ಅತಿಸಣ್ಣ ಉದ್ದಿಮೆಗಳ ಉತ್ಪಾದಕತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ತಿಳಿಸಿದೆ. ರಾಷ್ಟೀಯ ಸಮೀಕ್ಷೆ ದತ್ತಾಂಶ ಆಧಾರಿತ ತನ್ನ ವರದಿಯಲ್ಲಿ ಐಎಂಎಫ್ 2010-15ರ ಅವಧಿಯಲ್ಲಿ ವಿವಿಧ ರಾಜ್ಯಗಳು ಜಾರಿಗೆ ತಂದ ತೆರಿಗೆ ಸಲ್ಲಿಕೆ, ಪರವಾನಗಿ ಮತ್ತು ತಪಾಸಣೆಯಂತಹ ಡಿಜಿಟಲ್ ಸುಧಾರಣೆಗಳು ಉದ್ದಿಮೆಗಳ ಮೇಲಿನ ಹೊರೆ ತಗ್ಗಿಸಿವೆ ಎಂದು ವಿಶ್ಲೇಷಿಸಿವೆ. ಡಿಜಿಟಲ್ ವ್ಯವಸ್ಥೆಗಳಿಂದ ವ್ಯವಹಾರ ವೆಚ್ಚ ಮತ್ತು ವಿಳಂಬ ತಗ್ಗಿದ್ದು ಪಾರದರ್ಶಕತೆ ಹೆಚ್ಚಿದೆ. ಹೆಚ್ಚಿನ ಸುಧಾರಣೆಗಳನ್ನು ತಂದ ರಾಜ್ಯಗಳಲ್ಲಿ ಉದ್ದಿಮೆಗಳ ನಡುವಿನ ಉತ್ಪಾದಕತೆಯ ಅಂತರ ತಗ್ಗಿದ್ದು ಸಂಪನ್ಮೂಲಗಳ ಸಮರ್ಪಕ ಬಳಕೆ ಸಾಧ್ಯವಾಗಿದೆ ಎಂದು ಐಎಂಎಫ್ ತಿಳಿಸಿದೆ. ಸುಮಾರು 11 ಕೋಟಿ ಕಾರ್ಮಿಕರಿಗೆ ಉದ್ಯೋಗ ನೀಡಿರುವ ಮತ್ತು ಉತ್ಪಾದನಾ ವಲಯದಲ್ಲಿ ಶೇಕಡ 35ರಷ್ಟು ಪಾಲು ಹೊಂದಿರುವ ಸಣ್ಣ ಉದ್ದಿಮೆಗಳ ಬೆಳವಣಿಗೆಗೆ ಈ ಡಿಜಿಟಲ್ ಆಡಳಿತ ಪೂರಕವಾಗಿದೆ ಎಂದು ಅಂತಾರಾಷ್ಟೀಯ ಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನೈಸರ್ಗಿಕ ವಿಕೋಪಗಳು ಮತ್ತು ತುರ್ತು ಸಂದರ್ಭದಲ್ಲಿ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಲು ಕೇಂದ್ರ ಸರ್ಕಾರ ಇಂದು ಸೆಲ್ ಬ್ರಾಡ್ಕಾಸ್ಟ್ ಅಲರ್ಟ್ ಎಂಬ ಸ್ವದೇಶಿ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯನ್ನು ದೇಶಾದ್ಯಂತ ಯಶಸ್ವಿಯಾಗಿ ಪರೀಕ್ಷಿಸಿದೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ಪರೀಕ್ಷಾರ್ಥ ಸಂದೇಶವನ್ನು ರವಾನಿಸಲಾಗಿದೆ. ಇಂದು ಅನೇಕ ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಫ್ಲಾಶ್ ಎಸ್ಎಂಎಸ್ ಸಂದೇಶಗಳು ಬಂದಿದ್ದು ಇದು ಕೇವಲ ಪರೀಕ್ಷಾರ್ಥ ಸಂದೇಶ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ. ಸುನಾಮಿ, ಭೂಕಂಪ, ಸಿಡಿಲು ಮತ್ತು ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ನಿರ್ದಿಷ್ಟ ಪ್ರದೇಶದ ಜನರಿಗೆ ಏಕಕಾಲದಲ್ಲಿ ಕ್ಷಿಪ್ರವಾಗಿ ಮಾಹಿತಿ ತಲುಪಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಉದ್ದೇಶವಾಗಿದೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ 50 ದಿನಗಳ ಕ್ಷಣಗಣನೆಯ ಅಂಗವಾಗಿ ಮುರಾರ್ಜಿ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ತೆಲಂಗಾಣದಲ್ಲಿಂದು ಯೋಗ ಮಹೋತ್ಸವ 2026ನ್ನು ಆಯೋಜಿಸಿತ್ತು. ಸಾರ್ವಜನಿಕರಲ್ಲಿ ಯೋಗದ ಕುರಿತು ಅರಿವು ಮೂಡಿಸಲು ಮತ್ತು ಸಾಮೂಹಿಕ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಆಯುಷ್ ಸಚಿವಾಲಯ ದೇಶಾದ್ಯಂತ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಭಾಗವಾಗಿ ಈ ಮಹೋತ್ಸವ ಆಯೋಜನೆ ಮಾಡಲಾಗಿತ್ತು. ಸಿಂಗಾಪುರ, ಚೀನಾ, ಬ್ರೆಜಿಲ್ ಸೇರಿದಂತೆ ವಿವಿಧ ದೇಶಗಳ ರಾಯಭಾರ ಕಚೇರಿ ಪ್ರತಿನಿಧಿಗಳು ವರ್ಚುವಲ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಚಿವರಾದ ಜಿ ಕಿಶನ್ ರೆಡ್ಡಿ ಮತ್ತು ಪ್ರತಾಪ್ರಾವ್ ಜಾಧವ್ ಉಪಸ್ಥಿತರಿದ್ದರು. ಒಮಾನ್ ಕೊಲ್ಲಿ ಮತ್ತು ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಅಮೆರಿಕ ವಿಧಿಸಿರುವ ನೌಕಾ ದಿಗ್ಬಂಧನದಿಂದಾಗಿ ಇರಾನ್ ಸುಮಾರು 4.8 ಶತಕೋಟಿ ಡಾಲರ್ ತೈಲ ಆಮದನ್ನು ಕಳೆದುಕೊಂಡಿದೆ ಎಂದು ಅಮೆರಿಕ ವರದಿಯನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆಯೊಂದು ವರದಿ ಮಾಡಿದೆ. ಟೆಹರಾನ್ ಮೇಲೆ ನಿರಂತರ ಆರ್ಥಿಕ ಒತ್ತಡ ಹೇರುವುದು ಈ ಕಾರ್ಯಾಚರಣೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅಮೆರಿಕ ರಕ್ಷಣಾ ಇಲಾಖೆಯ ವಕ್ತಾರ ಸೀನ್ ಪಾರ್ನೆಲ್ ತಿಳಿಸಿದ್ದಾರೆ. ಮುಂಬರುವ ಮುಂಗಾರು ಹಂಗಾಮಿನ ಹಿನ್ನೆಲೆಯಲ್ಲಿ ಪ್ರವಾಹ ಮುನ್ಸೂಚನೆ ಮಾದರಿಯ ಕುರಿತು ಚರ್ಚಿಸಲು

0: ಭಾರತ ಮತ್ತು ನೇಪಾಳದ ಪ್ರತಿನಿಧಿಗಳ ಸಭೆ ಕಠ್ಮಂಡುವಿನಲ್ಲಿಂದು ನಡೆಯಲಿದೆ. ಬಿಹಾರದ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ಭಾರತೀಯ ನಿಯೋಗ ಈ ಸಭೆಯಲ್ಲಿ ಭಾಗವಹಿಸಲಿದೆ. ಇದಕ್ಕೂ ಮುನ್ನ ಏಪ್ರಿಲ್ 30 ಮತ್ತು ನಿನ್ನೆ ಕಠ್ಮಂಡುವಿನಲ್ಲಿ ನಡೆದ ಕೋಸಿ ಮತ್ತು ಗಂಡಕ್ ಯೋಜನೆಗಳ 11ನೇ ಭಾರತ ನೇಪಾಳ ಜಂಟಿ ಸಮಿತಿ ಸಭೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಈ ಸಭೆಯಲ್ಲಿ ಜಲ ನಿರ್ವಹಣೆ ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಉಭಯ ರಾಷ್ಟಗಳು ಸಹಮತ ವ್ಯಕ್ತಪಡಿಸಿವೆ. ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು ಜೂನ್ 15 ವಾಣಿಜ್ಯ ವಿಮಾನಯಾನ ಕಾರ್ಯಾಚರಣೆಯನ್ನು ಆರಂಭಿಸುವುದಾಗಿ ಘೋಷಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಉದ್ಘಾಟನೆ ಮತ್ತು ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿಯಿಂದ ಅಗತ್ಯ ಅನುಮೋದನೆ ದೊರೆತ ನಂತರ ಈ ಸೇವೆಗಳು ಆರಂಭವಾಗುತ್ತಿವೆ. ಇಂಡಿಗೋ ಸಂಸ್ಥೆಯು ಇಲ್ಲಿಂದ ಮೊದಲ ವಿಮಾನಯಾನ ನಡೆಸಲಿದ್ದು ನಂತರ ಅಕಾಸಾ ಏರ್ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಂಸ್ಥೆಗಳು ತಮ್ಮ ಸೇವೆಗಳನ್ನು ಒದಗಿಸಲಿವೆ. ಡೆನ್ಮಾರ್ಕ್ನಲ್ಲಿ ನಡೆಯುತ್ತಿರುವ ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತದ ಪುರುಷರ ತಂಡ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾ ತೈಪೆ ವಿರುದ್ದ 3-0 ಅಂತರದ ಜಯ ಸಾಧಿಸುವ ಮೂಲಕ ಭಾರತ ಅಂತಿಮ 4ರ ಘಟ್ಟಕ್ಕೆ ಪ್ರವೇಶಿಸಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಜೈಪುರದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ದ 7 ಜಯ ಸಾಧಿಸಿದೆ. ಚೀನಾದಲ್ಲಿಂದು ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ದ ಕಣಕ್ಕಿಳಿಯುವ ಮೂಲಕ ತನ್ನ ಅಭಿಯಾನ ಆರಂಭಿಸಲಿದೆ. 2005 ನಂತರ ಅಂದರೆ 21 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಭಾರತ ಈ ಮಟ್ಟದ ಟೂರ್ನಿಯಲ್ಲಿ ಭಾಗವಹಿಸುತ್ತಿದೆ. ಭಾರತೀಯ ಕಾಲಮಾನ 5 ಈ ಪಂದ್ಯ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳ ಮತ ಎಣಿಕೆ ಸಿಬ್ಬಂದಿ ನೇಮಕ ವಿಚಾರ, ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ನಿರಾಕರಿಸಿದ ಸುಪ್ರೀಂಕೋರ್ಟ್. 2026-27 ಸಾಲಿನ 4 ಪ್ರಮುಖ ಸಂಸದೀಯ ಸಮಿತಿಗಳನ್ನು ಪುನರ್ ರಚಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡಿಜಿಟಲ್ ಸುಧಾರಣೆಗಳಿಂದ ಸಣ್ಣ ಉದ್ದಿಮೆಗಳ ಉತ್ಪಾದಕತೆ ವೃದ್ಧಿ, ಐಎಂಎಫ್ ಶ್ಲಾಘನೆ. ದೇಶಾದ್ಯಂತ ಮೊಬೈಲ್ ತುರ್ತು ಎಚ್ಚರಿಕೆ ವ್ಯವಸ್ಥೆಯ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಕೇಂದ್ರ ಸರ್ಕಾರ. ಥಾಮಸ್ ಕಪ್ 2026 ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಫ್ರಾನ್ಸ್ ಪುರುಷರ ತಂಡಗಳು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:18. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರ ಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮಾಲಶ್ರೀ ಕಣವಿ ಹಾಡಿರುವ ವಚನಗಳನ್ನು ಕೇಳುವಿರಿ.

ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮ ಮಾನಶ್ರೀ ಕಣವಿ ಹಾಡಿರುವ ವಚನಗಳು. ಮೊದಲಿಗೆ ಕೇಳಿ ಷಣ್ಮುಖ ಸ್ವಾಮಿಯವರ ವಚನ, ನಿಮ್ಮ ನೋಡಿ ನೋಡಿ ಎನ್ನ ಕಂಗಳು ದಣಿಯ ವಯ್ಯ.

ಇದುವರೆಗೆ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಮಾಲಶ್ರೀ ಕಣವಿ ಹಾಡಿರುವ ವಚನಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 1:30.08. ಅಮರ ಮಧುರ ಕೇಳುಗರ ಕೋರಿಕೆಯ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಶುಭಾಶಯ. ಇಂದಿನ ಅಮರ ಮಧುರ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಏನೆಲ್ಲ ಸಂದೇಶಗಳನ್ನು ಕಳುಹಿಸಿದ್ದಾರೆ, ಯಾವ ಗೀತೆಗಳನ್ನು ಕೋರಿಕೆಯಲ್ಲಿ ಕೇಳಿದ್ದಾರೆ ಅಂತ ಹೇಳಿ ನೋಡುವಂಥ ಸಮಯ. ಅಮರ ಮಧುರ ಕಾರ್ಯಕ್ರಮದ ಮೊದಲ ಸಂದೇಶ ಹೀಗಿದೆ. ನಮಸ್ತೆ, ಈ ದಿನ ಅಮರ ಮಧುರ ಕಾರ್ಯಕ್ರಮದಲ್ಲಿ ನಮ್ಮ ಕೋರಿಕೆಯ ಗೀತೆ ಕಸ್ತೂರಿ ನಿವಾಸ ಚಿತ್ರದ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಹಾಡಿರುವ ನೀ ಬಂದು ನಿಂತಾಗ ಈ ಗೀತೆಯನ್ನು ಕೇಳಲು ಬಯಸುತ್ತೇವೆ, ದಯವಿಟ್ಟು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ ರತ್ನಾಕರ, ಜಯಲಕ್ಷ್ಮಿ, ಮೋನಿಕಾ ಉಗ್ಗಲ್ಬೆಟ್ಟು ಉಪ್ಪೂರಿನಿಂದ. ಅವರಿಗಾಗಿ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಹಾಡಿರುವ ಕಸ್ತೂರಿ ನಿವಾಸ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಮುಂದಿನ ಸಂದೇಶವನ್ನ ಬೆಳ್ತಂಗಡಿಯ ಕಾಶಿಪಟ್ಟಣದಿಂದ ವಿ ಯೋಗೀಶ್ ಪೇರಂದಡ್ಕ ಕಳುಹಿಸಿದ್ದಾರೆ. ಜನುವದಾತ ಚಿತ್ರದಿಂದ ಚಂದಿರ ಚಂದಿರ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಚಿತ್ರ ಮತ್ತು ಸಂಗಡಿಗರು ಹಾಡಿರುವ ಜನುವದಾತ ಚಿತ್ರದ ಈ ಗೀತೆ ಬಿಆರ್ ಲಕ್ಷ್ಮಣರಾವ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ಅಮರ ಮಧುರ ಕಾರ್ಯಕ್ರಮದ ಮುಂದಿನ ಸಂದೇಶವನ್ನ ಶಿವಮೊಗ್ಗದಿಂದ ರುದ್ರೇಶ್ ಕಳುಹಿಸಿದ್ದಾರೆ. ನಮಸ್ಕಾರ ಆಕಾಶವಾಣಿ ಮಂಗಳೂರು, ನಮಗೆ ರಾಮ ಪರಶುರಾಮ ಚಿತ್ರದ ಎಲ್ಲಿ ನೀನೋ ಗೀತೆಯನ್ನು ಪ್ರಸಾರ ಮಾಡಿ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಂದು ಸಂದೇಶ ಕಳುಹಿಸಿದ್ದಾರೆ. ಅವರಿಗಾಗಿ ಎಸ್ಪಿಬಿ ಅವರ ಕಂಠದಲ್ಲಿ ರಾಮ ಪರಶುರಾಮ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಮುಂದಿನ ಸಂದೇಶ ಹೇಗಿದೆ? ನೆಚ್ಚಿನ ಮಂಗಳೂರು ಆಕಾಶವಾಣಿಗೆ ಹೃದಯ ತುಂಬಿ ನಮಸ್ಕಾರಗಳು. ಇಂದು ನಮಗೆ ನ್ಯಾಯವೇ ದೇವರು ಚಿತ್ರದ ಆಕಾಶವೇ ಬೀಳಲಿ ಮೇಲೆ ಈ ಗೀತೆಯನ್ನು ಪ್ರಸಾರ ಮಾಡಿ ಇದು ನಮ್ಮೆಲ್ಲ ಮಂಗಳೂರು ಆಕಾಶವಾಣಿ ಕೇಳುಗರಿಗಾಗಿ ಎಂದು ಕೇಳಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನಹಿಪ್ಪರಗಿಯಿಂದ ಶಿವಲಿಂಗಪ್ಪ, ಭದ್ರೆ, ಭಾಗ್ಯಜ್ಯೋತಿ, ಮನೀಶ್, ಕಲಾಶ್ರೀ ಹಾಗೂ ಭದ್ರೆ ಬಂಧುಗಳು ಅವರಿಗಾಗಿ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನ್ಯಾಯವೇ ದೇವರು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಅವರ ಮಧುರ ಕಾರ್ಯಕ್ರಮದ ಮುಂದಿನ ಕೋರಿಕೆ ರಾಘವ ಮಣಿಯಾಣಿ, ಶಕುಂತಲ ಮತ್ತು ಮಕ್ಕಳಾದ ಪ್ರೀತಮ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡೆಯಿಂದ. ನಮಗೆ ಹಂಸಲೇಖರ್ ಅವರು ರಚಿಸಿ ಸಂಗೀತ ನೀಡಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಅಂಜದ ಗಂಡು ಚಿತ್ರದ ಪ್ರೀತಿಯಲ್ಲಿ ಇರೋ ಸುಖ ಹಾಡನ್ನು ಪ್ರಸಾರ ಮಾಡಿ ಎಂದು ಕೇಳಿಕೊಂಡಿದ್ದಾರೆ. ಅವರಿಗಾಗಿ ಅಂಜದ ಗಂಡು ಚಿತ್ರದ ಈ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಂಸಲೇಖರ್.

ಅಮರ ಮಧುರ ಕಾರ್ಯಕ್ರಮದ ಮುಂದಿನ ಸಂದೇಶ ಹೇಗಿದೆ? ನಮಸ್ತೆ, ನಮ್ಮ ಪ್ರೀತಿಯ ಮಂಗಳೂರು ಆಕಾಶವಾಣಿಯ ಉದ್ಘೋಷಕರಿಗೆ ನಮಸ್ಕಾರ. ನಮಗೆ ಸಿಂಗಾಪುರದಲ್ಲಿ ರಾಜ ಕುಳ್ಳ ಚಿತ್ರದಲ್ಲಿ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಮಂಜೇಶ್ವರ ಸಮೀಪದ ಮೀಯ ಪದುವಿನ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತಿಕ್ಷಾ, ಅಕ್ಕ ಧನವಂತಿ ಬೆಜ್ಜ, ಭಂಡಾರಮನೆ ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಮೀಯ ಪದವು. ಅವರಿಗಾಗಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಸಿಂಗಾಪುರದಲ್ಲಿ ರಾಜ ಕುಳ್ಳ ಚಿತ್ರದ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉದಿತ್ ನಾರಾಯಣ್, ಪ್ರೀತಿ ಉತ್ತಮ್, ಅಲ್ತಾಫ್ ರಾಜಾ ಮತ್ತಿತರರು ಹಾಡಿರುವ ಪರದೇಸಿ ಬಾಬು ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಆನಂದ್ ರಾಜ್ ಆನಂದ್.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಈಗ ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತ ಹಾಗೂ ಯುದ್ಧದ ಸನ್ನಿವೇಶಗಳಿಂದಾಗಿ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ದರದಲ್ಲಿ ಏರಿಕೆಯಾಗಿದೆಯೇ ಹೊರತು ಇದರಲ್ಲಿ ಸರ್ಕಾರದ ಪಾತ್ರವಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆಯನ್ನು ತೈಲ ಕಂಪನಿಗಳೇ ನಿರ್ಧರಿಸುತ್ತವೆ. ಈ ಹಿಂದೆ ಯುಪಿಎ ಸರ್ಕಾರವಿದ್ದಾಗಲೇ ಬೆಲೆ ನಿರ್ಧಾರದ ಪ್ರಕ್ರಿಯೆಯನ್ನು ಉದಾರೀಕರಣಗೊಳಿಸಲಾಗಿತ್ತು. ಹಾಗಾಗಿ ಮಾರುಕಟ್ಟೆಯ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ದರಗಳು ನಿಗದಿಯಾಗುತ್ತವೆ ಎಂದರು. ಭಾರತವು ತನ್ನ ಅಗತ್ಯದ ಶೇಕಡಾ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿರುವ ಯುದ್ಧಗಳಿಂದಾಗಿ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹಾರ್ಮೋ ಜಲಸಂಧಿಯ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆಯು ಬೆಲೆಯ ಮೇಲೆ ಪ್ರಭಾವ ಬೀರಿದೆ. ಜಾಗತಿಕವಾಗಿ ಬೆಲೆ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ದೇಶದ ಇಂಧನ ಭದ್ರತೆಯನ್ನು ಕಾಪಾಡಲು ಮತ್ತು ಆಮದು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸರ್ಕಾರವು ದೇಶೀಯ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಎಂದು ಅವರು ಪುನರುಚ್ಚರಿಸಿದರು.
1: ಈ ಸಮಸ್ಯೆಗಳ ಮಧ್ಯನೇ ನಾವು ಡೊಮೆಸ್ಟಿಕ್ ಉತ್ಪನ್ನವನ್ನು ಜಾಸ್ತಿ ಮಾಡಿ, ನಾವು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮ್ಮ ಸಂಪೂರ್ಣ ಪ್ರಯತ್ನ ಇದರಲ್ಲಿ ನಡೀತಾ ಇದೆ. ಆದರೆ ಇದು ಹೊರತುಪಡಿಸಿಯೂ ಸಹಿತ 50% ಇವತ್ತಿಗೂ ನಮ್ದು ಇಂಪೋರ್ಟ್ ಡಿಪೆಂಡೆನ್ಸಿ ಇರೋದ್ರಿಂದ ಸಹಜವಾಗಿ ಕಮರ್ಷಿಯಲ್ ಬೆಲೆಯನ್ನು ಇವತ್ತು ಕಂಪ್ನಿಗಳು ಏರಿಸಿದ್ದಾವೆ. ಯಾವಾಗ ಮತ್ತೆ ಪುನಃ ಯುದ್ಧದಿಂದ ಸರಿಯಾದ ಸ್ಥಿತಿ ನಿರ್ಮಾಣ ಆಗ್ತದೆ, ಆವಾಗ ಜಾಗತಿಕ ಮಟ್ಟದಲ್ಲಿ ಪ್ರೈಸ್ಗಳು ಕಮ್ಮಿ ಆದಾಗ ಪುನಃ ಕಮ್ಮಿ ಮಾಡ್ತದೆ. ಸರ್ಕಾರ ಇಲ್ಲಿವರೆಗೆ ನಾವು ಭಾಳ ಪ್ರಯತ್ನಪೂರ್ವಕವಾಗಿ ಡೊಮೆಸ್ಟಿಕ್ ಗ್ಯಾಸು, ಪೆಟ್ರೋಲು, ಡೀಸೆಲ್ಗಳನ್ನು ಸಾಧ್ಯವಷ್ಟು ಮಟ್ಟಿಗೆ ನಾವು ಅದನ್ನು ಕಂಟ್ರೋಲ್ದಲ್ಲಿ ಇಟ್ಟಿದ್ದೆವು.
0: ಕೊಡಗಿನಲ್ಲಿ ಕ್ರೀಡಾ ಬೆಳವಣಿಗೆಯ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಹಕಾರ ನೀಡಲು ಬದ್ಧವಾಗಿದೆ ಎಂದು ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಘೋಷಿಸಿದ್ದಾರೆ. ಕೊಡಗು ಜಿಲ್ಲೆಯ ನಾಪೋಕ್ಲುವಿನಲ್ಲಿ ಆಯೋಜಿಸಿರುವ 26ನೇ ವರ್ಷದ ಕೊಡಗು

0: ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದ ವೇಳೆ ಮಾತನಾಡಿದ ಅವರು, ಕೊಡಗಿನಲ್ಲಿ ಹಾಕಿ ಅಕಾಡೆಮಿ ಸ್ಥಾಪನೆಗೆ ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ನೆರವು ನೀಡಲಾಗುವುದು ಎಂದರು. ಗ್ರಾಮೀಣ ಪ್ರದೇಶ ಸೇರಿದಂತೆ ದೇಶಾದ್ಯಂತ ಕ್ರೀಡಾ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಎಲ್ಲರೂ ಒಗ್ಗೂಡಬೇಕು ಎಂದು ಕರೆ ನೀಡಿದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಭಾರತದ ಕ್ರೀಡಾ ಕ್ಷೇತ್ರಕ್ಕೆ ಕೊಡಗಿನ ಕೊಡುಗೆ ಅಪಾರವಾಗಿದೆ. ಕೊಡಗು ಜಿಲ್ಲೆಯ ಬಾಡಗ ಗ್ರಾಮದಲ್ಲಿ 12 ಎಕರೆ ಜಾಗದಲ್ಲಿ ನಿರ್ಮಾಣವಾಗುತ್ತಿರುವ ಸುಸಜ್ಜಿತ ಕ್ರೀಡಾ ಸಂಕೀರ್ಣಕ್ಕೆ ಕೇಂದ್ರ ಕ್ರೀಡಾ ಇಲಾಖೆಯಿಂದ ಸೂಕ್ತ ಅನುದಾನ ನೀಡುವಂತೆ ಕೋರಿದರು. ಸಂಸದ ಯದುವೀರ್ ಒಡೆಯರ್, ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶ ಎ ಬೋಪಣ್ಣ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ತಾಪಮಾನ ಏರಿಕೆಗೆ ವೃಕ್ಷ ಸಂವರ್ಧನೆ ಸಂರಕ್ಷಣೆಯೇ ಮಾರ್ಗವಾಗಿದ್ದು, ಹಸಿರು ಹೊದಿಕೆ ಹೆಚ್ಚಿಸುವಂತೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಜಿಲ್ಲಾ ಅರಣ್ಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಜಿಲ್ಲೆಯ 7 ವಲಯಗಳಲ್ಲಿರುವ ನರ್ಸರಿಗಳಲ್ಲಿ ತೇಗ, ಶ್ರೀಗಂಧ, ಹೊನ್ನೆ ಮತ್ತಿತರ ಸಸಿಗಳನ್ನು ಬೆಳೆಸಿ ರೈತರಿಗೆ ವಿತರಿಸಬೇಕು ಎಂದರು. ಜಿಲ್ಲೆಯ ಹಲವೆಡೆ ಚಿರತೆಗಳ ಸಮಸ್ಯೆ ಪರಿಹಾರಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕಾಡಂಚಿನ ಗ್ರಾಮದ ಜನರೊಂದಿಗೆ ಸೌಹಾರ್ದ ಸಂಬಂಧ ಬೆಳೆಸಿಕೊಂಡು ಕಾಡ್ಗಿಚ್ಚು, ಕಳ್ಳಬೇಟೆ ಮತ್ತಿತರ ಅಪರಾಧ ತಡೆಗಟ್ಟಬೇಕು ಎಂದು ಸೂಚಿಸಿದರು. ಕಾಡಂಚಿನಲ್ಲಿರುವ ಪಟ್ಟಾ ಜಮೀನು, ಸರ್ಕಾರಿ ಜಾಗದಲ್ಲಿ ಬೆಳೆದಿರುವ ಶ್ರೀಗಂಧ, ರಕ್ತಚಂದನ, ಬೀಟೆ ಮತ್ತು ತೇಗದ ಮರಗಳ ಜಿಯೋಟ್ಯಾಗ್ ಮಾಡುವ ಮೂಲಕ ಯಾವುದೇ ಬೆಲೆ ಬಾಳುವ ವೃಕ್ಷ ಕಳುವಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಆನೆ ಮಾನವ ಸಂಘರ್ಷ ನಿಯಂತ್ರಿಸಲು ಈ ತಿಂಗಳಲ್ಲೇ ರೈಲ್ವೆ ಬ್ಯಾರಿಕೇಡ್, ಆನೆ ಕಂದಕ ಹಾಗೂ ಸೌರಬೇಲಿ ನಿರ್ಮಾಣ ಕುರಿತಂತೆ ಸಭೆ ನಡೆಸುವುದಾಗಿಯೂ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಹೈಕೋರ್ಟ್ ಸಂಚಾರಿ ಹಾಗೂ ಖಾಯಂ ಪೀಠ ಸ್ಥಾಪನೆಗೆ ಸ್ಥಳ ಪರಿಶೀಲಿಸಲು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಶೀಘ್ರವೇ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳನ್ನು ಒಳಗೊಂಡು ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾಗಬೇಕೆಂದು ಸತತವಾಗಿ ಹೋರಾಟ ಮಾಡುತ್ತಿದ್ದು, ಇದೀಗ ಬೇಡಿಕೆ ಈಡೇರುವ ಹಂತಕ್ಕೆ ತಲುಪಿದೆ ಎಂದರು. ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಲು ಅಗತ್ಯವಿರುವ ಮೂಲಸೌಕರ್ಯಗಳನ್ನು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪರಿಶೀಲಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಎಸ್ಎನ್ಎಲ್ ಸುಧಾರಣೆ ಹಾಗೂ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಪ್ರಥಮ ಆದ್ಯತೆ ನೀಡಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಬಾಳಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಬಿಎಸ್ಎನ್ಎಲ್ ಟವರ್ ಉದ್ಘಾಟಿಸಿ ಮಾತನಾಡಿದ ಅವರು, ಟವರ್ಗಳಲ್ಲಿ ಬಳಸಲ್ಪಡುವ ಎಲ್ಲ ತಂತ್ರಜ್ಞಾನಗಳನ್ನು ದೇಶೀಯವಾಗಿಯೇ ಸಿದ್ದಪಡಿಸಲಾಗಿದೆ ಎಂದರು. ಬಿಎಸ್ಎನ್ಎಲ್ ನೆಟ್ವರ್ಕ್ ಖಾಸಗಿ ಕಂಪನಿಗಳೊಂದಿಗೆ ಗುಣಮಟ್ಟದ ಸೇವೆಯಲ್ಲಿ ಉತ್ತಮ ಪೈಪೋಟಿ ನೀಡಲಾರಂಭಿಸಿದ್ದು, ಕಡಿಮೆ ಕೈಗೆಟುಕುವ ದರದಲ್ಲಿ ಸೇವೆಗಳು ಲಭ್ಯವಾಗುತ್ತಿರುವುದರಿಂದ ದೇಶದಲ್ಲಿ ಈಗ ಗ್ರಾಹಕರ ಸಂಖ್ಯೆ ವೃದ್ಧಿಸಲಾರಂಭಿಸಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗಗಳಲ್ಲೂ ಆನ್ಲೈನ್ ಶಿಕ್ಷಣ, ಬ್ಯಾಂಕಿಂಗ್, ಸರ್ಕಾರಿ ಯೋಜನೆಗಳಿಗೆ ನೋಂದಣಿ ಮುಂತಾದವುಗಳಿಗಾಗಿ ಬೇಕಾಗಿರುವ ಸ್ಥಿರವಾದ 4G ಸಂಪರ್ಕ ಸೌಲಭ್ಯಗಳನ್ನು ನೀಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಅವರು ತಿಳಿಸಿದರು. ಜಿಲ್ಲೆಯಲ್ಲಿನ ಹಳೆಯ 250 ಟವರ್ಗಳಲ್ಲಿ 163 ಟವರ್ಗಳನ್ನು 4G ಪರಿವರ್ತಿಸಿ ಮೇಲ್ದರ್ಜೆಗೇರಿಸಲಾಗಿದೆ. ಹೊಸ 199 ಟವರ್ಗಳೆಲ್ಲವೂ 4G ವೇಗದಲ್ಲಿ ಸೇವೆ ನೀಡುತ್ತಿವೆ. ಜಿಲ್ಲೆಯ ಜನರ ಬೇಡಿಕೆಯಂತೆ ಹೊಸದಾಗಿ 75 ಟವರ್ಗಳ ಸ್ಥಾಪನೆಗೆ ಕೇಂದ್ರ ಸಚಿವರು ಮಂಜೂರಾತಿ ನೀಡಿದ್ದು, ಈ ಟವರ್ಗಳ ಸ್ಥಾಪನೆಗಾಗಿ ಸ್ಥಳ ಪರಿಶೀಲನಾ ಕಾರ್ಯ ಮುಂದುವರೆದಿದೆ ಎಂದರು. ಜಿಲ್ಲೆಯಲ್ಲಿ ಎದುರಾಗುತ್ತಿರುವ ಬ್ಯಾಟರಿ ಬ್ಯಾಕಪ್ ಸಮಸ್ಯೆಯನ್ನು ನೀಗಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಂಸದರು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಡೋನಹಳ್ಳಿಯ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿ ಮತ್ತು ಹೊಸಹಳ್ಳಿ ಗ್ರಾಮದಲ್ಲಿ ಉತ್ತಮ ಈರುಳ್ಳಿ ಇಳುವರಿಗೆ ಜೇನುನೊಣಗಳ ಪರಾಗಸ್ಪರ್ಶ ಕ್ರಿಯೆ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಜೇನು ಕೃಷಿ ತಜ್ಞ ಡಾಕ್ಟರ್ ಈಶ್ವರಪ್ಪ ಮಾತನಾಡಿ, ಈರುಳ್ಳಿ ಬೆಳೆಯಲ್ಲಿ ಪರಕೀಯ ಪರಾಗಸ್ಪರ್ಶವು ಅವಶ್ಯಕತೆ ಇರುವುದರಿಂದ ಜೇನು ನೊಣಗಳು ಹೂಗಳಿಂದ ಹೂಗಳಿಗೆ ಪರಾಗವನ್ನು

0: ಪರಿಣಾಮಕಾರಿಯಾಗಿ ಪರಾಗಸ್ಪರ್ಶ ನಡೆಸಿದಾಗ ಪ್ರತಿ ಹೂಗುಚ್ಛದಿಂದ ಹೆಚ್ಚಿನ ಬೀಜ ಉತ್ಪಾದನೆ ಸಾಧ್ಯವಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದ ಮೊಸರು ಮಾರಾಟದಲ್ಲಿ ಶೇಕಡಾ 3.42% ಮತ್ತು UHT ಹಾಲಿನ ಮಾರಾಟವು ಶೇಕಡಾ 4.72% ಹೆಚ್ಚಳವಾಗಿದೆ ಎಂದು ಕೋಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲು ಶೇಖರಣೆ 9,67,934 ಲೀಟರ್ನಿಂದ 11,29,771 ಲೀಟರ್ಗೆ ಏರಿಕೆಯಾಗಿದ್ದು ಶೇಕಡಾ 16.72% ಹೆಚ್ಚಾಗಿದೆ ಎಂದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನೂತನವಾಗಿ ನಿರ್ಮಾಣವಾಗಲಿರುವ ಜಿಲ್ಲಾ ಮಟ್ಟದ KKRTC ಸ್ಯಾಟಲೈಟ್ ಬಸ್ ನಿಲ್ದಾಣದ ಕಾಮಗಾರಿಗೆ ಶಾಸಕ ಜಿ ಜನಾರ್ದನ ರೆಡ್ಡಿ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕರು, ಒಟ್ಟು 17.5 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳುತ್ತಿದ್ದು ಗಂಗಾವತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದರು. ಈ ನಿಲ್ದಾಣದಿಂದ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಅತ್ಯುತ್ತಮ ಸಾರಿಗೆ ಸೌಲಭ್ಯ ಲಭ್ಯವಾಗಲಿದೆ ಎಂದು ಶಾಸಕರು ತಿಳಿಸಿದರು. ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ಮಧ್ಯಾಹ್ನದ ನಂತರ ವಿವಿಧೆಡೆಗಳಲ್ಲಿ ಮೋಡ ಕವಿದ ವಾತಾವರಣದ ಸಾಧ್ಯತೆ ಇದ್ದು ಅಲ್ಲಲ್ಲಿ ಗುಡುಗು ಸಿಡಿಲು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಾರುಕಟ್ಟೆಯಲ್ಲಿನ ಏರಿಳಿತದಿಂದ ವಾಣಿಜ್ಯ ಎಲ್ಪಿಜಿ ಅಡುಗೆ ಅನಿಲ ದರದಲ್ಲಿ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕ್ರೀಡಾ ಕ್ಷೇತ್ರದ ಬಲವರ್ಧನೆಗೆ ಕೇಂದ್ರದಿಂದ ಎಲ್ಲಾ ರೀತಿಯ ನೆರವು, ಡಾ ಮನ್ಸುಖ್ ಮಾಂಡವೀಯ. ಜಾಗತಿಕ ತಾಪಮಾನ ಏರಿಕೆ ತಡೆಗೆ ಮರಗಳ ಸಂರಕ್ಷಣೆ ಅಗತ್ಯ, ಸಚಿವ ಈಶ್ವರ್ ಖಂಡ್ರೆ. ಬಿಎಸ್ಎನ್ಎಲ್ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40.08. ಕಾವ್ಯವಾಚನ ಧನ್ಯ ಪದ್ಯಾಣ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ.

ಇದುವರೆಗೆ ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಧನ್ಯಾ ಪದ್ಯಾಣ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಪದ್ಯಗಳ ವಾಚನ ಕೇಳಿದಿರಿ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಎಂ ಲಕ್ಷ್ಮೀಕಾಂತ ಹಾಡಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆ ಸಂಜೆ ಅರಳುವುದಿಲ್ಲಿ ಮಲ್ಲಿಗೆ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪ್ರಿಯ ಕೇಳುಗರೆ, ಭಾನುವಾರದ ಮುಂಜಾನೆಯನ್ನು ಸ್ಫೂರ್ತಿದಾಯಕವಾಗಿಸಿ ಕೇಳಿ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ವಿವಿಧ ಕ್ಷೇತ್ರದ ಗಣ್ಯರೊಂದಿಗೆ ಒಂದಿಷ್ಟು ಮಾತು, ಮತ್ತೊಂದಿಷ್ಟು ಹರಟೆ. ಪ್ರತಿ ಭಾನುವಾರ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಈ ವಾರದ ಅತಿಥಿಯಾಗಿ ಕಾಲದ ಗರ್ಭದಲ್ಲಿ ಹುದುಗಿದ ಇತಿಹಾಸದ ಪುಟಗಳನ್ನು ಮರುಸೃಷ್ಟಿಸುವ ಮಾಂತ್ರಿಕ, ತುಳುನಾಡಿನ ದೈವಶಕ್ತಿಯ ಮೂಲವನ್ನರಸಿ ಜಾನಪದ ಜೀವಾಳವನ್ನು ಅರಿತು ಪರಂಪರೆಯ ಹಾದಿಯಲ್ಲಿ ಬೆಳಕಾದ ಜ್ಞಾನದೀಪ

0: ಆರ್ಧನಗಳ ಪಲ್ಲವಿಯಲ್ಲಿ ಕೃಷಿ ಸಂಸ್ಕೃತಿಯ ಹಸಿರಿನಲ್ಲಿ ದೈವಾರಾಧನೆ, ನಾಗಾರಾಧನೆಯ ಪವಿತ್ರತೆಯಲ್ಲಿ ತುಳು ಬದುಕಿನ ಸತ್ಯವನ್ನು ಕಂಡುಕೊಂಡವರು ಇತಿಹಾಸದ ಅಪ್ರತಿಮ ವಿದ್ವಾಂಸರಾದ ಕೆಎಲ್ ಕುಂಡಂತಾಯ.
1: ಫಲದಾಂತಿ ಪೊಣ್ಣಗು ಫಲ, ಬುಳೆದಾಂತಿ ಕಂಡೋಗು ಬುಳೆ ಎನ್ನುವ ವಾಗ್ದಾನದೊಂದಿಗೆ ನಾವು ಇಲ್ಲಿ ನೆಲೆಯಾಯಿತು. ಆ ಊರಿನ ಜನರಿಗೆ ಅಥವಾ ಭೂಮಿಯ ಜನರಿಗೆ ಫಲ ಇಲ್ಲದ ಹೆಣ್ಣುಗಳಿಗೆ ಫಲ ಕೊಡ್ತೇವೆ, ಇದು ಬೆಳೆ ಬೆಳೆಯದ ಗದ್ದೆಯಲ್ಲಿ ನಾವು ಬೆಳೆ ಬೆಳೆಯುವ ಹಾಗೆ ಬೆಳೆಯನ್ನು ಕೊಡ್ತೇವೆ ಎನ್ನುವಂಥ ವಾಗ್ದಾನದೊಂದಿಗೆ ಅವರು ನೆಲೆಯಾದರು ಎನ್ನುವಂಥ ಒಂದು ದೊಡ್ಡ ಸತ್ಯ ಸಿಗ್ತದೆ. ಇದು ಅವರೊಟ್ಟಿಗೆ ಕೂತು ಮಾತಾಡಿದಾಗ ಸಿಗೋದು. ಕ್ಷೇತ್ರಗಾರ್ಯದ ದೊಡ್ಡ ಆ ವಿಷಯ ಯಾರಿಗೂ ಗೊತ್ತಿಲ್ಲ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ನಿಜವಾಗಿಯೂ ಓರ್ವ ಕಲಾವಿದ ನಿಧನರಾದ ಸುದ್ದಿಯನ್ನು ಕೇಳಿ ಅತ್ತದ್ದು ಅದೇ ಮೊದಲ ದಿನ. ಈಗಲೂ ಕೂಡ ಅವರ ಭಾವಚಿತ್ರ ನೋಡುವಾಗ ಕಂಬನಿಯನ್ನು ತರಿಸುತ್ತದೆ. ಅಂತ ಒಂದು ಅಪೂರ್ವ ಸಾಧನೆಯನ್ನು ಅವರು ಕಲಾವಿದರಾಗಿ ಕೂಡ ಮಾಡಿದ್ದರು.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30.
5: ನನ್ನ ರಾಗತಾನ ಪಲ್ಲವಿ
2: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
6: ಆಕಾಶವಾಣಿ ಮಂಗಳೂರು, ಈಗ ಸಮಯ 3:05. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ಶ್ರೋತೃಗಳಿಗೆಲ್ಲ ಪ್ರೀತಿಯ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kilohertz, FM ಬ್ಯಾಂಡಿನ ಕಂಪನಾಂಕ 100.3 megahertz. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಂಜೆಯ ಈ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮೊಂದಿಗೆ ಈ ಪ್ರಸಾರ ಕಾರ್ಯದಲ್ಲಿ ನಾನು ಸಿದ್ದಕಟ್ಟೆ ಮಲ್ಲಿಕಾ ಅಜಿತ್ ಶೆಟ್ಟಿ. ಕೇಳುಗರೆ, ನಮ್ಮ ಕಾರ್ಯಕ್ರಮ ಇದೀಗ

ಕೊಂಕಣಿ ಕಾರ್ಯಕ್ರಮ ಏಕ್ ಘಡಿ ಉಲ್ಲೋವ್ಯ ಐ ಚಮ್ಗೆಲ ಕೊಂಕಣಿ ಕಾರ್ಯಕ್ರಮ ಅಂತೂ ಸಂವಾದ ಕುರುಕು ಅಂಗೆಲೊಟ್ಟ ಸಚಿ ಮಂಗಳೂರಾಚ ವಿವೇಕಾನಂದ ಕಾಮತ್ ಸಂವಾದ ಚಲಾಯಿಸೊಂದಿತ್ತ ಸ್ನೇಹ ವಿನೋದ್ ಪೈ.

0: ಐಕ್ಯಫ್ಯಾಂಕ್ ನಮಸ್ಕಾರ. ಆಕಾಶವಾಣಿ ಮಂಗಳೂರು ಕೇಂದ್ರ ಚೆ ಕೊಂಕಣಿ ಕಾರ್ಯಕ್ರಮ ಏಕ್ ಗಡಿ ಉಲ್ಲೋವ್ಯ ಆಜಿ ಹಾವ್ ತುಮ್ಕಾ ಪರಿಚಯ ಕೊರುವಸ್. ಕನ್ನಡ ಸಾಹಿತ್ಯ ಲೋಕಾಂತು ತಂಗಿಲೆ ಜಲಲೆ ಚಾಪು ಗಿತ್ತಿಲೆ ತಸಲ ವಿಶೇಷ ವ್ಯಕ್ತಿತ್ವ ವಿವೇಕಾನಂದ ಕಾಮತ್. ತಂಗಿಲೆ ಸಾಹಿತ್ಯ ಪಯಣಾಂತು ದೇಶಕ್ಕೆ ಚಡ ಕಾಣಿ ಕಾದಂಬರಿ ಬೋರೋನು ಜನಾಲ್ ಮೂಗು ಗೆತ್ತಿಲಸ ಮಾತ್ರನೇ ಪನ್ನಾಸಕ್ಕೆ ಚಡ ಪ್ರಶಸ್ತಿ ಗೇವನು ನಾವು ಗೆತ್ತಿಲ ಪ್ರತಿಭಾವಂತ ಕಲಾವಿದ. ಹಂಗೆಲ್ ಕಾಣಿ ಕಾದಂಬರಿ ಕವನ ಅಶಿ ವಿಭಿನ್ನ ಸಾಹಿತ್ಯ ಪ್ರಕಾರ ಅಂತೂ ತಂಗಿಲೆ ಏಕ ವಿಶಿಷ್ಟ ಶೈಲಿ ತಂತುವೈ ಸಮಾಜಾಚೆ ನೈಜ ಚಿತ್ರಣ ಬಿಂಬಿಸುಚ ಅಮ್ಮಿ ಪೊಳವ್ಯತ. ಕಾಮತ್ ಮಮ್ಮಕ ಸಾಹಿತ್ಯಾಭಿರುಚಿ ವಡ್ಡುಂಗೇವ್ಚೆ ಕಶಿ ಸಾಧ್ಯ ಜಲ್ಲ ಹಂಗೆಲ ಖುಷಿ ಅನುಭವ ಕಸನ ಮೋಣು ಐಚೆ ಕೊಂಕಣಿ ಕಾರ್ಯಕ್ರಮ ಅಂತೂ ವಂಟುಂಗೇವ್ಯ. ಕಾಮತ್ ಮಾಮ್ ಅಮ್ಗೆಲ ಕೊಂಕಣಿ ಕಾರ್ಯಕ್ರಮ ಅಂತೂ ಏಕ್ ಗಡಿ ಉಲ್ಲೋವ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತುಮ್ಕ.
1: ಧನ್ಯವಾದ.
0: ಸಾಹಿತ್ಯ ಅಭಿರುಚಿ ಮುಂಚೆ ಸಕಡಾಂಕೆ ಏಕ್ ವಟ್ಟೇರಿ ಅಪ್ಪೊನ್ ಹರ್ಚಿತ ಸೆಲ್ನಿ ಕೆಲವು ಜನ ತ್ಯಾಚಿ ವಟ್ಟೇರಿ ವಡ್ಡುಂಗೇವ್ನ ಇತ್ತಾಚಿ ತುಮ್ಕ ಸಾಹಿತ್ಯ ಲೋಕಾಂತು ಕಸನೆ ಬೊರೋಕ ಕಸನೆ ಬರೀಲ ತೆ ಜನಕ್ ಪೌಕ ಮುಂಚೆಕ ಕೆದನ ದಿಸ್ಲ ಮುನ್ ಸಂಗೀತ್ವ
1: ಮಳರಿ ಮೆಗಲ್ ಎಸ್ ಎಲ್ ಸಿ ಜಾವ್ನು ಮೆಗಲ್ ಡಿಪ್ಲೊಮಾ ಶಿಕ್ಷಣ ಸ್ಟಾರ್ಟ್ ಖರ್ಚು ಮಧ್ಯದ ಮಸ್ತ್ ಟೈಮ್ ಖಾಲಿ ಬೆಸ್ತಸಲೆ ಸಮಯ ಮೇಳ್ ಮಕ್ಕ ಮಳತೆ ಅದನ್ನ ಮೊಬೈಲ್ ನಾಸಿಲೆ ಟಿ ವಿ ಮೊಂಡ್ ತಿತ್ಲೆ ಅತ್ತವರಿ ಪ್ರಚಲಿತ ನಾಸಿಲೆ ವೇಳ್ ಕಡುಕ ಮಣ್ ಸಾಂಗ್ ಮೆಗಲ್ ಅಕ್ಕ ಕಾದಂಬರಿ ವಜುಚ ಮಸ್ತ್ ಆಸಕ್ತಿ ಅಸಿಲೆ ತಶಿ ತಿಕ್ ಹಾಣ್ ದಿತ್ತನ್ ಪುಸ್ತಕ ಹವೈ ವಜುಚ ಸುರ್ಕೆಲ್ ವೇಳ್ ಕಡುಕ ಮಣ್ ಸಾಂಗ್ ತಷ್ಟು ದಿಸ ಕಾವ ಚಾರಿ ಪಾಂಚ ಪುಸ್ತಕ ಮಳರಿ ತೇಸೋಣ್ ವಿಂಗಡ್ ಮಕಲೆ ಆಕ್ಟಿವಿಟಿ ನಾ ಮಂಟಸಲ್ಲ ಕಾಲ್ ಹಾವ್ ಕಳ್ಳಲ್ಲಸ್ ತಶಿ ಸುರತ್ ಕಲಾಚೆ ಸಾರ್ವಜನಿಕ ಗ್ರಂಥಾಲಯ ಲೈಬ್ರರಿ ಇಂತು ಅಸಿಲ್ ಪೂರ ಪುಸ್ತಕ ಮೆಗಲ್ ವೇಳ್ ಕಡಚಿ ಕತಿರ್ ಮಕ್ಕತೆ ಉಪಯೋಗ ಜಲ್ಲೆ ತಶಿ ಬರೀತಾ ಬರೀತಾಚಿ ಮಸ್ತ್ ವಿಷಯ ಮಳರಿ ಅಮ್ಗೆಲ್ ಜೀವನ ಅಂತ ಅಮ್ಮಿ ಪೂರ ಅನುಭವಿಸುಚ ಜಾಯ್ನ ಅಮ್ಕ ವಜಿಲಾಲ್ ನಿಮಿತ್ ವಿಂಗಡ್ ವಿಂಗಡ್ ಜೀವನಚೆ ಪರಿಚಯ ಅಮ್ಕ ಮೇಳ್ತ ತಶಿ ಮೆಗಲ್ ಏಕತೆ ಬಾಲ್ಯ ಕಾಲ ಅಂತೂ ಹಾವತೆ ವಜಿಲಾಲ್ ನಿಮಿತ್ ಮಸ್ತ್ ನಮೂನೆಚೆ ಅನುಭವ ಹಾವ ಓಪನ್ ಅಪ್ ಜಲ್ಲು ತಶಿ ವಜಿತಾ ವಜಿತಾ ವಜಿತಾ ಮಕ ಏಕ್ ದಿವಸ ಬೋರ ಯಾಮೋಂಡ್ ಸಾಂಗನು ಮಕ್ಕ ದಿಸಿಲಸ್ ತಶಿ ಅಟ್ರ ವರ್ಷ ಅಂತೂ ಅನುಭವ ನೈ ವಜಿಲಲ್ ಅನುಭವ ಚಾದಾರಿ ಕಾಣಿ ಮೊಂಡ್ ಸಾಂಗನು ಬರುಚ ಸ್ಟಾರ್ಟ್ ಕೆಲ್ಲ ಅವೆ ಜಲರಿ ಮಕ್ಕ ತೆಗ ಲಜ್ಜಿ ಮೆಗಲ್ ಅಕ್ಕ ಅದ ಕೋಚಕ್ ಹಾವ್ ಏಕ್ ಬರೇಲ ಮಳ ಮೆಗಲ್ ಅಂತ ಅಸಲ್ ಪುರ ಫೀಲಿಂಗ್ಸ್ ಅಸ್ವೆ ಮೊಂಡ್ ಸಾಂಗನ್ ಅಕ್ಕ ಕಳ್ಳರ್ ತೀಕಸನ್ ಮೆಗಲ್ ಬಗ್ಗೆ ಲೆಕ್ಕು ಪೂರ್ವ ಮಣ ಅವ್ ನಿಪುಂದವರ್ ಚಸಿಲ್ತೆ ಮೆಗಲ್ ಬರೇಲಲ್ಲೇ ತಶಿ ಮಸ್ತ್ ಬರೋನು ಒಟ್ಟು ಕೊಂದವರ್ಲಲ್ಲ ಏಕ್ ದಿಸ್ ಧೈರ್ಯಾರ ಕಾಣ ಹಾವ ಏಕ ರಾಗ ಸಂಘ ಮೊಂಡ್ ತೆದನ ಮಸ್ತ್ ಫೇಮಸ್ ಪತ್ರಿಕೆ ತಶ್ ಪೆಟೈಲ ತದನ್ ಮಕ್ ಸಂಗ್ಲವರಿ ಅನುಭವ ನಾವು ನೆಕ್ಸ್ಟ್ ವಾರ ಅಂತೂ ಯೋಚ ಪೂರ್ವ ಮಾಡ್ಲೆಕ್ಲೆ ತಜ್ ನೆಕ್ಸ್ಟ್ ವಾರ ಯೋಚ ಪೂರ್ವ ಮಾಡ್ಲೆಕ್ಲೆ ತಶಿ ಗೆಲ್ಲ ಟೈಮ್ ಚಾರ್ ಮಹಿನೆ ನಂತರ ಚಂದ ಬುಕ್ ಮೆಗಲ್ ಗರ ಪೋಸ್ಟರ್ ರೈಲ್ ಪಳಿತಾನ ಮೆಗಲ್ ಫಸ್ಟ್ ಕಾಣಿತ ಅಂತೂ ಪಬ್ಲಿಷ್ ಜಲ್ಲಾಲೆ ಹೇ ಬಹುಶಃ 1990 ಚೆ ವಿಷಯ ಹೇ ತಶಿ ಏಕ್ ನಮೂನ್ ಮಕ್ಕತೆ ಭಯಂಕರ ಏಕ್ ನಮೂನ್ ಸ್ಫೂರ್ತಿ ಜಲ್ಲೆ ಮಳ

0: ಯತ್ ಮಂಚೆಕ್ ಧೈರ್ಯ ನಿ ಶಕ್ತಿ ಮೇಳ್ಳೆ ತಜ್ ನಿಮಿತ್ತ ಕಸಕಿ ಸಂಥಿಂಗ್ ಮೆಗಲ್ತ ನಿಸ ಅಸ್ಸೆಕ್ ಪ್ರತಿಭೆ ಮೊಣ ಮಕ್ತೆ ಪ್ರೋತ್ಸಾಹ ಮೇಳಲ್ ನಿಮಿತ್ತ ತೈತುಲ ನ ಮೆಗಲ್ ಬರೇಲಲ್ಲ ಸ್ಟಾರ್ಟ್ ಜಲ ಜರ್ನಿ ಆಜ್ ಹಂಗ್ ತೈ ಪೌಲ
1: ಶ್ರೀ ಕಾಮತ್ ಮಮ್ಮ ತುಮ್ಗಿಲಿಕ್ ಘರ ವಾತಾವರಣ ತುಮ್ಯತ್ ಮಳ್ಳೆ ಅಕ್ಕ ಅನ್ನ ಕಾದಂಬರಿ ವಜ್ಜಿತ ಅಸಲ್ ನಿಮಿತ್ ಹಾವೈ ವಜಚ ಪ್ರಾರಂಭ ಕೆಲ್ಲ ಮಣು ತುಮ್ಗಿಲಿಕ್ ಘರ ವಾತಾವರಣ ಕಶಿ ತುಮ್ಕು ಸ್ಫೂರ್ತಿ ದಿಲ್ಲ ಮುಣಿ ಅಥವಾ
0: ಮೇಗಲ್ ಘರ ವಾತಾವರಣ ಮೇಗಲ್ ವಜುಚ ಸೋಣ ಬರುಸೋಣ ವಜುಚ ಕೈ ಹೆಂಚಿ ನಾಸಿಲ್ಲ ಅನುಕೂಲ ನಾಸಿಲ್ಲ ಮೇಡಮ್ ಮೇಗಲ್ ಅನ್ನ ಹೋಟೆಲ್ ಹಸಿಲೆ ಮೇಡಮ್ ಸಕಾಣ್ತುಲ ರಾತ್ರಿ ತೈ ಅಮ್ಮಿ ಅಮ್ಕ ಸಾಧ್ಯ ಸಿಲೆ ಹೆಲ್ಪ್ ಅನ್ನ ಅಮ್ಮ ಕಮ್ಮಿ ಖರ್ಚಿಲ್ಲೆ ಹಾವ ಕಳಸ ಮೇಗಲ್ ಉಬ್ಜಲ್ ಅಲ್ಗಾವ್ ತೈತುಲನ್ ಸುರತ್ಕಲ್ಲ ಅಕ್ಕ ಹೊರಡಿಗೆ ಜನ್ ಸುರತ್ಕಲ್ಲ ಅದಿಲ್ಲ ತಶ್ಯ ಇಲ್ದೇಕು ಮತ್ತೆ ಕಾಮತುಲನ್ ಬಿಡುಗಡೆ ಜನ್ ಬಹುಶಃ ಡೆಸ್ಟಿನಿ ಅಸಿಲ್ ಕಿತ್ಕಿ ಮಕ್ಕ ಬರೋ ಚಸ್ಸ ಮೂಡ್ಸ ತಶಿ ಹಂಗ ವಜುಚ ಸೂರ್ಕೆಲ್ ಅಲ್ಲಿ ಮಕ್ಕ ಬರೋ ಚಕೇಕ ವಾಟ್ ಮೇಳ್ಳೆ ಮೊಣವ ಸಂಗ್ ಮೇಗಲ್ ಅಕ್ಕಕ್ ಮಸ್ತ್ ವಜುಚ್ ಪಿಶಸಿಲ್ಲ ಸುರತ್ಕಲ್ ಲೈಬ್ರರಿ ಚಮ್ಗೆಲ್ ನೈಬರ್ ಅಲ್ಲಿ ಚಾರ್ ಕಾರ್ಡ್ ತಿಗಲ್ ಚಾರ್ ಕಾರ್ಡ್ ನೈತದ ಸರ್ಕ್ಯುಲೇಟಿಂಗ್ ಲೈಬ್ರರಿ ಮೊಣಸಿಲ್ಲ ವಾರ ಆಧಾರಿತ ಈ ವಾರಕ್ಕೆ ಕಿತ್ಲ ದುಡ್ಡು ಮೊಣಸಂಗ್ ಏಕ ಪುಸ್ತಕ ವಾಜಿಲ್ಲ ರೀ ವೀಕ್ಲಿ ಬೇಸಿಸ್ ಆ ರೀತಿ ದುಡ್ಡು ಮೊಣ್ ತಶಿ ತಾಣ ಮೇಗಲ್ ಅಕ್ಕಕ್ ಸಾಯಿಸುತ್ತೆ ಉಷನವತ್ ರಾಮಲ್ಪುರ ಮಸ್ತ್ ಇಷ್ಟು ಮೊಣಸಂಗ್ ತಾಣೆ ಕಾಣ್ದ ವರ್ಚಸಿಲ್ಲ ಮಳ ಹೀಣಿ ಏಕ್ ದಿವಸ ಬಿತ್ತರಿ ವಜುನ್ ದೀವ್ ಕತೆ ಅರ್ಧ ದುಡ್ಡು ಜಲರ್ ಹೀ ಕಾಮ್ ಹೇ ಪೂರ ಸೊಂಟಿ ವಜುನ್ ಇತ್ತಸಿಲಿ ತಶಿ ತೇ ಪೂರ ಕೈಂಕಿ ಮೆಗಲ್ ಅಂತೂ ಮಸ್ತ್ ವಾಜುಚೆ ಬರೋಚೆ ಹೇ ಸೋಣ ವಿಂಗಡ ಮೆಗಲ್ ಮೈಂಡ್ ಅಂತೂ ಕಸನೇ ಆಕ್ಟಿವಿಟಿ ಮಣ್ಣು ಜಾಯ್ನಿ ಕೆತ್ಕಿ ಹೇ ಮಾತ್ರ ಜಾಗ ಸಿಲ್ ತಶಿ
1: ಕಲಿಕ ಪ್ರಭಾವ
0: ಮಸ್ತ್ ವೈ ಮೆಗಲ್ ಲೈಫ್ ಹಾಕಿ ಮೆಗಲ್ ಶಿಕ್ಷಣ ಹಾಕ್ಜವೋ ಮೆಗಲ್ ಹಾಕ್ಜವೋ ಮಳೆ ಮೆಗಲ್ ಅಮ್ಮಲ್ವ ರೀತಿ ದೊನ್ನಿ ಅಮ್ಮ ಮಣಿ ಅತ್ತಿ ಮೆಗಲ್ ಲೈಫ್ ಅಂತ ಆಜ್ ಹಾವ್ ಕಸನೆ ಅಸ್ ತೇ ಮೆಗಲ್ ಅಕ್ಕಲ್ ನಿಮಿತ್ತ ಮೊಣ್ ಸಾಂಗೇತ ತಿ ಸುರತ್ಕಲಾಚೆ ಕವಿತಾ ಪೈ ಮೊಣ್ ಸಾಂಗನ್ನು
1: ಕಾಮತ್ ಮಮ್ಮ ತುಂಗಿಲಿಕ್ಕ ಕಾಣಿ ಕಾದಂಬರಿ ಕಸನೇ ತುಂಬಿ ಬರೋಚಸ್ಲರಿವೆ ತಂದೆ ವಿಷಯ ವಸ್ತು ಮೊಣೆ ಕಸ್ತ ತಂದು ಪ್ರಧಾನ ವಿಷಯ ಯುಜವನ್ನು ತುಂಬಿ ಕಸನ್ಗೆ ಎತ್ತಾಚಿ
0: ಬರೋಚ ಸ್ಟಾರ್ಟ್ ಕರ್ತಾನ ತೆದಾನ ಅಮ್ಮಿ ವಜುಚ ಸ್ಟಾರ್ಟ್ ಕರ್ತಾನ ಏಕ ಮಹಿಳಾ ಪ್ರಧಾನ ಸಮಾಜ ಸಿಲ್ಲ ಆಮೇಲೆ ಸಮಾಜ ಅಂತೂ ಮುಖ್ಯವಾಣಿ ಜಾವನು ಕೌಟುಂಬಿಕ ಚ ಮಹತ್ವ ಸಿಲ್ಲ ಅತ್ತವರಿ ಅಮ್ಮ ಪ್ರಪಂಚ ತಿತ್ಲೆ ಎಕ್ಸ್ಪೋರ್ಟ್ಸ್ ಜಾಯ್ ನಿಮ್ಮ ಐ ಟಿ ಜವ ಹಕ್ಕ ಟೆಕ್ನಾಲಜಿಕ್ ಜವ ಮಳ ಕೃಷಿ ಪ್ರಧಾನ ಘರ ಕೌಟುಂಬಿಕ ವ್ಯವಸ್ಥೆ ಅಮ್ ಏಕ ಕೂಡು ಕುಟುಂಬ ಅಂತೂ ಅಸಿಲೆ ತಸಲೆ ವಾತಾವರಣ ತುಲನ್ ಬರೀತಾ ಬರೀತಾ ಬರೀತಾ ಅತ್ ಮೇಲೆ ಬರವಣಿಗೆ ಏಕ 30 ವರ್ಷ ನಂತರ ಅತಮ್ಮಿ ಏಕ ಟೆಕ್ನೋ ಯುಗಕ್ಕೆ ಅವನು ಪೌಲಿಂತಿ ತಶ್ ಜವನು ಸಹಜ ಜವನ್ ತೆದಾನ ಏಕ ಪ್ರೀತಿ ಪ್ರೇಮ ತೇ ಮಂಚ ಅತ್ ನಂತಿ ನಾಜಲ್ಲ ಮಣಿ ತೇ ನವಿರು ರೋಮ್ಯಾನ್ಸ್ ತೇ ಪೂರ ಅಮ್ಮಿ ಆತ ಅನುಭವಸಕೈನ ಬರೋಚಕೈನ ಅಮ್ಕೈ ತೆ ಬರತ ಸಲ್ ಸಂವೇದನೆ ತೇ ಮೋರ್ನ್ಗೆಲ್ಲ ತೆ ಅಮ್ಗೆಲ್ಲ ಕಾಮಾಚೆ ಹಂತುಕಿ ಲೈಫ್ ಸೈಕಲ್ ಅಂತಕಿ ವರ್ಕ್ ಪ್ರೆಷರ್ ಅಂತಕಿ ತಶ್ ಜವನು ತೇ ಬರೇಲಲ್ಲ ಸರ್ ಸ್ಟಾರ್ಟಿಂಗ್ ಅರಿ ಮಗಿರ್ ಕೌಟುಂಬಿಕ ಜಲ್ಲೆ ಅತ್ತ ಅಮ್ಮಿ ಅತ್ತಚೆ ಕಸನ್ ಜನಕ ವಜು ತಸಲ್ ಕಸನ್ ಜಾವ್ಕ ತಸಲ್ ಬರೋ ತಸಲ್ ಆಲೋಚನೆ ಖರ್ಚು ಪರಿಸ್ಥಿತಿ ರೀ ಅಮ್ಮಿ ಒಂದ್ ರಬ್ಲಿಂದ
1: ಸಮಾಜ ಚಿಕ್ಕ ನೈಜ ಚಿತ್ರಣದಿತ್ತಾಚಿ ತುಂಬಿ ತುಂಬಿ ಲೈಕ್ ಕಾಣಿಯಂತು ಕಾದಂಬರಿಂತು ಮುಣಾಯಿ ಕಲೇಜಿ ಕಶಿ ತುಂಬಿ ಜನಕ್ ಪೌಷಿತಶಿ ಬರೇತಾಚಿ ಮುಂಡ್ ಸಂಗೀತವ
0: ಮಳ ಮಕ್ಕ ಸ್ಟಾರ್ಟಿಂಗ್ ತುಲನ್ ಹಾವು ಪತ್ರಿಕೆ ಕಚಿ ಬರೋನ್ಗೆ ಅವನು ಐಲು ಮಳಾರಿ ಏಕ ಪುಸ್ತಕ ಪ್ರಿಂಟ್ ಖರ್ಚು ಮಳ ಪೈಂಟ್ ಶಿಪ್ ಪ್ರಿಂಟ್ ಕರ್ತತಿ 1000 ಪ್ರಿಂಟ್ ಕರ್ತತಿ ಮಳ ಮಸ್ತ್ ಸೇಲೆಬಲ್ ರೈಟರ್ಸ್ ಅಸತಿ ಹಾವ ನಾಮಣ ಜಲರಿ ಅಮ್ತ ಸಲ್ಲಂಕ ರೀಚ್ ಜೌಚೆ ಭಯಂಕರ ಸವಾಲ್ ಅಚ ಆಜಿ ಜಲರಿ ಅತ್ತ ಆಜಿ ಫೇಸ್ಬುಕ್ ಅಸ ಡಿಜಿಟಲ್ ಯುಗ ಅಸ ಪ್ರಮೋಷನ್ ನಾಕ್ ಮಸ್ತ್ ಹೇ ಅಸ ಜಲರಿ ತೆದನ ಅಮ್ಮಿ ಜನ ರೀಚ್ ಖರ್ಚು ಹಾವ್ ಬರೋಚ ಸ್ಟಾರ್ಟ್ ಕರ್ತನ ಹೇ ಕಂಚೇನ ಆಸಿಲ್ಲ ತಷ್ಟು ನಮ್ಮಿ ಪತ್ರಿಕೆ ಕ ಅವಲಂಬಿಸುನೂಚಿ ಬರೋಕಾಸಿಲ್ಲ ಅತಿ ಏಕ ಪತ್ರಿಕೆ 1,00,000 ಸರ್ಕ್ಯುಲೇಷನ್ ಅಸ್ ಮಂಜಲ್ಲರಿ ಹಾವೇಕ ಲಾಯ್ಕ್ ಒಂದು ಬರೋನ್ ದಿಲ್ ಮಂಜಲ್ಲರ್ತೆ ಮ್ಯಾಗ್ಝಿನ್ ಅಂತ ಎಕ್ಸೆಪ್ಟ್ ಜಲ್ ಮಂಡ್ಸಂಗ್ಲರಿ ಹಾವ ನ್ಯಾಚುರಲಿ 1,00,000 ಮತ್ತೆ ಪತ್ರಿಕೆ ಸರ್ಕ್ಯುಲೇಷನ್ ಕಿತ್ಲ ಜನಸ್ ತಿತ್ಲ ಜನಕ್ ಮಕ್ಕ ರೀಚ್ ಜವತ್ತ ಸಲ್ತೆ ಏಕ ಮಕ್ಕ ವಾಟಸಿಲ್ಲ ನನಗೆ ತಂತೆ ಹಾವ್ ಬರ್ಚೆ ನಾವೆಲ್ಸ್ ಜಲ್ದೇಕು ಸೀರಿಯಲ್ ಜೇಕು ನ್ಯಾಚುರಲಿ ಸೀರಿಯಲ್ 20 ವೀಕ್ಸ್ 25 ವೀಕ್ಸ್ 30 ವೀಕ್ಸ್ ಮಾಡ್ತಾನ ಹಾವತ್ತೆ 30 ವೀಕ್ಸ್ ಹಾವ್ ಜನಲ್ಲೇ ಮನ ಅಂತೂ ರಿಜಿಸ್ಟರ್ ಜಾವನು ಮೇಗಲ್ ಕಾಣಿ ಮುಖಾಂತರ ಅಸಿಲು ತಸ್ ಜವನು ಮಕ್ಕ ಮೇಗಲ್ ಜೀವನ ಅಂತೂ ತೆ ಕನ್ನಡ ಚೆ ಕಿತ್ಲೆ ಪತ್ರಿಕೆ ದೇವದೇನ್ ಮೇಲೆ ಪೂರ ಪತ್ರಿಕೆ ತನ್ನ ಮಕ್ಕ ಸಂಪಾದಕ ತನ್ನ ಮಕ್ಕ ಪ್ರೋತ್ಸಾಹಕ್ಕೆಲ್ಲ ಮೇಗಲೆ ರೈಟಿಂಗ್ಸ್ ತನ್ನ ಪಬ್ಲಿಷ್ಕೆಲ್ಲ ತೆದನ್ನ ಅತ್ತ ಪುಣಿ ಫೇಸ್ಬುಕ್ ಯುಗ ಅಂತ ಕೋಣ ಕಸನೆ ಮಾಡ ಪರಿಚಯ ವ್ಯಕ್ತಿ ಪರಿಚಯ ಜತ್ತ ಜಲ್ಲ ಅಮ್ಮಿ ಬರೋಚ ಸ್ಟಾರ್ಟ್ ಕರ್ತನ ಹಾವ್ ಕೋಣ್ ಮಣ್ ಸಂಪಾದಕ ಗೊತ್ತ ಸಂಪಾದಕ ಕೋಣ್ ಮಣ್ ಮಕ್ ಗೊತ್ತ ನಾವ್ ಗೊತ್ತಸ್ವಿನ ಓನ್ಲಿ ಆನ್ ದ ಬೇಸಿಸ್ ಆಫ್ ಅವರ್ ರೈಟಿಂಗ್ ವ್ಯಾಲ್ಯೂ ತನ್ನಿ ಎಕ್ಸೆಪ್ಟ್ ಕೆಲ್ಲೆ ಪ್ರೋತ್ಸಾಹ ಕೆಲ್ಲೆ ಪಬ್ಲಿಷ್ ಕೆಲ್ಲೆ
1: ಖಂಡಿಜವನು ಪೂಡಿತ ಫೋಟೋ ಗಲ್ಚೆ ಮುಂಚೆ ಕಾನ್ಸೆಪ್ಟ್ ಬರೀ ನಾವೆತ್ತಸಿಲ್ಲ ನಾವ್ ಅದಕ್ಕೂ ಚಮ್ಮಿ ಕೊಳಕ ಬರವಣಿಗೆ ದಕ್ಕೂ ಕೊಳಕ ಹೇ ಹನ್ನಿ ಬರೀಲ್ಲ ಮುಂಚೆ ತ್ಯಾ ತುಮ್ಕೆ ಛಾಪ್ ದಿಲ್ಲ
0: ಖಂಡಿದ್ದಿಲ್ಲ ತಸ್ಜಾವನು ಪೂರ ಪತ್ರಿಕೆ ಅಂತೂ ದೇವದ ನಿಮಗೆಲ್ಲ ನಾವೆಲ್ಸ್ ಇಲ್ದೇಕು ಆಜ್ ಕಸಕ್ಕೆ ಕಿಂಚಿತ್ ನಾವಸ್ ಮಾಡ್ಸಂಗ್ಲಾರ್ ತ ಪೂರ ಕ್ರೆಡಿಟ್ ಹಾವ

0: ತರಂಗ ಸೂದ ಮಂಗಳ ಕರ್ಮವೀರ ಅಸಲ್ಪುರ ಕನ್ನಡ ಪ್ರಭ ಹನ್ನಿ ಪೂರ ಮಕ್ಕ ಮಳರಿ ಮಕ್ಕತೆ ಮಿಗಲ್ ಬುದ್ಧಿ ಓಪನ್ ಜೌಚ ಟೈಮರ್ ಹಾವ್ ಕಸ್ ಕಸನ್ ಬರೆಯಲ್ಲ ತನ್ನ ಕಸನ್ ಪಬ್ಲಿಷ್ ಕೆಲ ಆಜಿ ಮಾಕ್ಷಿ ಗುನ್ ಪಳೈತನ ಹೇ ಚಂದ ಸ್ವಪನ್ಶಿ ಮಗ್ ದಿಸ್ತ ಮಳ ಹಾಕ್ತೆ ಕಂಚೆ ಸಕ್ಸಸ್ ಅವ ಮಳ ತಿತ್ಲೆ ವ್ಯಾಲ್ಯೂ ಮಕ್ಕ ಅನುಭವ ಏ ನಿಮಗೆಲ್ಲ ಏಜ ನಿಮಿತ ಅಶ್ಯಪೂರ್ ಜಲ ಆತ್ ಮಾಕ್ಷಿ ಗುನ್ ಪಳೈತನ ಇತ್ಲ ಪೂರ ಹಾವ ಕೆಲ ನಾವೇ ಮಾಡೋ ಮಕ್ಕ ಕೆಲವು ಪಂತ ರಿಯಲೈಸ್ ತನ್ ಖುಷ್ ಜೋಚಸ್
1: ಕಾಮತ್ ಮಮ್ಮ ತುಮ್ಕ ಮಸ್ತ್ ಮೊಗಾಚ ಏಕ ವಿಷಯ ಕಸನ ಅಥವಾ ತುಮ್ ಏಕ ಕಾದಂಬರ್ ಬರೆತನ ಅಮ್ಕೆ ಏಕ ಮೋಗು ಮೊಣೆ ಕಸ್ತ ಅಮ್ಕೆ ಏಕ ಹ್ಯಾ ವಿಷಯ ವೈರಿ ಏಕ ಖುಷಿ ಮೊಣೆ ಕಸ್ತ ತ್ಯಾ ತುಮ್ಗೆಲ್ ಪ್ರಕಾರ ಕಸನೆ ಮಂಟಾವ
0: ಪರ್ಟಿಕ್ಯುಲರ್ ಜಂತಷ್ ಕಸನೆ ನಾಜಲರಿ ಸೈಕಾಲಜಿ ವಿಷಯ ಮಕ್ಕ ಸ್ವಲ್ಪ ಮಸ್ತ್ ಇಷ್ಟ ಪಾವುತ ಮಳರಿ ಅತ್ತಾಚೆ ಜನಾಚೆ ಆಮೇಲೆ ಮಳರಿ ಪ್ರತಿ ಜನ ಏಕ್ ನಮೂನೆ ರೇಸರ್ ಪಳ್ಳವರಿ ಅಸತಿ ಏಕ ವೇಗ ಆಮ್ಗೆ ಸ್ಟ್ರೆಸ್ಫುಲ್ ಲೈಫ್ ಆಮ್ಗೆಲ್ ಪೇರೆಂಟಿಂಗ್ ಆಮ್ಗೆಲ್ಲ ಚರಣು ಆಮ್ಗೆಲ್ಲ ಮಲ್ಗಡೆ ಹಂಗೆಲ್ಲ ಪೂರ ಜನ ಆಮ್ಗೆಲ್ಲ ಆಫೀಸ್ ವಾತಾವರಣ ಬಯಲ್ಚಿ ಜನ ಏಕ್ ನಮೂನೆ ಫ್ರಿಕ್ಷನ್ ಶಿ ಅಸ್ತ ಮಳ ಹೇ ಪೂರ ಡೀಲ್ ಖರ್ಚೆ ಸಮೇತ ಏಕ್ ಸವಾಲ್ ಅಚಿ ಮಳ ಅಮ್ಗೆಲ್ಲ ಅಮ್ಮಿ ಕಾಮ್ನೆಸ್ ಅನಿ ಹೇ ಓರಂಗೆ ಅವನು ತೆ ಬ್ಯಾಲೆನ್ಸ್ ಕೋರ್ನು ವಚ್ಚೆ ಐಚೆ ಮಟ್ಟಕ್ಕೆ ಬದಜ ಅವನು ತೆ ಈಕ್ವೇಶನ್ ಬ್ಯಾಲೆನ್ಸ್ ಖರ್ಚೆ ಭಾರಿ ಹೊಡ ಸವಾಲ್ ತಷ್ಟ ಅವನು ಅಸಲ್ ಸೈಕಾಲಜಿ ವಿಷಯ ಸ್ವಲ್ಪ ಮಕ್ಕ ಚರ್ಡ್ ಇಷ್ಟ ಜಲ ತೇಂಚಿ ಪರ್ಟಿಕ್ಯುಲರ್ ಬರೇಲ ರೀಜನ್ ಹಾಕ ಬೋರ್ ಜಾವಚ ಪೂರ ಮಾಡ್ಸಂಗನು ಕಾನ್ಶಿಯಸ್ಲಿ ಹಾವು ಮೇಲೆ ಚೇಂಜ್ ಕರ್ತಾ ಅಸ್ತ ಸಬ್ಜೆಕ್ಟ್ ಟು ಸಬ್ಜೆಕ್ಟ್
1: ಕಾಮತ್ ಮಮ್ ತುಂಬಿ ಮಳ್ಳೆ ವಿಂಗಡ್ ವಿಂಗಡ್ ಪತ್ರಿಕೆ ಅಂತೂ ತುಮ್ಗೆಲ್ಲ ಆರ್ಟಿಕಲ್ಸ್ ಎತ್ತಸಿಲ್ಲ ಜನ ಕತೆ ಏಕ ರೀಜ್ಯ ಉಚ್ಚ ಬಳಿತಾನ ತುಮ್ ಕಷ್ಟ ಜತ್ತಸಿಲ್ಲ ಕಿತ ಮಳೆ ಫಸ್ಟ್ ಏಕ ತುಮ್ಗೆಲ್ ಕಾದಂಬರಿಗೆ ಕಾಣಿಕೆ ಏಕ ಪುಸ್ತಕ ಅಂತ ಇಲ್ತದ್ನ ತುಂಬಿ ಮಸ್ತ್ ಖುಷಿ ಪವಲಿಜಿ ಮಕ್ಕೈ ಬರೋತ್ತಸಲ್ ಏಕ ಕೆಪಾಸಿಟಿ ಅಸ್ ಅರ್ಹತ ಅಸ್ ಮುನ್ ತುಮ್ಕ ತುಮ್ಕ ದಿಸ್ಲ ತದನಂತರ ತುಂಬಿ ಬರೋಚ ಪ್ರಾರಂಭ ಕೇಳಲ್ಲ ತ್ಯಾ ಪೂರ ಪತ್ರಿಕೆ ಅಂತೂ ಎತ್ತಾನ ತುಮ್ಗೆಲ್ಲ ಏಕ ಅನುಭವ ಕಷ್ಟಸಿಲ್ಲ ಮುನ್ ವಂಟುನ್ ಗೆತ್ತಾವ
0: ಭಾರಿತೆ ಏಕ್ ನಮೂನೆಚೆ ಅತ್ತೈ ಗೂಸ್ ಬಾಂಬ್ಸ್ ಆಯ್ತು ತಶ್ ಮಳರಿ ಹೆಜ್ಜೆ ಹೆಜ್ಜೆ ಮಳರಿ ರಾತ್ರಿ ಜವನ್ ಪಲ್ ಜೋಶ್ ಬೀತರ್ ಹೇ ಆವ ಹೆಚ್ಚು ಕೆಲಲ್ ನೈ ಮಸ್ತ್ ಫೇಲ್ಯೂರ್ಸ್ ಪಡೆಯಲ್ಲ ಸ ರಿಜೆಕ್ಷನ್ ಪಡೆಯಲ್ಲ ಸ ಮಳ ಏಕ್ ಚರಡು ಕಶಿ ಪೋಣು ಪೋಣು ಚೋ ಹೇಂಕೋರ್ನು ಚಮ್ಕುಚ ಸಿಕ್ತಕಿ ತಶೀಚಿ ಆಮ್ಗೆಲ್ಲ ಮಳರಿ ಆಮ್ಗೆಲ್ಲ 19 ಏಜ್ ಅಂತ ಅಮ್ಮಿ ಕನ್ನಡ ಕಿತ್ಲ ಲಾಯ್ಕ್ ಅನ್ನು ಪ್ರೆಸೆಂಟ್ ಕರಿಯತ್ ಮಳ ಉಲ್ಲೋಚ ಭಾಷೆ ವಿಂಗಡ ಬರೋಚ ಗ್ರಾಂತಿಕ ಭಾಷೆ ವಿಂಗಡ ತಶ್ ಜವನು ಮೇನ್ ಹೇ ಹಾವ್ ಮಳ್ಳ ಮಸ್ತ್ ವಜಿಲಾಲ್ ದೇಕುಂತೆ ಮಕ್ಕತೆ ಫಾರ್ಮ್ಯಾಟ್ ರಿಜಿಸ್ಟರ್ ಜಲ್ಲ ಹಾವ್ ನಾವೆಲ್ಸ್ ಚರ್ಡ್ ವಜಿಲಾಲ್ ದೇಕುನು ಹಾವ್ ಆಜಿ ನಾವೆಲ್ ಎಷ್ಟು ಜೌಕ ಜಲರ್ತೆ ಮಳತೆ ಫಾರ್ಮ್ಯಾಟ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಅವ್ ಮಸ್ತ್ ವಾಜಿಲಾಲ್ ದೇಕುನ್ ತೇಂಚ ಮೇಗಲ್ ಮೈಂಡ್ ರಿಜಿಸ್ಟರ್ ಕಶಿ ಪ್ರೆಸೆಂಟ್ ಕರಿಯತ ಕಶಿ ಬರೆಯತ ಭಾಷೆ ಕಶಿ ಹೆಂಗ್ ಕರಿಯತ ಮಗಿರ್ ಏಕ್ ನಾವೆಲ್ ಕ್ಯಾನ್ವಸ್ ಹಾವ ಏಕ ಸೀರಿಯಲೈಸ್ ಜಾವನ್ನು ಕಶಿ ಪ್ರೆಸೆಂಟ್ ಕರಿಯತ ಹೇ ಪೂರ ಮಕ್ಕತೆ ವಾಜಿಲಾಲ್ ದೇಕುನು ಮಕ್ಕ ಕಳ್ಳೆ ಮಳರಿ ಏಕ್ ನಮೂನೆ ಸೆಲೆಬ್ರಿಟಿ ಸ್ಟೇಟಸ್ ದಿಲ್ಲೆ ಮಣ್ಯತ ಮಂಗಳ ಮಂಚ ಏಕ್ ಮ್ಯಾಗ್ಝಿನ್ ದಕ್ಷಿಣ ಕನ್ನಡ ಅಂತೂ 50,000 ಖಾಲಿ ಮಂಗಳೂರು ಏರಿಯಾ ಅಂತ 50,000 ವೈರಿ ಸರಿ ಮಕ್ಕತೆ ಸೋಣ್ ದೀನಿತೆ ಮಳರಿ ಮೆಗಲ್ ಚೂಕ್ಕಿಂತ ಚೂಕ್ಕಿಂತ ಹಾವು ಪಾಠ ಸಿಕ್ನೆ ಹೇ ಕಶಿ ಬರೋಯತ್ತ ಮಾಡ್ಸಂಗು ತೇಂಚಿ ಪತ್ರಿಕೆ ತನ್ನಿ ಲಾಸ್ಟ್ ತೈ ಮಕ್ಕ ನಿಮ್ಗೂನು ಆಪಸ್ಸೂನು ಬರೋತ್ತಸಲ್ ಮಕ್ಕ ಸ್ಟೇಟಸ್ ದಿಲ್ಲ ಮಳರಿ ಕಂಡು ಮಸ್ತ್ ಮಂಗಳ ಅಂತೂ ಅಂತೂ ಖಂಡಪಟ್ಟೆ ಲೆಟರ್ಸ್ ಎತ್ತಿಲ್ಲ ತೆದನ್ ಪೂರ ಲೆಟರ್ ಅಭ್ಯಾಸ ಅಸಿಲ್ಲ ತಶ್ಜವನ್ ಏಕ ಕಾಗದದ ಹೂ ಮಣಮೆಗೆಲ್ಲ ಏಕ್ ಸೀರಿಯಲ್ಲ 54 ವಾರ ಬಹುಮಾನ ಮೇಳೆ ತಂತು ಅನೇಕ ಏಕ್ ಸಗಳೆ ವರ್ಷ ತನ್ನಿಗಲ್ಲ ಏಕ್ ಇತ್ಲೆ ಲೆಟರ್ಸ್ ಐಲ್ ಅಸ್ ಮಂಡಲ್ಲರಿ ತ್ಯಾ ಭಯಂಕರ ಮಕ್ಕೇಕ್ ನಮೂನೆ ಮಂಗಳ ಅಂತ ಏಕ್ ನಮೂನೆ ಸೆಲೆಬ್ರಿಟಿ ಸ್ಟೇಟಸ್ ಅದಿಲ್ಲ ಮಣಿ ಅತ
1: ಖಂಡಿತ ಪೂಡಿ ಪುರ ಏಕ್ ಪತ್ರಿಕೆ ಅಂತೂ ಏಕ ಆರ್ಟಿಕಲ್ ಐಲರಿ ತಂಕತೆ ಜೀವನ ಅಂತ ಕಸನ್ಕಿ ಏಕ ವ್ಯಾಲ್ಯೂ ಆ್ಯಡೆಡ್ ಶಿ ಏಕ ಅಸ್ತಸಿಲ್ಲ ತಶಸ್ತನ್ ತುಂಬಿ ತಿತ್ಲ ಕಂಟಿನ್ಯೂಸ್ ಬೋರೋನು ತುಂಬಿ ಲೈಕ್ ಸಂಗ್ರಹ ಚರ್ಡಜಲ್ಲ ಕಿತ್ಲಗಿ ಜನಲ್ ಗರ ಅಂತೂ ಸಂಗ್ರಹ ಆಜಿಕೆ ಅಶಪ್
0: ಓಯ್ ಮಸ್ತ್ ಜನ ಮಂಟತ್ ಅವ್ ಬುಕ್ ಫಾರ್ಮ್ಯಾಟ್ ಅರ್ತೆ ರಟ್ಟಕೊ ಒಂದು ಕಾಣ್ದ ವರ್ಲ ಅವನು ಗಲ್ತಾನ ಅಯ್ಯೋ ದೇವ ಅಮ್ಮಿ ತೆಕ್ಕೆಲ್ಲ ಸ ಅಮ್ಮಿ ಸಾನ್ ಅಸ್ತಾನ ತೇ ರಾಗ ಸಂಗಮ್ ಕಿ ಪತ್ರಿಕೆ ಅಂತ ಧಾರಾವಾಹಿ ಯಶ್ ಪೇಪರ್ ಪಿಂದುನು ತೇ ಬುಕ್ ಬೈಂಡ್ ಕೋರ್ನು ತೇ ಗರ ಅಂತೂ ಏಕ ಲೈಬ್ರರಿ ಶಿ ಕೋರ್ಗೆ ಅವನು ಹಸಿಲ್ಲ ತಸಲೇ ಚೇಕ ದೇವಾನ ಮಕ ಏಕ ಯೋಗದಿಲ್ಲ ಮಣ್ಮಣಿ ಅಂತ
1: ಖಂಡಿಜ ಅವನು ತಶೀಚಿ ಕಾಮತ್ ಮಮ್ ತುಮಿ ಏಕ ಫಸ್ಟ್ ಬರೆಯಿಲ್ಲ ಕಾಣಿ ಪಬ್ಲಿಷ್ಡ್ ಅಲ್ಲ ಮಳಲಿಚಿ ಅತ್ತಾಚೆ ಬರೋಚೆ ಮಗಿರಿ ಪುಡೇಚೆ ಬರೀತಾನ ತುಮಿ ಮಾಕ್ಷಿ ಪಳೆಯಿಲ್ತದ್ನ ತುಮ್ಕ ಕಸನೇಕ ವ್ಯತ್ಯಾಸ ದಿಸ್ತ ಮಣಿ ಅಥವಾ
0: ರಾತ್ರಿ ಪಲ್ಲೆ ವ್ಯತ್ಯಾಸ ಮಣಿ ಅಥವಾ ಕಿತ್ಲಕಿ ಪಂದ ಮಗ ದಿಸ್ತ ಯೋ ಪೊರ್ನ ಪುಸ್ತಕ ಕೊಣಕ್ಕೆ ಮೆಳ್ಚಿ ನಕ್ಕ ಅದನ್ನು ನಕ್ಕ ಅಮೌಂಟ್ ಸಂಗಂದ ಮಳರಿ ಅತ್ತ ಬರಿ ಅತ್ತ ಈ ಫೇಸ್ಬುಕ್ ಅರಿ ಕೆಲವು ಐಸಲ್ಲ ಸಾಹಿತ್ಯ ಗ್ರೂಪ್ ಅಂತ ಪೂರ ಪೊರ್ನೆ ಕಾಣಿಚೆ ತನ್ನಿ ಪಾಪಕ್ಕೆ ಮೋಗಾರಿ ಬರೋನ್ ಗಲ್ತಾನ ಅಯ್ಯೋ ದೇವ ಅಸಲ್ ಕಾಣಿ ಹಾವು ಬರೇಲ್ಲ ತಂಕತೆ ಹೋ ದಿಸ್ತ ಜಲರಿ ಅತ್ತ ಜನ್ರೇಷನ್ ಆಕತೆ ಪೂರ ಲಗ್ಗನ್ ಅಮೌಂಟ್ ಸಂಗನು ಅತ್ತತೆ ಇನ್ ಡೆಪ್ತ್ ಮಾಡೋಗೆಲ್ಲ ಏಕ್ ಜನಪ್ರಿಯ ಶೈಲಿ ಏಕ್ ನಮೂನೆ ಮಳರಿ ತಿರಸ್ಕಾರ ಮಣ್ಣೆ ಜಳ್ಳು ಮಣ್ಸಂಗು ನೋಚಿ ಕರ್ತತಿ
1: ಕೆಲವು ಜನ ತಂತೂ ವ್ಯಂಗ್ಯಿಸೋದು.

0: ಸೋದಿತಾತಿ ಹೇ ಅಸ ಮಳರಿ ಆತ ಅಮ್ಮಿ ಕಿತ್ಲೆ ಮೂಕ ರೈಲ ರೀ ಅಮ್ಕ ಅಮ್ ಜನಲ್ ಕೆಲವು ಜನಲ್ ಮೈಂಡ್ ಅಂತ ಅಮ್ಮಿ ಅಮ್ಕ ತೈ ಇಷ್ಟಿಕ್ ಅನ್ಕೊಂಡವರ್ ನಸ್ತತಿ ಅನಿ ಕ್ಯಾಟಗರೈಸ್ಡ್ ಕೋರ್ ನಸ್ತತಿ ತೆ ಕಾಯ್ ಕೊರು ಜಾಯ್ನ ಅಮ್ಮಿ ಜಲರಿ ಮೆಚೂರ್ಡ್ ಜಾವ್ನ ಕಿ ಅಮ್ಗೆ ಅತ್ತ ಹಾ ಮಳೆ 19th ತುಲನ್ ಮಕ್ಕ ಕಸನೆ ಲೋಕಾನುಭವ ನಾ ಅತ್ತೈ ನಾ ಮಂಡ್ ತಷ್ಟೈ ಜಲರಿ ಅಮ್ಮಿ ಕಿತ್ಲು ಓಪನ್ ಅಪ್ ಜಲ್ಲಿಂತೆ ಅಮ್ಕ ಪ್ರಪಂಚ ಕಸ ಸಿಕ್ಕಲ್ಲ ಅಮ್ಗೆಲ್ಲ ಜನಲ್ ಒಟ್ಟು ಕಸನ್ ಇಂಟ್ರಾಕ್ಷನ್ ಅಮ್ಮಿ ಕಸನ್ ಅಮ್ಗೆಲ್ ದೃಷ್ಟಿ ಸಮಾಜ ಪಳೈತತಿ ತೇ ಆಧಾರಿತರಿ ಅಮ್ಮಿ ವಸ್ತು ಗ್ಯೋನು ಬರೈತಾನ ನ್ಯಾಚುರಲಿ 30 years ಕಂಡಪಟೆ ಜೀವನ್ ಸಿಕ್ಕೋನ್ ಅಸ್ತ ತಷ್ಟು ಜೌನ ಅತ್ತಚ ಅಮ್ಕ ಕಸನ್ ಅಮ್ಕ ಸಾಂಗ್ ಅಮೌಂಟ್ ದಿಸ್ತ ಅತ್ತ ಕೆಲವು ಶಿಕ್ಷಣ ವಿಷಯ ನಾವು ಬರೀಲಲ್ಲ ಸಾರೋಹಣ ಅಮೌಂಟ್ ಸಾಂಗ್ ಮಳರಿ ಜನಕ ಅತ್ತ ಚಳ್ಡುವಂಕ ವಾಜುತ್ತ ಸಲ್ಲೆ ಪ್ರೆಷರೈಸ್ ಕೋರ್ನು ಚಳ್ಡುವಲ್ ಮನಸ್ಥಿತಿ ಕಶ್ಚತ್ತ ಏಕೆ ಸಿಸ್ಟಮ್ ಏಕ ವಜುಚ್ ವಿಷಯ ರೀ ಕಶ್ಚಿತ ಕಮರ್ಷಿಯಲೈಸ್ ಕೋರ್ಂಗೆತ್ಲ ಅಸಲ್ ವಿಷಯ ಏಕೆ ಪದರುಗಳು ಮಣ್ತನ ಹಾವು ಮಳೆ ತವಳ್ಳಿ ಚೈಲ್ಡ್ ಅಬ್ಯೂಸ ಬಗ್ಗೆ ಏಕ ಅಮ್ಗೆಲ್ಲ ಸಾಹಿತ್ಯ ಅಂತೂ ಬಹುಶಃ ಕೌನ್ಸೆಲಿಂಗ ವಿಷಯ ರೀ ಐಲ್ ಸಬ್ಜೆಕ್ಟ್ ಮಸ್ತು ಏಕ್ ಲೈನ್ ಬೀತಾರ ಕೌನ್ಸೆಲಿಂಗ್ ಕೆಲ ಸಮಜಲ್ಲೋ ಮಾಡ್ತಾರೆ ಬದಜವನು ಕೌನ್ಸೆಲಿಂಗ್ ಈಸ್ ಎ ಇನ್ಡೆಪ್ತ್ ವೆರಿ ಗ್ರಾಜುವಲ್ ಪ್ರೊಸೆಸ್ ತೇ ಚೈಲ್ಡ್ ಅಬ್ಯೂಸ್ ವಿಷಯ ಹೇ ಕೌನ್ಸೆಲಿಂಗ್ ಕಶಿ ಮೈಂಡ್ ಚೇಂಜ್ ಕೆಲ್ಲೆ ಮಂಚಮ್ಳ ಅತ್ತ ಬರೈತಾನ ತುಂಬಿ ನಿಮ್ಗಿಲ್ಲ ಅತ್ತ ಬರೈತಾನ ಹಾವ್ ಕಸನೇ ಏಕ ಕಂಟೆಂಟ್ ಬೇಸ್ಡ್ ನಾಜಲ್ಲರಿ ಮಕ್ಕತೆ ಬರೋಚಕ ಮಗೆಲ್ಲ ಮನ್ ಒಪ್ಪನ ಅತ್ತ ಬರೋ ಕಾಮೊಂಡ್ ಸಂಗ್ ಹಾವ್ ಬರತ್ತ ಅಸಲ್ಲೇ ಮಕ್ ಪ್ರೂವ್ ಕರ್ಕೊಂಡ್ಣ ಕಸನೆ ಕೊಣಾಕ ಪ್ರೂವ್ ಕರ್ಕೊಂಡ್ಣ ಈಗ ರೈಟರ್ ಸ್ಯಾಟಿಸ್ಫ್ಯಾಕ್ಷನ್ ದ್ಯೂತ್ ಅಸಲ್ಲೇ ಕಂಟೆಂಟ್ ಮಕ್ಕತೆ ಬರೋಕ ಚೀಚಿ ಮಾಡಿಸ್ಲರ್ ಮಾತ್ರ ಹಾವ್ ಅತ್ತ ಬರೈತ ನಾಜಲ್ಲ ರೀ ಅಥವಾ 2 ವರ್ಷದಲ್ಲಿ ಅನ್ ಕಸನೆ ಬರೈನಿ ತಮ್ಮ ಮಕ್ತ ಸ್ವಲ್ಪ ಸಬ್ಜೆಕ್ಟ್ ಮೇಳ್ನಿ ಬರೋಕ ಚೀಚಿ ಮಾಡ್ ಸಂಗ್ ಮಕ್ಕತೆ ವಾಯ್ಸ್ ಯೋಕ ಬಿತರ್ ಏಕ ಇನ್ಸ್ಟಿಂಕ್ಟ್ ತಷ್ಟು ಜಲ ಮಾತ್ರ ಹಾವ್ ಬರೈತ
1: ಮಳರಿ ಸಾನಸ್ತನ ಅಮ್ಮಿ ಕಸನ್ ಕೀಕ ಬೋರನ್ಗಿಯೋನು ಪೌಲರ್ ಪೂರ್ವ ಮಣಸ್ತಚಿ ಬಟ್ ಅತ್ತ ಬರೈತಾನ ಹಾವ ಕಸನ್ ಆಲೋಚನೆ ಕೆಲ್ಲಾಕಿ ಮಕ್ಕ ತಜ್ ಕಸನ್ ತುಡಿ ತಸಕಿ ತ್ಯಾ ಹಾವ ಬರೋ ಕಾಮನ್ ತುಮ್ಕ ಮನಸ್ ತಜ್ ಪ್ರಕಾರ ತುಮಿ ಬರೈತಾ ಸಚಿ ಮುಂಡ್ ಸಂಗ್ತಾ ಸಚಿ ತಶಿ ಕಾಮತ್ ಮಾಮ್ ತುಮಿ ವಿಂಗಡ್ ವಿಂಗಡ್ ಭಾಷೆಂತು ಬಿನಿ ಸಾಹಿತ್ಯ ಬರೋಚ ಪ್ರಯತ್ನ ಬಿನಿ ಕೆಲ್ಲಲ ಸಕಿ
0: ಕರ್ನಿ ಎದ್ದೋಳು ಈತ ಮಳರಿ ಕನ್ನಡ ಮಕ್ಕತೆ ಕರಗತ ಜಾವನ್ಗೆಲ್ಲ ಇನ್ ದ ಬ್ಲಡ್ ಇಟ್ ಸೆಲ್ಫ್ ಮಣ್ಮಣಿ ಅಂತ ತಷ್ಟು ಜಾವನು ತೇಸೋಣ ಇತ್ತ ಹಾ ಮಳ್ಳೆ ಉಲ್ಲೋಚ ಭಾಷೆ ವಿಂಗಡ ಬರೋಚ ಲಿಟ್ರೇಚರ್ ಲ್ಯಾಂಗ್ವೇಜ್ ವಿಂಗಡ ತಷ್ಟು ಜಾವನ್ ತಕ್ಕತೆ ಅಪಚಾರ ಕರುಕ ಕೊಂಕಣಿಂದ ಬರೋಕ ಮಣ್ ಮಕ್ ದಿಸ್ತ ಜಲರ್ ತೆ ಲೈಟಿಂಗ್ ಲ್ಯಾಂಗ್ವೇಜ್ ವಿಂಗಡ್ ತೆ ಡಿಮ್ಯಾಂಡ್ ಕೆಲ್ದಿಕ್ಕೂ ತೆ ಅಪಚಾರ ಖರ್ಚೆ ನಕ್ಕ ಮಣ್ ಸಂಗು ನಾವು ಲೆಕ್ಕೂ ತೆ ಪ್ರಯತ್ನ ಕೊರು ವಚನಿ ಜಲ ಮೇಗೆಲ್ಲ ಕಾಣಿಯು ವಿಂಗಡ್ ಲ್ಯಾಂಗ್ವೇಜ್ ಅನುವಾದ ಜಲಲಸ್
1: ಜಲಲ
0: ವಿಂಗಡ್ ಏಕ್ ಸೀರಿಯಲ್ ಸ್ವೀಕಾರ ಮಣ್ ಸಂಸ್ಕೃತ ಅಂತೂ ಫುಲ್ ಬುಕ್ ಜಾವನ್ ಪಬ್ಲಿಷ್ ಜಲ್ಲ ಅನಿ ದೋನ್ ತೀನ್ ಇಷ್ಟು ಶಾರ್ಟ್ ಸ್ಟೋರೀಸ್ ತೆಲುಗು ಕಿ ತಮಿಳ ಅಂತೂ ಟ್ರಾನ್ಸ್ಲೇಟ್ ಜಲಲಸ್
1: ತಶಿ ತುಮಕ ಮಸ್ತ್ ಪ್ರಶಸ್ತಿ ಮೇಳಲ್ಲ ಸರ್ ಪ್ರಶಸ್ತಿ ಮೇಳ್ತಾ ಮಂಟನ ಅಮ್ಗೆಲ್ಲ ಅಮ್ಮಿ ಕಸನ್ ಅಚೀವ್ಮೆಂಟ್ ಕೋರ್ನಸ್ತಿ ತಂತೆ ಜವಾಬ್ದಾರಿ ಮುಂಚೆ ಚರ್ಚ್ ಅವನಸ್ತ ತುಮಕ ತಸಲ್ ಕಸನೆ ಏಕ್ ಅನುಭವ ಜಲ್ಲಲ್ಲ ಸ್ವ
0: ಖಂಡಿತ ಮಳ ಅವ ಪ್ರಶಸ್ತಿ ಮಕ್ಷಿ ಕೆದ್ನೈ ವಚ್ಚನಿ ಮಳರ ಅತ್ತಾಚ್ ಪ್ರಶಸ್ತಿ ಕಶಿ ಮಂಡಲರಿ ಗುರುತಿಸುನು ದ್ಯೂಚ ಪಶಿ ಅಮ್ಮಿ ಅಮ್ಗೆಲ್ಲ ಕಾಮ ದ್ಯೂನು ತನ್ನಿ ತಂತು ಅಸಿಲಂತು ಚಾಯ್ಸ್ ನಾಶಿ ಏಕ ಆಯ್ಕೆ ಕೊಂದ್ ದ್ಯೂತ್ ಅಸಲ್ ವ್ಯವಸ್ಥೆ ಕೆಲವು ಕಡೆ ನಾವು ಪೂರ ಮಣ್ ಸಂಗನ ಕೆಲವು ಗೌರವಾನ್ವಿತ ಪ್ರಶಸ್ತಿ ತಕ್ಕ ಅಸಿಲ್ ತಸಲ್ ಘನತೆ ಮೌಲ ಮರ್ಯಾದ ಐ ರೆಸ್ಪೆಕ್ಟ್ ದಟ್ ಬಟ್ ಕಂಚಕ್ಕೆ ಹಾವು ಮಣ್ ಸಂಗನ್ನು ಕೋರುವ ಚನಿ ಜಲರಿ ಕೆಲವು ಸಂಸ್ಥೆ ತನ್ನಿ ಮೊಗ ಅನಿ ಗುರುತಿಸುನು ದಿಲ್ಲಲಸ ತೆ ಖಂಡಿತ ವ್ಯಾಲ್ಯೂ ಬಂದು ಜಾಯ್ನ ತಂಗೆಲ್ ಪ್ರೀತಿಕ ಅನಿತೇಕ್ ತುಂಬಿ ಮಳ್ಳ ಬರೀ ಖಂಡಿತ ಇಟ್ ಇಸ್ ಎ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಮಳ್ಳ ತನ್ನ ಇತ್ಲ ಹೋಡ್ ವೇದಿಕೆ ಇತ್ಲೇಕ್ ಮಾಲ್ ದಿವನ್ ಗೆತ್ತಾನ ಅಮ್ಮಿ ತಕ್ಕ ವರ್ತ್ ಜಾವ್ ಅಸ್ಕವೇ ಮೊಣೆಕ್ ಪ್ರಶ್ನೆ ಪ್ಲಸ್ ತೆ ವರ್ತ್ ಜಾವನ್ ಓರಂಗ್ ಯೋಕ ಮಂಚ ಅನ್ನ ಏಕ್ ರೆಸ್ಪಾನ್ಸಿಬಿಲಿಟಿ ಹೇ ದೊನ್ನಿ ಏಕ ಪ್ರಶಸ್ತಿ ದಿತ್ತ ಖಂಡಿತ
1: ಕೆದ್ನಾಯಿ ಅಮ್ಮಿ ಬರಹಗಾರ ಅಂಕ ಏಕ್ ಮಣ್ತಾಚಿ ಅಮ್ಗೆಲ್ ಬರಹ ಕೆದ್ನು ಕೋಣ್ ವಜ್ಜಿತಾಚ್ಕಿ ತಂಗಿಲೇಕ್ ಮೂಗು ತಂಗಿಲೇಕ್ ಖುಷಿ ಅಸ್ತನವ ತ್ಯಾ ಅಮ್ಕು ಹೋಡ್ ಪ್ರಶಸ್ತಿ ಮೂಡೋ ಹಜ್ಜಕ್ಕೆ ಅನುಭವ ತುಮ್ಕ ಕಸನಿದಿಲ್ಲ ಲಸುವ
0: ವೈ ಹೇ ಮಾತ್ರ ಖಂಡಪಟ್ಟಿದಿಲ್ಲ ಲಸ್ ಈ ತಮಿಳರ ಆತ ಫೇಸ್ಬುಕ್ ಎತ್ತರಂತೂ ತನ್ನ ಬುಕ್ ಹೇಕೊನ್ ವಿಮರ್ಶೆ ಕರ್ತತಿ ಚಂದೋತ್ತರ್ ಬರೀತಾತಿ ಮಳರಿ ಏಕ ಪ್ರಾಮಾಣಿಕ ಅನಿಸಿಕೆ ಪಶಿ ಹೋಡ ಪ್ರಶಸ್ತಿ ಕಂಚೇನ ತೆ ನೆಗೆಟಿವ್ ಜವೋ ಪಾಸಿಟಿವ್ ಜವ ನೆಗೆಟಿವ್ ಜಲ್ದೇಕು ಅಮ್ಮಿ ಏಕ ಜನಲ್ಲ ವೇವ್ ಲೆಂತ್ ಏಕ ಈ ಥಿಂಕಿಂಗ್ ಪ್ರೊಸೆಸ್ ಕಶಿ ಮಾಡ್ಸಂಗು ನಮ್ಮ ಏಕ ಬಿಹೇವಿಯರ್ ಗೆವಚ ಜತೆ ಈ ತಮಿಳ ಬರೀ ಹೊಗಳಿಕೆ ಅಂತೂ ಅಮ್ಮಿ ಖಂಡಿತ ಬೆಳವನತಿ ಕ್ರಿಟಿಸಿಸಮ್ ಏ ಜಾವ್ಕ ಅಮ್ಮಿ ಏಕ ಡೆವಲಪ್ ಜಾವ್ಕ ಜಲರಿ ಚೂಕಿಂತ ಅಮ್ಮಿ ಅಮ್ಗಳ ಮಳ ಮೈಂಡ್ ಓಪನ್ ಅಪ್ ಜತ್ತ ನೀ ಕೈ ಅಮ್ಮಿ ವಿಂಗರ್ಡ್ ಆಸ್ಪೆಕ್ಟ್ಸ್ ಅರ ಅಮ್ಮಿ ಥಿಂಕ್ ಕೊರೋ ಜತ್ತತೆ ಈಗ ಆ ನೀ ಹೊಗಳಿಕೆ ಕೊಣಕ್ಕೆ ಇಷ್ಟನಾ ಅಂತೆ लायक च एक नमूने बरेला लाके एक सार्थक हो कोणा की मेचोले मंच एक बोरोनो तन एक दुड दियोनो आमगेले

0: ಬುಕ್ ಸೊದೂನ್ ವಚನ್ ಅಂಗಡಿ ವಚನ್ ಎಫರ್ಟ್ ಗೆವನು ತನ್ನ ಇತ್ತೆ ಟೈಮ್ ದೇವನು ಇತ್ಲೆ ಬಿಸಿ ಶೆಡ್ಯೂಲ ಮಧ್ಯ ಆಮೇಲೆ ಪುಸ್ತಕ ದೋರ್ನು ಕಿತ್ಲಕಿ ಹವರ್ಸ ಗೆವನ್ ಮಜು ಚ ಖಂಡಿತ ಮಾಲ್ ಬಂದಕ್ಕೆ ಜಾಯ್ನ ತಷ್ಟು ಜವನು ತೆವೈ ಏಕ್ ಅನ್ನ ತನ್ನ ಅನಿಸಿಕೆ ಸಂಕ್ತಾರಂತೂ ಅನೇಕ ಏಕ್ ಲಾಯ್ಕ್ ಲಾಯ್ಕ್ ವಿಷಯ
1: ಐಚೆ ಕನ್ನಡ ಸಾಹಿತ್ಯಾಭಿರುಚಿ ಬಗ್ಗೆ ಸಂಕ ಜಲರಿ ತತ್ಮಿ ಕಶ್ ವಿಶ್ಲೇಷಣೆ ಕೊರೋಕ ಆಶ್ ಪೌತಾಜಿ ಮಳರಿ ಸಾಹಿತ್ಯಾಭಿರುಚಿ ಅತ್ತ ದಿವಸ ಅಂತೂ ಊಣಿ ಜತ್ತಾ ಇಲ್ಲ ಯಂಗ್ಸ್ಟರ್ಸ್ ಅಂತೂ ಬುಕ್ ಬರೋಜ್ ಕಡೆಯನ್ನು ಸೋಣು ಬುಕ್ ವಜ್ಜಜ್ ಕಡೆನ ಮತ್ತೆ ಗಲ್ತಾನ ಆಸಾಜಿ ತಿಶಸ್ತನ ತುಂಗಿಲೇಕ ವಿಶ್ಲೇಷಣೆ ಬಗ್ಗೆ ಸಂಚ ಜಲರಿ ಆಮ್ಗೆ ಲೈಕ್ ಪ್ಯಾಂಕ ಕಸನ್ ಮಾಡ್ತಾಜಿ
0: ಖಂಡಿತ ಮಳೆ ಸ್ಕ್ರೀನ್ ಟೈಮಿಂಗ್ ಚರ್ಚ್ ಅಲ್ದೇಕೂ ಆಮ್ಗೆ ತಂಕ ಮೊಣ್ಣೆ ಆಮ್ಗೆಲ್ಲ ಡಿಸ್ಟ್ರಾಕ್ಷನ್ ಮಸ್ತ್ ಜತ್ತ ತಸ ಡಿಸ್ಟ್ರಾಕ್ಷನ್ ಮಧ್ಯೆ ಅಂತ ಆಮ್ ವಜು ತಸಲ್ಲ ತಂಡು ಹಡಿಚೆ ಸವಾಲು ಏಕ ರೈಟರ್ ಸಂಕಸ್ ಅನಿ ಯಂಗ್ ಜನರೇಷನ್ ಆಕ ವಜು ಅಕಾಡೆಮಿಕ್ ಸೋಣು ಅಸಲ್ ಪೂರ ವಜು ತಸಲ್ಲ ಏಕ ಹೇ ಹಡಕ ಜಲರಿ ಏಕ ಪೋಷಕ ತಂಕೈ ಅನಿ ಸ್ಕೂಲ ತಂಕೈ ಇನ್ಸ್ಟಿಟ್ಯೂಷನ್ ತನ್ನಿ ಕಸನೇ ಏಕ ಹೇ ವಿಷಯ ರೀ ಕರ್ ಕಮಂಡ್ ಸಂಗ ನಮ್ಗೆಲ್ಲ ಸ್ಕೂಲ್ ಟೈಮ್ ಆರ್ ಪೂರ ಅಮ್ಕ ತುಂಬಿ ಮಣ್ತನ ತುಡ್ಗಸ ಆಮ್ಗೆಲ್ಲ ಹೆಚ್ಚ ಮೇಕ್ಲೆ ಆಮ್ಕ ಅರ್ಧ ಗಂಟೆ ಏಕ ಸೀರಿಯಲ್ ಅವರಿ ಏಕ ಸಗಳೆ ಬುಕ್ ಏಕ ಎಪಿಸೋಡ್ ಅವೈಸ್ ಸಂಗ್ತಸಿಲಿ ತೆವೆ ಈಗ ನೆಕ್ಸ್ಟ್ ದಿಸ್ ಕೊಸಂತೆ ಕಾಣಿ ಮುಖರ್ವತ್ತ ಮಣ್ಚೇಕ ಆಮ್ಕೆ ಕ್ಯೂರಿಯಾಸಿಟಿ ಅಸಿಲ್ಲ ಆಮ್ಗೆಲ್ಲ ಟೀಚರ್ಸ್ ನಮ್ಕತೆ ಕೆಲ್ಲಲ್ ದೇಕು ನಾಜಿಕೈತೆ ಹುಡ್ಗಸ ಅನಿ ಅಮ್ಮಿತ್ ಬಹುಶಃ ಸಾಹಿತ್ಯ ಹಕ್ಕ ತಂಡಂಗ್ ಯೋಚಕ್ತೆ ಕಾರಣ ಜಲ್ಲೆ ಮಾಡ್ಸಂಗ ಅತ್ತಾಚೆ ಸ್ಕೂಲಿಂಗ್ ಅತ್ತಾಚೆ ಹೇ ಮಳರಿ
1: ಮಾತ್ರ
0: ಖಾಲಿ ಬುಕ್ಸ್ ಎಕ್ಸಾಮ್ ಮಾರ್ಕ್ಸ್ ಹಕ್ಕ ಸೀಮಿತ ಜಲ್ಲ ಯಂಗ್ಸ್ಟರ್ಸ್ ಇತಶಿಚಿ ಜಲರಿ ಏಕ್ ಆಶಾದಾಯಕ ಕಸನ್ ಮಣ್ಸಂಗ್ಲರಿ ಅಥವಾ ಫೇಸ್ಬುಕ್ ಐಲ್ದೇಕೋನು ಸ್ವಲ್ಪ ವಿಷಯ ಅಂತಾರ ಕರ್ತೆ ಫೇಸ್ಬುಕ್ ಐಲ್ದೇಕೋನು ಪೂಡೆ ಅಭಿಪ್ರಾಯ ಗಲ್ತಸಿಲ್ಲ ಅಥವಾ ಕೊಣಲೆ ಏಕ್ ಪೋಸ್ಟ್ ಹಾಕ ಕಾಮೆಂಟ್ಸ್ ಗಲ್ತಸಿಲ್ಲ ಕಾಮೆಂಟ್ಸ್ ಬರಿತಾ ಬರಿತಾ ತಂಗೆಲ್ಲ ಅನಿಸಿಕೆ ವ್ಯಕ್ತ ಕೊರು ತನ್ನತ್ತೆ ಪೋಸ್ಟ್ ಜಲ್ಲ ಪೋಸ್ಟ್ ಜತ ಜತ ಅಥವಾ ವಜಿತಲ್ ಗ್ರೂಪ್ಸ್ ಅಥವಾ ಪುಸ್ತಕ ಅವಲೋಕನ ಮಾಡಿ ಆಮ್ಗೆಲ್ಲ ಫೇಸ್ಬುಕ್ ಗ್ರೂಪ್ ಅಸ್ ತಂತು ಕಿತ್ಲಿಕ್ಕಿ ಜನ ಕಾಮೆಂಟ್ಸ್ ಗಲ್ತಾ ಕಲ್ತಾ ತೆ ಲಾಯ್ಕೋರ್ನು ತನ್ನ ಈಗ ಪುಸ್ತಕ ವಿಮರ್ಶೆ ತಂಡು ಹಾಳೆ ಪುಸ್ತಕ ವಿಮರ್ಶೆ ಬರೀತಾ ಬರೀತಾ ಈಗ ತೆ ಬರೋಚೆ ಟ್ಯಾಲೆಂಟ್ ತನ್ನ ಇಂಪ್ರೂವ್ ಕೋರ್ನು ತಂತು ಚತ್ ಮಸ್ತ್ ಜನ ಸ್ಟೋರೀಸ್ ನಾವೆಲ್ಸ್ ಅಶ್ಶಿ ಬರೀತಾ ಸತಿ ತಸ್ ಜಾವನು ಪೂರ ವಿಷಯ ಏಕ್ ನಮೂನೆ ಮಳೆ ಡಿಜಿಟಲ್ ಲಾಯ್ಕ ಎಸ್
1: ವೈಟ್ ಎಸ್ ಸೊ ಡಿಜಿಟಲ್ ಅಂತೆ ಸ್ವಲ್ಪ ಜನ ಬರ ಪೆನ್ನದವ್ರು ಬರೇ ನಿಜಲ್ಲ ರೀ ಕಂಪ್ಯೂಟರ್ ಅಂತ ಕಿ ಮೊಬೈಲ್ ಅಂತ ಕಿ ಬೋರು ಅನ್ನೋ ತಂಗಿ ಲೈಕ್ ಅಭಿಪ್ರಾಯ ಗಲ್ಚಿತ್ಲು ಮುಖರ ಐಲೇಚಿ
0: ತೇಂಚಿ ತಂಕ ಬರೋ ಸ್ಕಿಲ್ ಐತ ಡೆವಲಪ್ ಕೋರಂಗೆ ಅತ್ಲ ಪ್ಲಸ್ ಆ ತಮ್ಮಿ ಬರೀಲಲ್ಲೇ ಹೇ ಕಸನೆ ಕಾಣಿಕ ತನ್ನ ಅಭಿಪ್ರಾಯ ಗಲ್ಚಿಕಿ ಮಳರಿ ಏಕ್ ನಮೂನೆ ಏಕ್ ಸಾಹಿತ್ಯ ಕಸ್ಕಸ ಜಾವಕ ಏ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಪೂರ ಪುಸ್ತಕ ಚ ಪ್ರಮೋಷನ್ ಹಾಕ ಜಾವೋ ಏಕ ವಿಂಗಡ್ ವಿಷಯ ಜಲ್ಲರಿ ಮಸ್ತ್ ಹೆಲ್ಪ್ ಐ ಜಲ್ಲಲ ಎಸ್
1: ತಶಿಚಿ ಮಮ್ಮ ಅತ್ತ ನವೇ ಬರೈತಲ್ಲ ಕೊನೆಯಾಸ್ಲರಿ ಮಳರಿ ಕೆಲವು ಜನಕ್ಕ ಬೊರಚಕ್ಕ ತುಂಬಿ ಸಂಗ್ಲವರಿ ತುಮ್ಕೈತ ಬೈ ಅಸಿಲ್ಲ ಹಾವು ಬರೀಲ್ಲ ಮಿಗಿಲ್ ಬಗ್ಗೆ ಕಸನೆ ಲೆಕ್ತಕ್ಕಿ ಮುಂಚೆಕ್ ಬೈ ಖಂಡಿತ ಜೌನ್ ಅಸ್ತ ಸೊ ತಶಿ ನವೇ ಕೊನೆ ಬರೈತಲ್ಲಸ್ಲರಿ ತಂಕ ತುಂಬಿ ಲೈಕ್ ದೋನುತ್ತರ ಕಸನ್ ಸಂಗು ಆಶ್ ಪಾವತಿ
0: ಬರೋಚ್ ಪಶಿ ಪೂಡೆ ತನ್ನ ಮಸ್ತ್ ವಾಜ್ಯುಕ ಈತ ಮಳರಿ ಬರೋಚ್ ಮಳರ್ ತಂತು ಮಸ್ತ್ ವಿಷಯ ಇಟ್ ಶುಡ್ ಬಿ ಎ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ನೃತ ಬರತ್ನ ಮಳರಿ ಏಕ ಹಾವು ಕೋಣ ಬರೈತಾಸ ಹಾವು ಕಸನ್ ಬರೈತಾಸ ಹೇ ಏಕ ಅವೇರ್ನೆಸ್ ಜಾವಕ ಅನಿ ಲಾಯ್ಕ್ ವಿಷಯ ಇತ ಇತ ಮಳಾರಿ ಅಮ್ಮಿತೆ ದಾನ್ ಕಸಕ್ಕಿ ಬರೋಂಗೆಲ್ಲ ಮಾಡ್ಸೋಂಗ್ ಅತ್ತಾಚೆ ರೀಡರ್ಸ್ ಮಸ್ತ್ ಮಳ ಕ್ರಿಟಿಸಿಸಮ್ ಮಂಚೆ ತೈಂಚೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಮಳವರಿ ಅಸ್ತೆ ತಶ್ ಜಾವನು ತೆ ಕ್ರಿಟಿಸಿಸಮ್ ಅಕ್ಕ ಅಮ್ಮಿ ರೆಡಿ ಅಸ್ಕ ತಶ್ ಜಾವನ ಅವೇರ್ನೆಸ್ ಅಸ್ಕ ಏ ಕಸನ್ ಬರೈತಾಸ ಅತಿ ಮಾಡ್ಸೋಂಗ್ ನಾನು ತೆ ಬರೋಚ ಅನಿಕೈತೆ ಡೆವಲಪ್ ಜಾವಕ ಜಲ ಅಥವಾ ಅಮ್ಮಿ ಬರೀಲಲ್ಲ ತುಂಬಿ ವಜು ಕಮಾಂಡ್ ಜಲರ್ತೆ ಇಟ್ ಶುಡ್ ಬಿ ಇನ್ ಎ ರೀಡಬಲ್ ಫಾರ್ಮ್ಯಾಟ್ ಮಳರಿ ಸರಾಗ ಜವನು ವಜು ಸುನ್ ವರ್ತಸಲ್ಲಿ ಕಲೆ ಅಸ್ಕತೆ ತೆ ಫ್ಲೋ ಅಸ್ಕತೆ ಬ್ರೇಕ್ ಜಾಯ್ನ ತಶಿ ಇದ್ದೆ ಪ್ರೆಸೆಂಟ್ ಜಾವ್ ಕಮಾಂಡ್ ಜಲರಿ ಆಮ್ಕತೆ ಕೊನೆ ಅಮ್ಮಿ ಬರೋಚ ಹಾತ್ ದೋರ್ ಸಿಕೋಚ ಜಾಯ್ನ ಯಾಕೆ ತುಂಗಲ್ ಮನ ತಶಿ ಬರೇ ಮಾಡು ಗಲು ಜಾಯ್ನ ತಶಿ ಜನ್ ತುಂಬಿ ತೆ ವಜಿಲರ್ ಮಾತ್ರ ತುಂಬಿ ಮಸ್ತ್ ವಜು ಕಜತ್ತ ತೆ ವಜಿಲ್ಲರ್ ಮಾತ್ರ ತುಮ್ಕತೆ ಭಾಷೆ ಶುದ್ಧತೆ ಭಾಷಾ ಶುದ್ಧತೆ ಮಾಡ್ತತಿ ಐಕೆ ರೈಟಿಂಗ್ ಫಾರ್ಮ್ಯಾಟ್ ಕಶಿ ಮಾಡ್ಸಂಗ್ ಅಂತ ಇಂಪ್ರಿಂಟ್ ಜಾವನು ಎತ್ತ ತಶ್ ಜಾವನು ಏ ಏಕ ವಜ್ಜು ಹಾವ್ ಮೇನ್ ಸಕ್ಕಡ ಪಶಿ ಇಂಪಾರ್ಟೆಂಟ್ ಆವ್ ಮಂಚಿ ತುಂಬಿ ವಜ್ಜೆ ಅತಿ ಮಾಡ್ಸಂಗ್ ವಜಿಲ ಮಾತ್ರ ತುಮ್ಕತೆ ಬರೋಚ್ ಕಶಿ ಮಾಡ್ಸಂಗ್ ಅನ್ ಕಳ್ಚೆ
1: ತಶಿ ಕಾಮತ್ ಮಮಕ ಬರೋಚೆ ಸೋಣು ವಿಂಗಡ್ ಕಸನ್ ಆಸಕ್ತಿ ಚೇಕ ಕ್ಷೇತ್ರ ಸಂಗ್ತ
0: ದೃಶ್ಯ ಮಾಧ್ಯಮ ಮಕ್ಕಿದ್ನೇ ಏಕ್ ಅಟ್ರಾಕ್ಷನ್ ಅಂತೆ ಮಳರಿ ಫಿಲ್ಮ್ ಲ್ಯಾಂಡ್ ಮಳರಿ ಆಕ್ಟಿಂಗ್ ಸ್ಕೋಪ್ ನೈ ಬರೋಚೆ ಹಕ್ಕ ಒಚ್ಚುಕ ಮಾಡ ಸಾಂತುಲನೆ ಮಕಾಶ ಸಿಲ ಜಲರಿ ಘರ ವಾತಾವರಣ ತಕ್ಕ ಪೂರಕ ಜಾವನು ಸಪೋರ್ಟ್ ಜಾಯ್ನಿ

ಇದೀಗ ಧಡ್ಕನ್ ಚಿತ್ರದ ಗೀತೆ ಹಾಡಿದ್ದಾರೆ ನಸರತ್ ಫತೇ ಅಲಿ ಖಾನ್ ಮತ್ತು ಸಂಗಡಿಗರು. ಸಮೀರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಇದೀಗ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ದಿಲ್ ಚಾಹತಾ ಹೇ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಶಂಕರ್ ಇಶಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈಗ 6:10 ಭಕ್ತಿಗೀತೆಗಳು, 6:50 ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯಿ ಗಿಡಗಳು ಕುರಿತು ಜಿಪಿ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 7:45 ಸಮಾಚಾರ ದರ್ಶನ. 8:00 ಇಂಗ್ಲಿಷ್ ಯುವವಾಣಿ. ಏನುಪೋಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಕೇಳುವಿರಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕನ್ನಡ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಆಧರಿಸಿದ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಸ್ವರ್ಣದಾಸ್ ಮತ್ತು ಲಿಖಿತಾ ಎಂಪಿ ಪ್ರಸ್ತುತಿ, ಸುಜಾತಾ ಎಫ್ ತಳವಾರ್. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಎಚ್ಎಂ ಸ್ಮಿತಾ ಮತ್ತು ಸಿಂಧು ಅವರಿಂದ ದ್ವಂದ್ವ ವಾಯ್ಲಿನ್ ವಾದನ. ಇನ್ನು ನಾಳಿನ ಕಾರ್ಯಕ್ರಮಗಳು. ಬೆಳಗ್ಗಿನ ಪ್ರಸಾರ 5:55 ಆರಂಭ. 6:10 ವಂದನ ಭಕ್ತಿಗೀತೆಗಳು. 6:30 ಚಿಂತನ ಮುನಿರಾಜ ರೆಂಜಾಳ ಅವರಿಂದ. 6:40 ತತ್ವಪದ. 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಕೆ ಸದಾನಂದ ಭಟ್. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ವೃಂದಗಾನದಲ್ಲಿ ಭಾವಗೀತೆಗಳು. 7:45 ರಾಗರಂಜನೆ ಕನ್ನಡ ಚಿತ್ರಗೀತೆಗಳು. 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ಕಾರ್ಯಕ್ರಮ. ವಾರದ ಅತಿಥಿ ಭಾಗವಹಿಸುವವರು ತುಳುನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯ ಹಿರಿಯ ವಿದ್ವಾಂಸರು ಕೆಎಲ್ ಕುಂಡಂತಾಯ. 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ರಾಜಾರಾಮ್ ಪಾಲಿಮಸ್ ಕೋಟೇಶ್ವರ. 9:05 ವರ್ಲ್ಡ್ ಪ್ರೆಸ್ ಫ್ರೀಡಂ ಡೇ ಕುರಿತ ಕಾರ್ಯಕ್ರಮ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 9:30 ಚಿತ್ರಗೀತೆಗಳು. 10:00 ಬಾಲವೃಂದ ರೇಡಿಯೋ ಕ್ಲಾಸ್ ರೂಮ್ ವಿಷಯ ಮಕ್ಕಳ ಹಕ್ಕುಗಳು. ನಡೆಸಿಕೊಡುವವರು ಯುವ ವಕೀಲರಾಗಿರುವ ಅತಿಶೇಯ ಜೈನ್ ವಿದ್ಯಾರ್ಥಿಗಳು ಸುಮುಖ್ ಭಟ್ ಹಾಗೂ ಭಾರ್ಗವಿ. 10:30 ಕಥಾಕಾಲಕ್ಷೇಪ ಆರ್ ಗುರುರಾಜುಲು ನಾಯ್ಡು ಅವರಿಂದ. ಪ್ರಸಂಗ ಶ್ರೀಕೃಷ್ಣ ಗಾರುಡಿ. 12:05 ವನಿತಾ ವಿಹಾರ ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ನೀಲಿಕ್ರಾಂತಿ ಕುರಿತು ಮಾಹಿತಿ ಕೇಳುವಿರಿ. 1:20 ಸ್ವರಮಾಧುರ್ಯ ಮೌನೇಶ್ ಕುಮಾರ್ ಚಾವಣಿ ಹಾಡಿರುವ ವಚನಗಳು. 1:30 ಚಕೋರಿ ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ನಾಟಕ ಬಿಳಿ ಲಡ್ಡು ಮೂಲ ಹಿಂದಿ ರಾಜೀವ್ ಶರ್ಮಾ, ಕನ್ನಡಕ್ಕೆ ಅನುವಾದ ಡಾಕ್ಟರ್ ಮಾಧವಿ ಎಸ್ ಭಂಡಾರಿ, ನಿರ್ಮಾಣ ಲತೀಶ್ ಪಾಲ್ದಾನೆ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: will take on France for a place in the finals of the Thomas Cup 2026 at Horsens in Denmark today. And with that, we end this news bulletin.
1: ಆಕಾಶವಾಣಿ ಮಂಗಳೂರು. ಈಗ ಭಕ್ತಿಗೀತೆಗಳು, ಬೆಳ್ಳೂರು ಸಹೋದರಿಯರು ಹಾಡಿರುವ ಪುರಂದರದಾಸರ ರಚನೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಪೋಗದಿರಲೋ ರಂಗ ಬಾಗಿಲಿಂದ ಆಚೆಗೆ.

0: ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪಶ್ಚಿಮ ಬಂಗಾಳಸ್ಯ ದ್ವಯೋಃ ವಿಧಾನಸಭಾಕ್ಷೇತ್ರಯೋಃ 15 ಮತದಾನ ಕೇಂದ್ರೇಷು ಪುನರ್ಮತದಾನೆ ಅಪರಾಹ್ನ ತ್ರಿವಾದನ ಪರ್ಯಂತಂ 270% ಅಧಿಕಂ ಮತದಾನಂ ಸಮಂಕಿತಂ. ನಿರ್ವಾಚನಾಯೋಗೇನ ಪಶ್ಚಿಮ ಬಂಗಾಳರಾಜ್ಯೆ ಸುರಕ್ಷಾಯಾಃ ಸುದೃಢೀಕರಣಾಯ ಸಹೈವ ಮತಗಣನಾ ಕೇಂದ್ರಾಣಾಂ ಪರಿತಃ ಶಾಂತಿ ವ್ಯವಸ್ಥಾಯಾಃ ಪರ್ಯವೇಕ್ಷಣಾಯ 65% ಮತಗಣನಾ ನಿರೀಕ್ಷಕಾಃ 77 ಆರಕ್ಷಕ ನಿರೀಕ್ಷಕಾಶ್ಚ ನಿಯೋಜಿತಾಃ. ಛತ್ತೀಸ್ಗಢ ರಾಜ್ಯ ಕಾಂಕೇರ ನಾರಾಯಣಪುರ ಜನಪದ ಸೀಮ್ನಿ ಐಇಡಿ ವಿಸ್ಫೋಟನೇರ್ ಸುರಕ್ಷಾಬಲಸ್ಯ ತ್ರಯಃ ಕರ್ಮಚಾರಿಣಃ ವೀರಗತಿಂ ಅವಾಪ್ನುವನ್ ಏಕಶ್ಚ ವ್ರಣಿತೋ ಜಾತಃ. ಐಪಿಎಲ್ ಕ್ರಿಕೆಟ್ ಸ್ಪರ್ಧಾಯಾಂ ಅದ್ಯ ಸಾಯಂ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ತಥಾ ಮುಂಬೈ ಇಂಡಿಯನ್ಸ್ ದಲಂ ಇತ್ಯನಯೋಃ ಮಧ್ಯೆ ಪ್ರತಿಸ್ಪರ್ಧಾ ಭವಿಷ್ಯತಿ. ಅಥ ವಾರ್ತಾಃ ವಿಶದೀಕೃತ್ಯ. ಪಶ್ಚಿಮ ಬಂಗಾಳೆ ದಕ್ಷಿಣ 24 ಜನಪದಸ್ಯ 15 ಮತದಾನ ಕೇಂದ್ರೇಷು ಪುನರ್ಮತದಾನಂ ಸಂಪನ್ನಂ. ಅಸ್ಮಿನ್ ಮಗರಾಹಾಟ್ ಪಶ್ಚಿಮ ಕ್ಷೇತ್ರಸ್ಯ 11 ಕೇಂದ್ರಾಣಿ ತಥಾ ಡೈಮಂಡ್ ಹಾರ್ಬರ್ ಕ್ಷೇತ್ರಸ್ಯ 4 ಮತದಾನ ಕೇಂದ್ರಾಣಿ ಸಮ್ಮಿಲಿತಾನಿ ಸಂತಿ. ಅಂತಿಮ ಸೂಚನಾಯಾಃ ಪ್ರಾಪ್ತಿಂ ಯಾವತ್ 270.14% ಮತದಾನಂ ಸಮಂಕಿತಾನಿ. ಉಭಯೋಃ ವಿಧಾನಸಭಾಕ್ಷೇತ್ರಯೋಃ ಮತದಾನಂ ಪ್ರಾಯಃ ಶಾಂತಿಪೂರ್ಣಂ ಸಮಭವತ್. ಸಂಬದ್ಧ ನಿರ್ವಾಚನಾಧಿಕಾರಿಣಾಂ ತಥಾ ಪರ್ಯವೇಕ್ಷಕಾಣಾಂ ಪ್ರತಿವೇದನಾನಾಂ ಆಧಾರೇಣ ನಿರ್ವಾಚನಾಯೋಗೇನ ಇದಂ ಪುನರ್ಮತದಾನಂ ಆದಿಷ್ಟಂ. ವಿಗತ ಮಾಸಸ್ಯ 39 ದಿನಾಂಕೇ ವಿಧಾನಸಭಾ ನಿರ್ವಾಚನಸ್ಯ ದ್ವಿತೀಯ ಚರಣೆ ಅಸ್ಮಿನ್ ಮತದಾನ ಕೇಂದ್ರೇ ಮತದಾನಂ ಸುಸಂಪನ್ನಂ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸಮೇಶು ತಥೈವ ಪುದುಚೇರಿ ಸಂಘರಾಜ್ಯ ಕ್ಷೇತ್ರೇ ಜಾತಾನಾಂ ವಿಧಾನಸಭಾ ನಿರ್ವಾಚನಾನಾಂ ಮತಗಣನಾ ಸೋಮವಾಸರೆ ಭವಿಷ್ಯತಿ. ಅಸಮರಾಜ್ಯಸ್ಯ 27.1%, ಕೇರಳಸ್ಯ 40.1%, ಸಹೈವ ಪುದುಚೇರಿ ರಾಜ್ಯಸ್ಯ 30 ಆಸನಾನಾಂ ಕೃತೆ ಏಪ್ರಿಲ್ ಮಾಸಸ್ಯ 9 ದಿನಾಂಕೇ ಮತದಾನಂ ಅಭವತ್. ತಮಿಳುನಾಡು ರಾಜ್ಯಸ್ಯ 34.2% ವಿಧಾನಸಭಾಕ್ಷೇತ್ರಾಣಾಂ ತಥಾ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಪ್ರಥಮಚರಣಸ್ಯ 50.1% ಕೃತೆ ಏಪ್ರಿಲ್ ಮಾಸಸ್ಯ 23 ದಿನಾಂಕೇ ಮತದಾನಂ ಅಭವತ್. ನಿರ್ವಾಚನಾಯೋಗೇನ ಪಶ್ಚಿಮ ಬಂಗಾಳ ರಾಜ್ಯ ಅತಿರಿಕ್ತ ಗಣನಾ ಪರ್ಯವೇಕ್ಷಕಾಃ ಆರಕ್ಷಕ ಪರ್ಯವೇಕ್ಷಕಾಶ್ಚ ನಿಯೋಜಿತಾಃ. ಗಣನಾ ಪರ್ಯವೇಕ್ಷಕಾಣಾಂ ಸಹಾಯಂ ಕರ್ತುಂ ಆಹತ್ಯ 65% ಯಾವತ್ ಅತಿರಿಕ್ತ ಗಣನಾ ಪರ್ಯವೇಕ್ಷಕಾಃ ನಿಯೋಜಿತಾಃ ಸಂತಿ. 77 ಆರಕ್ಷಕ ಪರ್ಯವೇಕ್ಷಕಾಃ ಸುರಕ್ಷಾ ವ್ಯವಸ್ಥಾಯಾಃ ಸುದೃಢೀಕರಣಾಯ ಗಣನಾ ಕೇಂದ್ರಾಣಾಂ ಪರಿತಃ ವಿವಿಧಿ ವ್ಯವಸ್ಥಾ ಸಂಸ್ಥಾಪನಾಯ ನಿರೀಕ್ಷಣಾಯ ಚ ನಿಯೋಜಿತಾಃ. ಛತ್ತೀಸ್ಗಢ ರಾಜ್ಯೆ ಕಾಂಕೇರ ನಾರಾಯಣಪುರ ಜನಪದ ಸೀಮ್ನಿ ಐಇಡಿ ವಿಸ್ಫೋಟನೆ ಸುರಕ್ಷಾಬಲಸ್ಯ ತ್ರಯಃ ಕರ್ಮಚಾರಿಣಃ ವೀರಗತಿಂ ಅವಾಪ್ನುವನ್ ಏಕಶ್ಚ ವ್ರಣಿತೋ ಜಾತಃ. ಇಯಂ ಘಟನಾ ತದಾ ಸಮಭವತ್ ಯದಾ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್ ಇತ್ಯಸ್ಯ ಕರ್ಮಚಾರಿಣಃ ಏಕಸ್ಯ ವಿಸ್ಫೋಟಕ ಯಂತ್ರಸ್ಯ ನಿಷ್ಕ್ರಿಯಕರಣೆ ನಿರತಾಃ ಆಸನ್. ಆರಕ್ಷಕ ವಿಭಾಗಾತ್ ಪ್ರಾಪ್ತ ಸೂಚನಾನುಸಾರಂ ಛೋಟ್ ಬೇಠಿಯಾ ಥಾನಾ ಕ್ಷೇತ್ರಾಂತರ್ಗತಂ ಮೈನ್ ಶೋಧನಂ ಕ್ಷೇತ್ರ ಪ್ರಭುತ್ವಂ ತಥಾ ಅನ್ವೇಷಣ ಅಭಿಯಾನಸ್ಯ ಏಕಂ DRG ದಲಂ ನಿಯುಕ್ತಮಾಸೀತ್. ಅಭಿಯಾನಕಾಲೆ ಯದಾ IED ಉಪಕರಣಂ ನಿಷ್ಕ್ರಿಯತೆ ಸ್ಮ ತದಾ ತಸ್ಯ ವಿಸ್ಫೋಟಃ ಸಮಭವತ್. ವಿಸ್ಫೋಟನೇನ್ ನಿರೀಕ್ಷಕಃ ಸುಖರಾಮ್ ವಾಟಿ ತಥಾ ಕೃಷ್ಣಕೋಮರಾ ಏವಂ ಸಂಜಯ್ ಗಢಪಾಲೆ ಇತ್ಯೇತೆ ಗಂಭೀರರೂಪೇಣ ವ್ರಣಿತಾಃ ಅಭವನ್. ಯೈಹಿ ಅನಂತರಂ ಪ್ರಾಣತ್ಯಾಗಃ ಕೃತಃ. ಅನ್ಯಃ ವ್ರಣಿತಃ ಆರಕ್ಷಕಃ ಪರಮಾನಂದ ಕೋಮರ ಚಿಕಿತ್ಸಾಲಯೇ ಉಪಚಾರಾಧೀನಃ ವರ್ತತೆ. ಬಸ್ತರ ಕ್ಷೇತ್ರಸ್ಯ ಆರಕ್ಷಕ ಮಹಾನಿರೀಕ್ಷಕಃ ಸುಂದರರಾಜ್ ಪಿ ಇತ್ಯನೇನ ಪ್ರೋಕ್ತಂ ಯತ್ ಆತ್ಮಸಮರ್ಪಣಂ ಕೃತವತಾಂ ಮಾವೋವಾದಿನಾಂ ತಥಾ ಅನ್ಯ ಸ್ರೋತಸಾಂ ಆಧಾರೇಣ ಗತಮಾಸೇಷು ಬಸ್ತರ ಜನಪದೆ ಬೃಹತ್ ಸಂಖ್ಯಾಯಾಂ IED ಉಪಕರಣಾನಿ ಪ್ರಾಪ್ತಾನಿ ನಿಷ್ಕ್ರಿಯಂಚ ಕೃತಾನಿ.

ಸಂಸ್ಕೃತವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೇ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ AIR ಚಲದೂರಭಾಷೀಯತಂತ್ರಾಂಶೇ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಲೋಕಸಭಾಧ್ಯಕ್ಷೇಣ ಓಮವಿರಲಾವರ್ಯೇಣ ಷಡ್ವಿಂಶತ್ಯಧಿಕದ್ವಿಸಹಸ್ರ ಸಪ್ತವಿಂಶತ್ಯಧಿಕದ್ವಿಸಹಸ್ರವರ್ಷಯೋಃ ಕೃತೆ ಚತುರ್ಣಾಂ ಸಂಸದೀಯ ಸಮಿತೀನಾಂ ಪುನರ್ಗಠನಂ ಕೃತಂ. ಲೋಕಸಭಾಯಾಃ ಭಾಜಪಾ ಸದಸ್ಯಃ ಡಾಕ್ಟರ್ ಸಂಜಯ ಜಾಯಸವಾಲಃ ಪ್ರಾಕ್ಕಲನ ಸಮಿತೇಃ ಅಧ್ಯಕ್ಷತ್ವೇನ ನಿಯುಕ್ತಃ. ಸಾರ್ವಜನಿಕ ಉಪಕ್ರಮ ಸಮಿತ್ಯಾಃ ನೇತೃತ್ವಂ ಭಾಜಪೇತಿ ದಲಸ್ಯ ಸಾಂಸದಃ ವೈಜಯಂತ್ಯ ಪಾಂಡ್ಯಾ ಕರಿಷ್ಯತಿ. ವಿರಲಾವರ್ಯಃ ಲೋಕಸಭಾಯಾಃ ಕಾಂಗ್ರೆಸ್ ಸದಸ್ಯಂ ಕೆಸಿ ವೇಣುಗೋಪಾಲಂ ಲೋಕಲೇಖಾ ಸಮಿತ್ಯಾಃ ಅಧ್ಯಕ್ಷತ್ವೇನ ನಿಯುಕ್ತವಾನ್. ಅನುಸೂಚಿತ ಜಾತಿ ಅನುಸೂಚಿತ ಜನಜಾತಿ ಕಲ್ಯಾಣ ಸಮಿತ್ಯಾಃ ನೇತೃತ್ವಂ ಲೋಕಸಭಾಯಾಃ ಭಾಜಪಾ ಸದಸ್ಯಃ ಫಗ್ಗನ್ ಸಿಂಗ್ ಕುಲಸ್ತೆ ವರ್ಯೇಣ ಭವಿಷ್ಯತಿ. ಗುಜರಾತ್ ರಾಜ್ಯಸ್ಯ ಸೂರತ್ನಗರೆ ವೈಬ್ರೆಂಟ್ ಗುಜರಾತ್ ಕ್ಷೇತ್ರೀಯ ಶಿಖರ ಸಮ್ಮೇಳನಂ ಸಂಪನ್ನಂ. ಅಸ್ಮಿನ್ ತಾವತ್ ತ್ರಿಪಂಚಾಶತ್ ಸಹಸ್ರಾಧಿಕ ತ್ರಿಲಕ್ಷ ಕೋಟಿ ರೂಪ್ಯತೋಪ್ಯಧಿಕಾನಾಂ ದ್ವಿನವತ್ಯಧಿಕ ಸಪ್ತಶತಾಧಿಕ ದ್ವಿಸಹಸ್ರ ಸಹಮತಿ ಜ್ಞಾಪನ ಪ್ರಪತ್ರೇಷು ಹಸ್ತಾಕ್ಷರಂ ಅಭವತ್. ಅಸ್ಯ ಶಿಖರ ಸಮ್ಮೇಳನಸ್ಯ ಸಮಾಪನ ಸತ್ರಂ ಸಂಬೋಧಯನ್ ಕೇಂದ್ರೀಯ ಮಂತ್ರಿ ಜೆ ಪಿ ನಡ್ಡಾ ಅವದತ್ ಯತ್ ಭಾರತೇನ ವೈಶ್ವಿಕಾಪೂರ್ತಿ ಶೃಂಖಲಾಯಾಃ ಬಾಧಾಃ ಅವಸರೇಷು ಪರಿವರ್ತಯಿತ್ವಾ ಆತ್ಮನಿರ್ಭರ ಉತ್ಪಾದನ ಕೇಂದ್ರ ರೂಪೇಣ ಸಮೇಧನೀಯಂ. ತೇನ ಸಬಲಂ ಪ್ರೋಕ್ತಂ ಯತ್ ದೇಶಸ್ಯ ಉತ್ಪಾದನ ಕ್ಷಮತಾಯಾಃ ಸಂವರ್ಧನಂ ಸ್ಥಾಯಿತ್ವಸ್ಯ ನಿರ್ಮಾಣಂಚ ದೇಶಸ್ಯ ಸರ್ವೋಚ್ಚ ಪ್ರಾಥಮಿಕತಾ ಅಸ್ತಿ. ತೇನ ಅಗ್ರೆ ಪ್ರೋಕ್ತಂ ಯತ್ ಏತಾದೃಶಾಣಿ ಕ್ಷೇತ್ರೀಯ ಸಮ್ಮೇಳನಾನಿ ವಿಕಸಿತ ಭಾರತಸ್ಯ ಲಕ್ಷ್ಯಂ ಪ್ರಾಪ್ತುಂ ಮಹತಿಂ ಭೂಮಿಕಾಂ ನಿರ್ವಹಂತಿ. ಅತ್ರಾವಸರೆ ಉಪಸ್ಥಿತಾನ್ ಜನಾನ್ ಸಂಬೋಧಯನ್ ಗುಜರಾತ್ ರಾಜ್ಯಸ್ಯ ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಅವದತ್ ಯತ್ ಅಸ್ಮಿನ್ ಸಮ್ಮೇಳನೆ ಹಸ್ತಾಕ್ಷರೀಕೃತೈ ಸಂಧಿಭಿಃ ಆಗಾಮಿ ತ್ರಿಷು ವರ್ಷೇಷು ದ್ವಿದಶಮಲವ್ ದ್ವ್ಯಶೀತಿ ಲಕ್ಷ ಯುವಾನಃ ಪ್ರತ್ಯಕ್ಷೋದ್ಯೋಗಸ್ಯ ಅವಸರಾನ್ ಪ್ರಾಪ್ಸ್ಯಂತಿ. ಭಾರತಸ್ಯ ಸರ್ವೋಚ್ಚ ನ್ಯಾಯಾಲಯನ ಪಶ್ಚಿಮ ಬಂಗಾಳ ನಿರ್ವಾಚನೆ ಮತಗಣನಾ ಪರ್ಯವೇಕ್ಷಕತ್ವೇನ ಕೇವಲಂ ಕೇಂದ್ರ ಸರ್ವಕಾರಸ್ಯ ಕರ್ಮಚಾರಿಣಾಂ ನಿಯುಕ್ತೌ ನಿರ್ವಾಚನಾಯೋಗಸ್ಯ ನಿರ್ಣಯೆ ಹಸ್ತಕ್ಷೇಪಂ ನಿರಾಕೃತಂ. ನ್ಯಾಯಮೂರ್ತಿನ ಪಿ ಎಸ್ ನರಸಿಂಹ ತಥಾ ನ್ಯಾಯಮೂರ್ತಿನ ಜಯಮಾಲ್ಯ ಬಾಗಚಿ ಇತ್ಯನಯೋಃ ಪೀಠೇನ ನಿರ್ದಿಷ್ಟಂ ಯತ್ ಆಯೋಗಸ್ಯ ದಿಶಾನಿರ್ದೇಶಾನಾಂ ಕಠೋರತಯಾ ಪಾಲನಂ ಭವೇತ್. ಅಯಂ ನಿರ್ಣಯಃ ತೃಣಮೂಲ ಕಾಂಗ್ರೆಸ್ ದಲಸ್ಯ ಕೃತೆ ಏಕಃ ಮಹತ್ತರಃ ಆಘಾತಃ ಅಸ್ತಿ ಯೇನ ಅಸ್ಯ ನಿರ್ಣಯಸ್ಯ ವಿರೋಧಃ ಕೃತಃ ಆಸೀತ್. ನ್ಯಾಯಾಲಯಸ್ಯ ವಿಚಾರ ವಿಮರ್ಶಕಾಲೆ ನ್ಯಾಯಮೂರ್ತಿನ ಬಾಗಚಿ ಇತ್ಯಮುನಾ ಪ್ರೋಕ್ತಂ ಯತ್ ಅಧಿಕಾರಿಣಾಂ ಚಯನಸ್ಯ ಅಧಿಕಾರಃ ನಿರ್ವಾಚನಾಯೋಗಸ್ಯ ಪಾರ್ಶ್ವೇ ಏವ ವರ್ತತೆ. ತೇನ ಏತದಪಿ ಪ್ರೋಕ್ತಂ ಯತ್ ಪ್ರತ್ಯೇಕಂ ಮತಗಣನಾಪೀಠಿಕಾಯಾಂ ಪೂರ್ವಮೇವ ಅಭಿಕರ್ತಾರಃ ಪರ್ಯವೇಕ್ಷಕಾಃ ತಥಾ ನಿರೀಕ್ಷಕಾಃ ಉಪಸ್ಥಿತಾಃ ಭವಂತಿ. ಏವಂ ಸ್ಥಿತೌ ಕೇಂದ್ರ ಕರ್ಮಚಾರಿಣಾಂ ಉಪಸ್ಥಿತ್ಯಾಃ ವಿಷಯೆ ದರ್ಶಿತಾನಾಂ ಚಿಂತನಾನಾಂ ಉಪರಿ ತೇನ ಪ್ರಶ್ನಚಿಹ್ನಮಪಿ ಉತ್ಥಾಪಿತಂ. ಉತ್ತರ ಪ್ರದೇಶೇ ಸಪ್ತವಿಂಶತ್ಯಧಿಕದ್ವಿಸಹಸ್ರತಮ ವರ್ಷಸ್ಯ ಗೃಹಸೂಚ್ಯಾಂ ಕೇಂದ್ರಿತಂ ಜನಗಣನಾಯಾಃ ಪ್ರಥಮಂ ಚರಣಂ ಅಸ್ಮಿನ್ ಮಾಸೇ ದ್ವಾವಿಂಶತಿಃ ದಿನಾಂಕೇ ಆರಭ್ಯತೆ. ಮೇ ಮಾಸಸ್ಯ ಸಪ್ತಮ ದಿನಾಂಕಾತ್ ಸ್ವಗಣನಾಯಾಃ ಸೌವಿಧ್ಯಂ ಪ್ರಾಪ್ಯತೆ. ಲಖನೌ ನಗರೆ ವಾರ್ತಾಹರ ಸಮ್ಮೇಳನೆ ಸೆನ್ಸಸ್ ಆಪರೇಷನ್ಸ್ ಇತ್ಯಸ್ಯ ರಾಜ್ಯ ನಿರ್ದೇಶಿಕಾ ತಥಾ ಮುಖ್ಯ ಪ್ರಧಾನ ಸೆನ್ಸಸ್ ಅಧಿಕಾರಿಣಾ ಶೀತಲವರ್ಮಾ ಇತ್ಯನಯಾ ಪ್ರೋಕ್ತಂ ಯತ್ ನಾಗರಿಕಾಃ ಅಸ್ಯ ಮಾಸಸ್ಯ ಸಪ್ತಮ ದಿನಾಂಕಾತ್ ಆಧಿಕಾರಿಕ ಜಾಲಪಟಲೆ ಪಂಜೀಕರಣಂ ಕೃತ್ವಾ ಸ್ವಗಣನಾ ಸೌಕರ್ಯಸ್ಯ ಮಾಧ್ಯಮೇನ ಭಾಗಂ ಗ್ರಹೀತುಂ ಶಕ್ನುವಂತಿ. ಪ್ರಕ್ರಿಯಾಂ ಸಮಾಪ್ಯತೆ ಏಕಂ ವಿಶಿಷ್ಟಂ ಕೂಟಸಂಕೇತಂ ಪ್ರಾಪ್ಸ್ಯಂತಿ ಯಚ್ಚ ಗೃಹಗಣನಾಯಾಃ ಸಮಯೆ ಪ್ರಗಣಕೇನ ಸಹ ಅವಶ್ಯಂ ವಿನಿಮಯೀಕರಣೀಯಂ. ಸೂಚನಾ ಪ್ರಸಾರಣ ಮಂತ್ರಾಲಯಃ ಸಂಪ್ರೇಷಣ ವಿಶೇಷಜ್ಞಂ ಪ್ರಸೂನ ಜೋಶಿ ಇತ್ಯಮುಂ ಭಾರತಸ್ಯ ಸಾರ್ವಜನಿಕ ಸೇವಾ ಪ್ರಸಾರಕಸ್ಯ ಪ್ರಸಾರ ಭಾರತಿ ಇತ್ಯಸ್ಯ ಅಧ್ಯಕ್ಷತ್ವೇನ ನಿಯುಕ್ತವಾನ್. ಶ್ರೀಜೋಶಿನಃ ಕೃತಿತ್ವೇ ಸಮಾದೃತಾನಿ ಚಲಚ್ಚಿತ್ರ ಗೀತಾನಿ ವಿಜ್ಞಾಪನ ಅಭಿಯಾನಾನಿ ಸಾಮಾಜಿಕ ಅನುರಣಿತ ಕಥಾಕಥನಾನಿ ಚ ಸಂತಿ. ಭಾರತ ಸರ್ವಕಾರೇಣ ಸ್ವನಾಗರಿಕಾಣಾಂ ಕೃತೆ ತಕ್ಷಣ ಆಪತ್ಸೂಚನಾ ಸೇವಾಯೈ ಸ್ವದೇಶೀಯ ತಂತ್ರಜ್ಞಾನಸ್ಯ ಉಪಯೋಗೇನ ಸ್ವಸ್ಯ ಪ್ರಕೋಷ್ಠ ಪ್ರಸಾರ ವ್ಯವಸ್ಥಾ ಸಮಾರಬ್ಧಾ. ತಸ್ಮಿನ್ನೇವ ಕ್ರಮೇ ಅದ್ಯ ಮಧ್ಯಾಹ್ನೆ ನಾಗರಿಕಾಣಾಂ ಚಲದೂರಭಾಷೆಯ ಯಂತ್ರೇಷು ಪರೀಕ್ಷಣಾರ್ಥಂ ಧ್ವನಿಸೂಚನೆಯ ಸಹ ಸಂದೇಶಾಃ ಪ್ರೇಷಿತ.

0: ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಅದ್ಯ ಸಾಯಂಕಾಲೆ ಸಾರ್ಧ ಸಪ್ತವಾದನೆ ಚೆನ್ನೈ ನಗರೆ ಮುಂಬೈ ಇಂಡಿಯನ್ಸ್ ದಲಂ ಸಮ್ಮುಖೀ ಕರಿಷ್ಯತಿ ಇತಿ ವಾರ್ತಾಃ.
1: ಆಕಾಶವಾಣಿ ಮಂಗಳೂರು. ಈಗ ವಿಎಸ್ ವಿಜಯರಾಘವನ್ ಮತ್ತು ಕಸ್ತೂರಿ ಶಂಕರ್ ಹಾಡಿರುವ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯೊಂದನ್ನು ಕೇಳೋಣ. ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ.

ಇದುವರೆಗೆ ವಿಎಸ್ ವಿಜಯರಾಘವನ್ ಮತ್ತು ಕಸ್ತೂರಿ ಶಂಕರ್ ಹಾಡಿರುವ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆಯೊಂದನ್ನು ಕೇಳಿದಿರಿ.

ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
7: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.
8: ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ.
9: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
10: ಅಮ್ಮ, ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
11: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ.

0: ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
2: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
3: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
5: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ. ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕಲ್ಲೇಟೀರ ಕುಟುಂಬಕ್ಕೆ ತಂಡಕ್ಕೆ ಜಯ. ರಾಜ್ಯ ಸರ್ಕಾರಕ್ಕೆ 3 ವರ್ಷಗಳು ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮಾವೇಶ ಆಯೋಜಿಸಲಾಗುತ್ತಿದ್ದು, ರಾಜ್ಯಾದ್ಯಂತ 2 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ಅಭೂತಪೂರ್ವ ಯಶಸ್ವಿ ಯೋಜನೆಗಳ ಅನುಷ್ಠಾನ ಮತ್ತಿತರ ಇಲಾಖೆಗಳ ಪ್ರಗತಿ ದರ್ಶನ ಕುರಿತ ವಸ್ತು ಪ್ರದರ್ಶನ ನಡೆಯಲಿದೆ. ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವಿಯ ನಾಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದು ಸರ್ಕಾರ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈಸೂರಿನಲ್ಲಿ ಇಂದು ಆರೋಪಿಸಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬೆಂಬಲಿಗರು ದೆಹಲಿಯಲ್ಲಿ ಬೀಡು ಬಿಟ್ಟು ಅಧಿಕಾರಕ್ಕಾಗಿ ಹಂಬಲಿಸುತ್ತಿದ್ದಾರೆ, ಆದರೆ ರಾಜ್ಯದ ಜನತೆಯ ನೆರವಿಗೆ ಧಾವಿಸುತ್ತಿಲ್ಲ ಎಂದು ದೂರಿದರು. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ. ವ್ಯಾಪಕ ಭ್ರಷ್ಟಾಚಾರಗಳಿಂದಾಗಿ ಅಧಿಕಾರಿಗಳ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲದಂತಾಗಿದೆ ಎಂದರು. ಇದೇ 9ರಂದು ಚಿತ್ರದುರ್ಗದಲ್ಲಿ ನಡೆಯಲಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ಸಾರ್ವಜನಿಕ ಜೀವನದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ದತೆಗಳು ನಡೆಯುತ್ತಿದ್ದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಯುವಜನತೆಯ ಆಶೋತ್ತರ ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿದ್ದು ಎಲ್ಲಾ ರೀತಿಯ ನೆರವು ಒದಗಿಸುತ್ತಿದೆ ಎಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವಿಶ್ವವಿದ್ಯಾಲಯದ ನೂತನ ಮುಖ್ಯ ಪ್ರವೇಶದ್ವಾರ ಉದ್ಘಾಟನೆ ಹಾಗೂ ಮಂಡ್ಯ ಯುವ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನತೆ ಶಿಕ್ಷಣವನ್ನು ಗಂಭೀರವಾಗಿ ಪರಿಗಣಿಸಿ ಮುನ್ನಡೆದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಬಹುದು ಎಂದರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆ ರಾಜ್ಯದಲ್ಲೇ 5ನೇ ಸ್ಥಾನವನ್ನು ಪಡೆಯುವ ಮೂಲಕ ಗುಣಮಟ್ಟದ ಸಾಧನೆಯನ್ನು ಮಾಡಿದೆ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶ್ರಮ ದೊಡ್ಡದು ಎಂದರು. ಶಾಸಕ ಪಿ ರವಿಕುಮಾರ್ ಗಣಿಗ ಮಾತನಾಡಿ, ರಾಜ್ಯದಲ್ಲಿ ಎಲ್ಲೂ ಇರದ ಆಪಲ್ ಲ್ಯಾಬ್ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರುವುದು ಹೆಮ್ಮೆಯ ಸಂಗತಿ. ಶೀಘ್ರದಲ್ಲೇ ಸುಸಜ್ಜಿತ ಕ್ರೀಡಾಂಗಣ ಹಾಗೂ ಉತ್ತಮ ಕ್ಯಾಂಟೀನ್ ಮತ್ತು ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗುವುದು ಎಂದರು. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ ವಿಶ್ವವಿಖ್ಯಾತ ದೇವಸ್ಥಾನಗಳು

0: ಕಲ್ಯಾಣಿಗಳು ಮತ್ತು ಭಾವಿಗಳ ಪುನರುಜ್ಜೀವನಗೊಳಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದ್ದಾರೆ. ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಲಕ್ಕುಂಡಿಯ ಶಿಲ್ಪ ಕಲಾಕೃತಿಗಳ ವೈಭವವನ್ನು ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಲಕ್ಕುಂಡಿ ಗ್ರಾಮದಲ್ಲಿರುವ ದೇವಾಲಯಗಳು, ಕಲ್ಯಾಣಿಗಳು ಮತ್ತು ಭಾವಿಗಳ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ಕೈಗೊಂಡು ಅದಕ್ಕೆ ಸೂಕ್ತ ಅನುದಾನ ಬಿಡುಗಡೆ ಮಾಡಿದೆ ಎಂದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಶಾಸಕ ಸಿಸಿ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯ ನಾಪೋಕ್ಲು ಗ್ರಾಮದಲ್ಲಿ ಕಳೆದ ಒಂದು ತಿಂಗಳಿನಿಂದ ನಡೆದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಯ ಫೈನಲ್ ಪಂದ್ಯಾಟದಲ್ಲಿ ಕುಲ್ಲೇಟೀರ ಕುಟುಂಬ ತಂಡವು ಜಯಗಳಿಸಿದೆ. ಇಂದು ನಡೆದ ರೋಚಕ ಫೈನಲ್ಸ್ನಲ್ಲಿ ಚಪ್ಪುಡೀರ ತಂಡವನ್ನು 3-1 ಗೋಲುಗಳ ಅಂತರದಿಂದ ಕುಲ್ಲೇಟೀರ ತಂಡವು ಮಣಿಸಿ ಚೇನಂಡ ಕಪ್ ಹಾಕಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಫೈನಲ್ ಪಂದ್ಯಾಟವನ್ನು ಕೇಂದ್ರದ ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಸಂಸದ ಯದುವೀರ್ ಒಡೆಯರ್, ಶಾಸಕ ಎಎಸ್ ಪೊನ್ನಪ್ಪ, ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಿಕೆ ಬೋಪಣ್ಣ ಸೇರಿದಂತೆ ಹಲವು ಗಣ್ಯರು ವೀಕ್ಷಿಸಿದರು. ಕೊಡವ ಸಮುದಾಯದಲ್ಲಿ ಹಾಕಿ ಕ್ರೀಡೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ 26 ವರ್ಷಗಳ ಹಿಂದೆ ಕರಡ ಗ್ರಾಮದಲ್ಲಿ ಪಾಂಡಂಡ ಕುಟ್ಟಪ್ಪ ಅವರ ವಿನೂತನ ಪರಿಕಲ್ಪನೆಯಾಗಿ ಜಾರಿಗೊಂಡ ಕುಟುಂಬಗಳ ನಡುವೆ ಹಾಕಿ ಪಂದ್ಯಾಟ ಇದೀಗ ಯಶಸ್ವಿ 26ನೇ ವರ್ಷವನ್ನು ಪೂರೈಸಿದೆ. ಈ ವರ್ಷ ದಾಖಲೆಯ 383 ಕುಟುಂಬ ತಂಡಗಳ 3,600 ಆಟಗಾರರು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದರು. ಮುಂದಿನ ವರ್ಷ ಅಜ್ಜಿ ಕುಟೀರ ಕುಟುಂಬದವರು ಹಾಕಿ ಪಂದ್ಯಾಟವನ್ನು ಆಯೋಜಿಸಲಿದ್ದಾರೆ. ದೇಶದ ಪ್ರಗತಿಯಲ್ಲಿ ಕಾರ್ಮಿಕರ ಕೊಡುಗೆ ಅಪಾರವಾಗಿದ್ದು ಅವರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಹೇಳಿದ್ದಾರೆ. ಯಾದಗಿರಿಯಲ್ಲಿ ಇಂದು ನೋಂದಾಯಿತ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ ವಿತರಿಸಿ ಮಾತನಾಡಿದ ಅವರು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಇಲಾಖೆಯಲ್ಲಿ ಹಲವು ಸುಧಾರಣೆಗಳನ್ನು ತರಲಾಗಿದ್ದು ಕಾರ್ಮಿಕರ ಅನುಕೂಲಕ್ಕಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದರು. ಜಿಲ್ಲೆಯ ಯುವ ಕಾರ್ಮಿಕರು ಉದ್ಯೋಗಕ್ಕಾಗಿ ನಗರಗಳಿಗೆ ವಲಸೆ ಹೋಗದೆ ಸ್ಥಳೀಯವಾಗಿ ಲಭ್ಯವಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಬೇಸಿಗೆಯ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ಗಮನಹರಿಸಬೇಕು ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 289 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಲಾಗಿದ್ದು 256 ಕಡೆ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದರು. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಸೂಕ್ತ ಕ್ರಮವಹಿಸಬೇಕೆಂದು ಸೂಚಿಸಿದರು. ಪ್ರಯಾಣಿಕರ ಸಾಮರ್ಥ್ಯ ಮತ್ತು ಅನುಕೂಲತೆಯನ್ನು ಹೆಚ್ಚಿಸಲು ನೈರುತ್ಯ ರೈಲ್ವೆಯು ಕೆಲವು ರೈಲುಗಳಿಗೆ ಹೆಚ್ಚುವರಿ ಬೋಗಿಗಳ ಸೇರ್ಪಡೆಗೆ ನಿರ್ಧರಿಸಿದೆ. ಪ್ರತಿ ರೈಲಿಗೂ ತಲಾ 1 ಎಸಿ 3 ಟೈರ್ ಬೋಗಿ, 3 ಸ್ಲೀಪರ್ ಕ್ಲಾಸ್ ಬೋಗಿ, 1 ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಸೇರಿಸಲಾಗುವುದು ಎಂದು ನೈರುತ್ಯ ರೈಲ್ವೆ ಹೇಳಿಕೆಯಲ್ಲಿ ತಿಳಿಸಿದೆ. ಯಶವಂತಪುರ ವಿಜಯಪುರ, ಯಶವಂತಪುರ ದೈನಂದಿನ ಎಕ್ಸ್ಪ್ರೆಸ್ ರೈಲುಗಳಿಗೆ 5 ಹೆಚ್ಚುವರಿ ಬೋಗಿಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ಇದರೊಂದಿಗೆ ಒಟ್ಟು ಬೋಗಿಗಳ ಸಂಖ್ಯೆ 13-18 ಏರಿಕೆಯಾಗಿದೆ. ಈ ಪರಿಷ್ಕೃತ ಬದಲಾವಣೆ ಯಶವಂತಪುರದಿಂದ ಮೇ 8 ಮತ್ತು ವಿಜಯಪುರದಿಂದ ಮೇ 9 ಜಾರಿಗೆ ಬರಲಿದೆ. ಯಶವಂತಪುರ ಹಿಂದೂಪುರ, ಯಶವಂತಪುರ ಕಾಯ್ದಿರಿಸದ ವಿಶೇಷ ಎಕ್ಸ್ಪ್ರೆಸ್ ರೈಲಿನ ಬೋಗಿಗಳ ಸಂಖ್ಯೆಯನ್ನು ಸಹ 13-18 ಹೆಚ್ಚಿಸಲಾಗಿದೆ. ಪರಿಷ್ಕೃತ ಯೋಜನೆಯು ಇದೇ 10 ಯಶವಂತಪುರ ಮತ್ತು ಹಿಂದೂಪುರ ಎರಡೂ ಕಡೆಗಳಿಂದ ಜಾರಿಗೆ ಬರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಒಣಹವೆ ಇತ್ತು. ಮೈಸೂರು ಪಿಟಿಒನಲ್ಲಿ 4, ನಾಗಮಂಗಲ 3, ಬೆಂಗಳೂರು ನಗರ ಜಿಲ್ಲೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 43.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ರಾಜ್ಯಾದ್ಯಂತ ಗರಿಷ್ಠ ತಾಪಮಾನದಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರಕ್ಕೆ 3 ವರ್ಷ, ಇದೇ 20ರಂದು ತುಮಕೂರಿನಲ್ಲಿ ಬೃಹತ್ ಸಮಾವೇಶ ಆಯೋಜನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರಿಂದ ನಾಳೆ ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ. ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಕುಸಿತ, ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಬಿವೈ ವಿಜಯೇಂದ್ರ ಆರೋಪ. ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ತೆರೆ, ಫೈನಲ್ನಲ್ಲಿ ಕುಲ್ಲೇಟೀರ ಕುಟುಂಬ ತಂಡಕ್ಕೆ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಮಂಗಳೂರು.
4: ಕಿಸಾನ್ ವಾಣಿ ಕಿಸಾನ್ ವಾಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ.
5: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯಿ ಕೃಷಿ ಕುರಿತು ಮಂಗಳೂರಿನ ಜಿಪಿ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್.
3: ಎಲ್ಲ ಕೃಷಿಕ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಮಂಗಳೂರಿನ ಶ್ರೀ ಜಿಪಿ ಶೆಣೈ ಅವರ ಮನೆಗೆ ಬಂದಿದ್ದೇವೆ. ಇವರು ತಾರಸಿ ಕೃಷಿಯ ಬಗ್ಗೆ, ಅದರಲ್ಲಿ ಬೆಳೆದ ಗಿಡಗಳ ಬಗ್ಗೆ ಹಾಗೂ
2: ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯ್ ಕೃಷಿ ಎಂಬ ವಿಚಾರವಾಗಿ
3: ಅವರ ಅನುಭವಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಸರ್.
4: ನಮಸ್ಕಾರ.
3: ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
4: ಥ್ಯಾಂಕ್ ಯು
3: ಸರ್. ತಮಗೆ ಈ ತಾರಸಿ ಕೃಷಿಯ ಬಗ್ಗೆ ಒಲವು ಹೇಗೆ ಬಂತು? ಅಂದ್ರೆ ತಾವು ಬ್ಯಾಂಕ್ ಉದ್ಯೋಗಿಯಾಗಿ ಇದ್ದವರು, ಈಗ ಈ ಕೃಷಿ ಇದರಲ್ಲಿ ಇದರ ಬಗ್ಗೆ ಆಸಕ್ತಿ ಹೇಗೆ ಬಂತು?
4: ತಾರಸಿ ಕೃಷಿಗಿಂತ ಮೊದಲು ಕೃಷಿಯಲ್ಲಿ ಆಸಕ್ತಿ ಹುಟ್ಟಿದ್ದು ಬ್ಯಾಂಕಿನಲ್ಲಿ. ನಮಗೆ ರೂರಲ್ ಪೋಸ್ಟಿಂಗ್ ಮಾಡಿದ್ರು ಇಂದಿರಾ ಗಾಂಧಿ ಅವರ ಟೈಮ್ನಲ್ಲಿ. ಪ್ರಮೋಷನ್ ಬೇಕಂತಾದ್ರೆ, ಮ್ಯಾನೇಜರ್ ಆಗ್ಬೇಕಂತಾದ್ರೆ ರೂರಲ್ ಏರಿಯಾಕ್ಕೆ, ಅಂದ್ರೆ ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡಬೇಕು 2 ವರ್ಷ ಕಂಪಲ್ಸರಿ ಅಂತೇಳಿ ಬಂತು. ಆ ಟೈಮಲ್ಲಿ ನಾನು ಕೊಡಗು ಡಿಸ್ಟ್ರಿಕ್ಟ್ನ ಅಮ್ಮತ್ತಿ ಅಂತೇಳಿ ಗ್ರಾಮಕ್ಕೆ ಹೋದೆ. ಅದು ಒಂದು ಸಣ್ಣ ಬ್ರಾಂಚು, ಒಂದು ಮ್ಯಾನೇಜರು, ಒಂದು ಅಕೌಂಟೆಂಟು, 2 ಕ್ಲಾರ್ಕು, 1 PO ಅಷ್ಟೇ. ಆ ಏರಿಯಾದಲ್ಲಿ 700 ಮಂದಿ ಮಾತ್ರ ವಾಸವಾಗಿದ್ದರು ಆಗಿನ ಕಾಲದಲ್ಲಿ. ಅವರೆಲ್ಲರೂ ಪ್ಲ್ಯಾಂಟರ್ಸ್ ಆಗಿದ್ರು, ಅಂದರೆ ಕೃಷಿಯಲ್ಲಿ ತೊಡಗಿಕೊಂಡವರು. ಆವಾಗ ನನಗೆ ಕೃಷಿಯ ವಿಚಾರದಲ್ಲಿ, ಅಷ್ಟರವರೆಗೆ ನಾನು ಕಾಫಿ ಅಂತ ಮಾಡಿ ಕುಡಿದದ್ದು ಮಾತ್ರ ಗೊತ್ತು. ಮನೆಯಲ್ಲಿ ಕಾಫಿ ಮಾಡಿ ಕೊಟ್ರೆ ಅದನ್ನು ಕುಡಿಯೋದು ಮಾತ್ರ ಗೊತ್ತಿತ್ತು. ಅಲ್ಲಿ ಹೋದ ಮೇಲೆ ಆ ಕಾಫಿ, ಕುಡಿಯುವಂತ ಕಾಫಿ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದನ್ನು ಹೇಗೆ ಬೇಸಾಯ ಮಾಡಿ ಬೆಳೆ ಮಾಡಿ ನಮ್ಗೆ ಕೊಡ್ತಾರೆ ಅಂತ ಹೇಳುವಂತ ವಿಚಾರದಲ್ಲಿ ನನಗೆ ಆಸಕ್ತಿ ಶುರುವಾಯ್ತು. ಅಂದ್ರೆ ಆ ಬೆಳೆಗೆ ನಾವು ಲೋನ್ ಕೊಟ್ಟು ಬೆಳೆಸಬೇಕಿತ್ತು, ಅಗ್ರಿಕಲ್ಚರ್ ಲೋನ್ ಅಂತೇಳಿ ಕೊಟ್ಟು ಬೆಳೆಸಬೇಕಿತ್ತು. ಆ ಟೈಮ್ನಲ್ಲಿ ಮೊದಲಿಗೆ ಅಗ್ರಿಕಲ್ಚರ್ ಲೋನ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ನವರು, ಕೇಂದ್ರ ಸರ್ಕಾರದವರು ಎಲ್ಲಾ ಬ್ಯಾಂಕುಗಳಿಗೆ ಆಜ್ಞೆ ಮಾಡಿದ್ರು. ಆದ್ರಿಂದ ನಮ್ಗೆಲ್ಲ ಸರ್ಕ್ಯುಲರ್ಸ್ ಬಂತು. ಸರ್ಕ್ಯುಲರ್ಸ್ ಪ್ರಕಾರ ನಾವು ವರ್ಷ ವರ್ಷ ಇಂತಿಷ್ಟು ಅಮೌಂಟ್ ಅನ್ನು ಕೃಷಿಕರಿಗೆ ಸಾಲವಾಗಿ ಕೊಡಬೇಕು, ಕಂಪಲ್ಸರಿಯಾಗಿ ಕೊಡಬೇಕು ಅಂತೇಳಿ ಆಜ್ಞೆ ಬಂತು. ಅದರ ಪ್ರಕಾರ ನಾವೆಲ್ಲ ಕೃಷಿಕರಿಗೆ ಲೋನ್ ಕೊಡಬೇಕಾದ್ರೆ ನಮ್ಗೆ ಕೃಷಿ ವಿಚಾರ ಗೊತ್ತಿರೋದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ಕೃಷಿಕರು ನಮ್ಮನ್ನು ಅಡ್ಡದಾರಿಗೆ ಎಳೆಯುವ ಚಾನ್ಸ್.

0: ಇರುತ್ತೆ. ಅದಕ್ಕಾಗಿ ನಾವು ಅವರು ಹೇಗೆ ಬೆಳೀತಾರೆ, ಎಷ್ಟು ಖರ್ಚು ಉಂಟು, ಎಷ್ಟು ಸಮಯ ಹೋಗುತ್ತೆ, ಅದಕ್ಕೆ ಎಲ್ಲಿಂದ ಅದಕ್ಕೆ ದುಡ್ಡು ಬರುತ್ತೆ, ಅವ್ರು ಯಾರಿಗೆ ಮಾರ್ತಾರೆ. ಆವಾಗ ಸೆಂಟ್ರಲ್ ಕಾಫಿ ಬೋರ್ಡ್ ಇತ್ತು, ಕಾಫಿ ಬೋರ್ಡ್ಗೆ ಅವರು ಬೀಜ ಮಾರಬೇಕಿತ್ತು, ಕಾಫಿ ಬೋರ್ಡಿಂದ ನಮಗೆ ದುಡ್ಡು ಬರ್ತಿತ್ತು. ಹಾಗೆ ನನಗೆ ಕೃಷಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಶುರು ಆಯ್ತು.
1: ನೀವು ಸಾಮಾನ್ಯ ಈಗ ಇಲ್ಲಿ ಎಷ್ಟು ವರ್ಷಗಳಿಂದ ತಾರಸಿ ಕೃಷಿ ಮಾಡ್ತಾ ಇದ್ದೀರಿ ಸರ್?
0: ಈಗ ನಾನು ಫಸ್ಟ್ ರಿಟೈರ್ ಆದ ಮೇಲೆ ಮನೆ ಕಟ್ಟಿ 25 ವರ್ಷ ಆಯ್ತು. 27 ವರ್ಷ

0: ವರ್ಷಗಳಿಂದ ತಾರಸಿ ಕೃಷಿ ಮಾಡ್ತಾ ಇದ್ದೀರಿ ಸರ್?
1: ಈಗ ನಾನು ಫಸ್ಟ್ ರಿಟೈರ್ ಆದ ಮೇಲೆ ಮನೆ ಕಟ್ಟಿ 25 ವರ್ಷ ಆಯ್ತು. 27 ವರ್ಷದ ಮುಂಚೆ ರಿಟೈರ್ ಆದೆ, 25 ವರ್ಷ ಆಯ್ತು ಮನೆ ಕಟ್ಟಿ. ಮನೆ ಕಟ್ಟುವಾಗಲೇ ನನಗೆ ತಾರಸಿ ಕೃಷಿ ಮಾಡಬೇಕು ಅಂತ ಹೇಳುವಂತಹದ್ದು ಇಂಟ್ರೆಸ್ಟ್ ಇತ್ತು. ಸಿಟಿಯಲ್ಲಿ ಅದು ನೋಡಿ, ಕೊಡಿಯಾಲ್ ಬೈಲ್ನಲ್ಲಿ ಜಾಗ ಅಂತ ಹೇಳಿದ್ರೆ ಮೊದಲು ಕೂಡ ಬಂಗಾರದ ಬೆಲೆ, ಈಗ ಅದು ಬಂಗಾರ ಅಲ್ಲ ವಜ್ರದ ಬೆಲೆ ಆಗಿದೆ. ಆದ್ರಿಂದ ಜಾಗ ಸಿಗುವುದಿಲ್ಲ. ಸಣ್ಣ ಜಾಗದಲ್ಲಿ ಕೃಷಿ ಮಾಡ್ಬೇಕಂತಾದ್ರೆ ಹೇಗೆ ಮಾಡೋದು ಅಂತೇಳಿ ಆಗ್ಲೇ ನಾನು ಸ್ವಲ್ಪ ಬುಕ್ಸ್ ಎಲ್ಲ ಓದಿ ತಿಳ್ಕೊಂಡೆ. ತಿಳ್ಕೊಂಡು ತಾರಸಿಯಲ್ಲಿ ಕೃಷಿ ಮಾಡಬೇಕು ಅಂತೇಳಿ ಮನಸ್ಸಾಯ್ತು. ಆಗ ಕಾಂಟ್ರಾಕ್ಟರ್ಗೆ ಹೇಳಿದೆ, ನೀವು ಮನೆ ಕಟ್ಟುವಾಗ ನನಗೆ ತಾರಸಿ ಕೃಷಿ ಮಾಡ್ಲಿಕ್ಕೆ ಉಂಟು, ಆದ್ರಿಂದ ನೀವು ತಾರಸಿಯನ್ನು ವಾಟರ್ ಪ್ರೂಫ್ ಮಾಡಿ ತಯಾರು ಮಾಡಬೇಕು, ಆವಾಗ ನನಗೆ ಕೃಷಿ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ಮಾಡಿದೆ. ಈಗ 25 ವರ್ಷ ಆಯ್ತು, ಇಷ್ಟವರೆಗೆ ಲೀಕೇಜ್ ಪ್ರಾಬ್ಲಮ್ ಬರಲಿಲ್ಲ ತಾರಸಿಯಲ್ಲಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದೆ.
0: ಈಗ ನಿಮ್ಮ ತಾರಸಿ ಕೃಷಿಯಲ್ಲಿ, ತಾರಸಿಯಲ್ಲಿ ನೀವು ಏನೇನು ಬೆಳೀತಿದ್ರಿ, ಈಗ ಸದ್ಯಕ್ಕೆ ಏನು ಬೆಳೀತಾ ಇದ್ದೀರಿ?
1: ಈಗ ನಾನು 2 ಮನೆ ಕಟ್ಟಿದ್ದೇನೆ ಹತ್ರ, ಆದ್ರಿಂದ 2 ಮನೆಯಲ್ಲಿ ತಾರಸಿ ಇದೆ. 2 ಮನೆ ಕಟ್ಟುವಾಗಲೂ ತಾರಸಿಯನ್ನು ತಯಾರು ಮಾಡಿದ್ದು, ಆದ್ರಿಂದ ಸುಲಭ ಆಯ್ತು. ಈಗ 1 ತಾರಸಿಯಲ್ಲಿ ಮನೆ ಯೂಸ್ಗೆ ಬೇಕಾದಂತ ಮಲ್ಲಿಗೆ ಮತ್ತೆ ದಾಸವಾಳ ಇದನ್ನೆಲ್ಲ ಬೆಳೆಸ್ತಾ ಇದ್ದೇನೆ. ಹಾಗೇನೆ ಅದರೊಳಗೆ ಬೆಂಡೆ, ಅಲಸಂಡೆ, ಮೆಣಸು, ಮಾಡೆ ಹಾಗಲ, ಹಾಗಲ, ಲಿಂಬೆ ಮತ್ತೆ ಕೆಲವು ಸಣ್ಣ ಫ್ರೂಟ್ ಟ್ರೀಸ್ ಎಲ್ಲ ಹಾಕಿದ್ದೇನೆ. ಇನ್ನೊಂದು ತಾರಸಿಯಲ್ಲಿ ಜಾಸ್ತಿಯಾಗಿ ಸುಲಭದಲ್ಲಿ ಬೆಳೆಯುವಂತ ಡ್ರ್ಯಾಗನ್ ಫ್ರೂಟ್ ಅನ್ನು ಹಾಕಿದ್ದೇನೆ. ಅದಕ್ಕೆ ನಮ್ಮ ಅಟೆನ್ಷನ್ ಜಾಸ್ತಿ ಬೇಕಿಲ್ಲ, ನಮ್ಗೆ ಕೆಲಸ ಏನಿಲ್ಲ, ಅದರಿಂದ 1.5 ವರ್ಷದಲ್ಲಿ ಹಣ್ಣು ಬರ್ಲಿಕ್ಕೆ ಶುರು ಆಗುತ್ತೆ. ಹಣ್ಣು ತೆಗೆಯುವುದು ಮಾತ್ರ ಕೆಲಸ, ಅದಕ್ಕೆ ಸ್ವಲ್ಪ ವರ್ಷ ಗೊಬ್ಬರ ಕೊಟ್ಟರೆ ಆಯ್ತು. ನಾವು ಸಗಣಿ ಗೊಬ್ಬರ, ಕ್ಯಾಸ್ಟರ್ ಕೇಕ್ ಅಂತ ಹೇಳಿದ್ರೆ ಹರಳು ಹಿಂಡಿ ಅದನ್ನು ಹಾಕ್ತೇನೆ, ಮತ್ತೆ ಸ್ವಲ್ಪ ನೀರು ಹಾಕ್ಬೇಕು 2 ದಿನಕ್ಕೊಮ್ಮೆ ಅದಕ್ಕೆ ನೀರು ಹಾಕ್ಬೇಕು, ಅದೊಂದು. ಇನ್ನೊಂದು ಅನಾನಸು ಕೃಷಿ, ಸೋನ್ಸ್ ಫಾರ್ಮ್ ಇಂದ ತಂದ ಅನಾನಸಿನ ಗಿಡಗಳನ್ನು ನೆಟ್ಟು, ಮತ್ತೆ 2 ಹೊರಗಿಂದ ಬಂದ ಗಿಡ ಕೂಡ ಸಿಕ್ಕಿತು. ಆದ್ರಿಂದ ಅನಾನಸು ಕೃಷಿ ಮಾಡ್ತಾ ಇದ್ದೇನೆ ಜಾಸ್ತಿ. ಹೂವಿನ ಗಿಡಗಳಲ್ಲಿ ಎಡೇನಿಯಂ ಹೂ ಇದು ಗಿಡಗಳನ್ನು ಮಾಡ್ತೇನೆ. ಅದು ಹೂ ಅಂತೇಳಿ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅಂದ್ರೆ ಅದನ್ನು ಹೂ ಮಾರ್ಲಿಕ್ಕೆ ಆಗುದಿಲ್ಲ, ಹೂ ಯೂಸ್ ಮಾಡ್ಲಿಕ್ಕೂ ಆಗುದಿಲ್ಲ, ಬಟ್ ಚಂದಕ್ಕಾಗಿ ಅದನ್ನು ಯೂಸ್ ಮಾಡ್ತೇವೆ. ಅದಕ್ಕೆ ಬೆಲೆ ಕೂಡ ತುಂಬಾ ಜಾಸ್ತಿ, ಮತ್ತೆ ಕಸಿ ಕೂಡ ತುಂಬಾ ಸ್ವಲ್ಪ ಕಷ್ಟದ್ದೇ ಕಸಿ, ಸ್ವಲ್ಪ ಜಾಗ್ರತೆ ಬೇಕು, ನೀರು ಬೀಳದಾಗೆ ಎಲ್ಲ ನೋಡ್ಕೊಳ್ಬೇಕಷ್ಟೆ.
0: ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ,
1: ಮತ್ತೆ ಬೇಸಿಗೆಯಲ್ಲಿ ಕೂಡ ನಾವು ನೀರು ಹಾಕುವಾಗ ಅದು ಮೇಲಿಂದ ನೀರು ಹಾಕ್ಲಿಕ್ಕೆ ಇಲ್ಲ, ಗಿಡದ ಮೇಲಿಂದ ನೀರು ಬೀಳ್ಲಿಕ್ಕೆ ಕೂಡದು, ಗಿಡದ ಬುಡಕ್ಕೆ ಮಾತ್ರ ನೀರು ಬೇಕು. ಆದ್ರಿಂದ ಸ್ವಲ್ಪ ಕಷ್ಟದ ಕೃಷಿ,
0: ಜಾಗ್ರತೆ ವಹಿಸಬೇಕಾಗುತ್ತೆ.
1: ಮತ್ತೆ ಹಾಗೇನೆ ನೆಲದಲ್ಲಿ ಸಾಧಾರಣ 50 ತರಹದ ಹಣ್ಣಿನ ಗಿಡಗಳನ್ನು ಹಾಕಿದೆ. 40 ಆಗ್ಬೋದು, 40-45 ಆಗ್ಬೋದು. ಮಾವಿನ ಹಣ್ಣು 4 ಮರಕ್ಕೆ ಮಾವಿನ ಹಣ್ಣು ಆಗುತ್ತೆ, ಮತ್ತೆ ಇನ್ನೊಂದು 3 ಮರ ಹಾಕಿದ್ದೇನೆ, ಇನ್ನು ಹಣ್ಣಾಗ್ಬೇಕಷ್ಟೇ. ಅದು ಕೂಡ ಒಳ್ಳೆ ವೆರೈಟಿ ಮಾವಿನ ಹಣ್ಣು. ಮತ್ತೆ ಹಲಸಿನ ಹಣ್ಣು, ಅದು 1-2 ಮರಕ್ಕೆ ಹಲಸಿನ ಹಣ್ಣು ಆಗುತ್ತೆ, ಇನ್ನೂ 7-8 ಮರಗಳನ್ನು ಹಾಕಿದ್ದೇನೆ ಹಲಸಿದ್ದು, ಅದು ಹಣ್ಣು ಆಗ್ಬೇಕಷ್ಟೇ. ಮತ್ತೆ ಜಾಮೂನು ಮಾತ್ರ 4 ಕಲರ್ ಇದ್ದು ಜಾಮೂನು ವೆರೈಟಿ ಹಾಕಿದ್ದೇನೆ. ಬಾಳೆ ಹಾಕಿದ್ದೇನೆ, ಕೆಲವು ತರದ ಬಾಳೆ ಹಾಕಿದ್ದೇನೆ. ಒಟ್ಟು 40 ಗಿಡ ಹಾಕಿದ್ದೇನೆ, 10-11 ಸೆಂಟ್ ಜಾಗದಲ್ಲಿ, ಇದ್ದ ಜಾಗದಲ್ಲಿ ಕೃಷಿ ಮಾಡಿದ್ದೇನೆ. ಸಾಧಾರಣವಾಗಿ ನಮ್ಮ ಮನೆ ಕಾಡಿನ ಹಾಗೆ ಕಾಣುತ್ತೆ.
0: ಹೌದು ಸರ್. ಈಗ ನೀವು ಹಣ್ಣಿನ ಗಿಡಗಳು ಅಂತ ಹೇಳಿದ್ರೆ, ಇದು ಹೇಗೆ ಕಸಿ ಕಟ್ಟಿದ ಗಿಡಗಳ ಅಥವಾ ನಮ್ಮ ಊರ ಗಿಡಗಳ?
1: ಕಸಿ ಕಟ್ಟಿದ ಗಿಡಗಳು ಅಂದ್ರೆ ನಾನೇ ಕಸಿ ಮಾಡಿದ ಗಿಡಗಳನ್ನು ನಾನು ಯೂಸ್ ಮಾಡಿದ್ದೇನೆ. ಇಲ್ಲಿ ಕೆಳಗೆ ನೆಲದಲ್ಲಿ ಹಾಕ್ಲಿಕ್ಕೆ ಕೂಡ ಅದನ್ನೇ ಯೂಸ್ ಮಾಡ್ತೇನೆ, ತಾರಸಿಯಲ್ಲಿ ಕೂಡ ಅದನ್ನೇ ಯೂಸ್ ಮಾಡ್ತೇನೆ. ನಾನೇ ಕಸಿ ಕಟ್ತೇನೆ, ಕಾಟು ಗಿಡಗಳನ್ನು ತಂದು. ಅದಕ್ಕೆ 2 ತರಹದ ಕೃಷಿ ಮಾಡಬಹುದು. ಒಂದು ವಿ ಕಟ್ ಕೃಷಿ ಹೇಳ್ತೇವೆ, ಕಾಟು ಗಿಡಕ್ಕೆ ಕಸಿ ಗಿಡದ ರೆಂಬೆಯನ್ನು ಕಟ್ ಮಾಡಿ ವಿ ಕಟ್ ಮಾಡಿ ಕೂತ್ಕೊಳಿಸುವಂತಹದ್ದು. ಇನ್ನೊಂದು ಅಪ್ರೋಚ್ ಗ್ರಾಫ್ಟ್ ಅಂತ ಹೇಳ್ತೇವೆ, ಸಾಮೀಪ್ಯ ಕೃಷಿ ಅಂತೇಳಿ ಕನ್ನಡದಲ್ಲಿ ಹೇಳ್ತೇವೆ. ಅದು ಕಾಟು ಗಿಡವನ್ನು ಕಸಿ ಗಿಡಕ್ಕೆ ಸೈಡ್ಗೆ ಬಗಲಿಗೆ ಕಟ್ಟಿ ಅದನ್ನು ಹೊಸ ಗಿಡ ಮಾಡುವಂತಹ ಸಿಸ್ಟಮ್. ಎರಡು

0: ಸಿಸ್ಟಮ್ ಕೂಡ ಮಾಡ್ತಾ ಇದ್ದೇನೆ. ಅದರಿಂದ ಗಿಡ ಮಾಡಿ ತುಂಬಾ ವೆರೈಟಿ ಇದೆ. ಕ್ರೀಪರ್ ಮ್ಯಾಂಗೋ ಅಂತೇಳಿ ಥೈಲ್ಯಾಂಡ್ ವೆರೈಟಿ ಒಂದಿದೆ, ತುಂಬಾ ಡಿಮಾಂಡ್ ಇದೆ ಅದಕ್ಕೆ. ಮತ್ತೆ ಐಶ್ವರ್ಯ ಅಂತೇಳಿ ಒಂದು ಮಾವಿನ ಹಣ್ಣಿದೆ, ಅದು ಮಂಗಳೂರಲ್ಲಿ ಬೇರೆ ಎಲ್ಲಿಯೂ ಇಲ್ಲ ಐಶ್ವರ್ಯ ಮಾವಿನ ಹಣ್ಣು, ಸ್ವಲ್ಪ ಸ್ಪೆಷಲ್ ವೆರೈಟಿ. ಅದನ್ನು ಮಾಡ್ತೇನೆ, ಗಿಡ ಮಾಡ್ತೇನೆ. ಹಾಗೆ ಗಿಡಗಳನ್ನು ಅಪ್ರೋಚ್ ಗ್ರಾಫ್ಟ್ ಅಥವಾ ವಿ ಕಟ್ ಗ್ರಾಫ್ಟ್ ನಲ್ಲಿ ತಯಾರು ಮಾಡಬಹುದು. ಗಿಡ ಕಸಿ ಗಿಡಗಳನ್ನು ತಯಾರು ಮಾಡಬಹುದು, ಹಣ್ಣಿನ ಗಿಡಗಳನ್ನು. ಹೂವಿನ ಗಿಡಗಳನ್ನು ದಾಸವಾಳ ಆದ್ರೆ ಏರ್ ಲೇಯರಿಂಗ್ ಅಂತೇಳಿ ಸಿಸ್ಟಮ್ ಉಂಟು, ಏರ್ ಲೇಯರಿಂಗ್ ಸಿಸ್ಟಮ್ ನಲ್ಲಿ ಹೊಸ ಗಿಡವನ್ನು ತಯಾರು ಮಾಡಬಹುದು.
1: ಸರ್, ಈ ಕಸಿ ಕಟ್ಟುವಿಕೆಗೆ ನಿಮಗೆ ಆಸಕ್ತಿ ಹೇಗೆ ಬಂತು, ಇದರ ಹಿಂದಿರುವ ಅನುಭವ ಹೇಳಬಹುದಾ?
0: ಕಸಿ ಕಟ್ಟುವ ಆಸಕ್ತಿ ಅಂತ ಹೇಳಿದ್ರೆ, ನನಗೆ ನಮ್ಮ ಫ್ರೆಂಡ್ ಒಬ್ರು ಮೂಡಬಿದ್ರೆಯಿಂದ ಕೆಲವು ಸ್ಪೆಷಲ್ ವೆರೈಟಿಯ ಮಾವಿನ ಹಣ್ಣಿನ ಗಿಡಗಳನ್ನು ತಂದುಕೊಟ್ರು. ಆಗ ಅದರದ್ದು ಗಿಡಗಳನ್ನು ಮಾಡಬೇಕಾದ್ರೆ ಹೇಗೆ ಮಾಡೋದು ಅಂತ ಹೇಳಿಕೊಂಡು, ಹೆಚ್ಚಾಗಿ ನಾವೆಲ್ಲ ಇದನ್ನೆಲ್ಲ ಯೂಟ್ಯೂಬ್ ನಲ್ಲಿ ನೋಡ್ತೇವೆ, ಯೂಟ್ಯೂಬ್ ನಲ್ಲಿ ನೋಡಿಕೊಂಡು ಸ್ಟಾರ್ಟ್ ಮಾಡಿದೆ. ಅದು ಮೊದಲಿಗೆ ಸಕ್ಸಸ್ ಆಗುವುದಿಲ್ಲ, ಒಂದು ಎರಡು ಮೂರು ಫೇಲ್ಯೂರ್ ಆದ ಮೇಲೆ ಮತ್ತೆ ಸಕ್ಸಸ್ ಆಗ್ಲಿಕ್ಕೆ ಶುರು ಆಯ್ತು. ಒಮ್ಮೆ ಸಕ್ಸಸ್ ಆದ್ರೆ ಮತ್ತೆ ಅದಕ್ಕೆ
1: ಉತ್ಸಾಹ
0: ಬರುತ್ತೆ, ಮತ್ತೆ ಜಾಸ್ತಿ ಮಾಡ್ಲಿಕ್ಕೂ ಆಗುತ್ತೆ. ಹಾಗೇನೆ ನಾನೊಂದು ಹಸಿರು ಬುಟ್ಟಿ ಅಂತೇಳಿ ಗ್ರೂಪ್ ನಲ್ಲಿದ್ದೇನೆ. ನಾವು ವರ್ಷಕ್ಕೆ ಎರಡು ಸರ್ತಿ ಸೇಲ್ ಇಡ್ತೇವೆ, ಆನ್ಲೈನ್ ಸೇಲ್ ಇಡ್ತೇವೆ. ಹಾಗೆ ಅವರಿಗೆ ಬೇಕಾದಾಗೆ ನಾನು ಕಸಿ ಗಿಡಗಳನ್ನು ತಯಾರು ಮಾಡಬೇಕಾಗತ್ತೆ, ಕೇಳ್ತಾರೆ ಎಲ್ಲರು, ಆದ್ರಿಂದ ಮಾಡ್ತೇನೆ.
1: ಸರ್, ಈಗ ಒಂದು ಗಿಡಕ್ಕೆ ಕಸಿ ಕಟ್ಟಿದಾಗ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಎಷ್ಟು ಸಮಯ ತಗಲತ್ತೆ?
0: ಮೂರು ತಿಂಗಳಲ್ಲಿ ರೆಡಿ ಆಗುತ್ತೆ, ಗಿಡ ರೆಡಿ ಆಗುತ್ತೆ.
1: ನೀವು ಯಾವ್ಯಾವ ಗಿಡಗಳಿಗೆಲ್ಲ ಕಸಿ ಕಟ್ಟಿದ್ದೀರಿ ಅಂತ ಹೇಳ್ಬಹುದು?
0: ಮಾವು, ಹಲಸು, ಲಿಂಬೆ, ಮತ್ತೆ ದಾಸವಾಳ, ಮತ್ತೆ ಮಲ್ಲಿಗೆ, ಪಾರಿಜಾತ.
1: ಸರ್, ಈಗ ನಿಮ್ಮ ಈ ಇಷ್ಟು ಕಸಿ ಕಟ್ಟುವುದರಲ್ಲಿ ಇಷ್ಟು ವರ್ಷದ ಅನುಭವಗಳಿರುವ ಕಾರಣ, ಯಾರಿಗಾದ್ರೂ ಉತ್ಸಾಹಿ ಕಸಿ ಕಟ್ಟುವವರು ಇರುವವರಿಗೆ ಇದ್ದವರಿಗೆ ಏನ್ ಹೇಳ್ತೀರಿ?
0: ಕಸಿ ಕಟ್ಟುವುದು ಮೊದಲಿಗೆ ಕಷ್ಟದ ಕೆಲಸ. ಹತ್ತು ಸರ್ತಿ ಕಸಿ ಕಟ್ಟಿದ ಮೇಲೆ, ಮತ್ತೆ ಕಸಿ ಕಟ್ಟುವ ವಿಧಾನ ಬೇರೆ ಬೇರೆ ಇರುವುದರಿಂದ ಹತ್ತು ಕಸಿ ಕಟ್ಟಿದ ಮೇಲೆ ಸಕ್ಸಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಷ್ಟಾಗುವಾಗ ಈಗ ಹೊಸ ಪೀಳಿಗೆ ಏನಾಗುತ್ತೆ, ಓಹ್ ಸತ್ತೋಗ್ಲಿ, ಇದು ನಾಲ್ಕು ಸರ್ತಿ ಆಯ್ತು, ಐದು ಸರ್ತಿ ಆಯ್ತು, ಬರುವುದಿಲ್ಲ ಇದು ಅಂತ ಹೇಳಿ ಬಿಟ್ಬಿಡ್ತಾರೆ. ಆದ್ರಿಂದ ನಾವೇನ್ ಮಾಡ್ತೇವೆ, ನರ್ಸರಿಗೆ ಹೋಗಿ ಗಿಡ ತಗೊಂಡು ಬರ್ತೇವೆ. ಸುಲಭ ವಿಧಾನದಲ್ಲಿ ಗಿಡ ತಗೊಂಡ್ ಬರ್ತೇವೆ. ಆ ಸುಲಭ ವಿಧಾನದಲ್ಲಿ ತಂದ ಗಿಡ ಯಾವ ಗಿಡ, ಏನು ಫ್ರೂಟ್ ಅದು, ಹೇಗೆ ಕೊಡುತ್ತೆ ಅಂತ ಹೇಳುವಂತದ್ದು ಗೊತ್ತಿರೋದಿಲ್ಲ. ಆದ್ರಿಂದ ಕಸಿ ಕಟ್ಟುವುದು ತುಂಬಾ ಕಷ್ಟದ ಕೆಲಸ. ಅದು ಒಮ್ಮೆ ನಮ್ಮ ಕೈ ಚಳಕ ಸರಿಯಾಗಿ, ಕೈ ಅದಕ್ಕೆ ಸರಿಯಾಗಿ ಕಟ್ಟಿ ಬರ್ಲಿಕ್ಕೆ, ಗಿಡ ಬರ್ಲಿಕ್ಕೆ ಶುರುವಾಗುವಾಗ ಬಹಳ ಖುಷಿ ಆಗುತ್ತೆ. ಅದರ ನಂತರ ಅದು ಕಟ್ತಾ ಇರೋದು, ಗಿಡ ಮಾಡ್ತಾ ಇರೋದು, ಸೇಲ್ ಮಾಡ್ತಾ ಇರೋದು, ಆಗ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ.
1: ತಾಳ್ಮೆ ಬೇಕು ಅಂತಿಲ್ಲ. ಇವತ್ತಿನ ದಿನಗಳಲ್ಲಿ ಪುಟ್ಟ ಪುಟ್ಟ ಜಾಗಗಳಲ್ಲಿ ಪುಟ್ಟ ಗಿಡಗಳಲ್ಲೇ ಫಲ ಬರುವುದು ಸಹ ಒಂದು ರೀತಿಯ ಕ್ರಾಂತಿ ಅಂತ ಹೇಳ್ಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂತ ಸರ್?
0: ಇತ್ತೀಚಿನ ದಿನಗಳಲ್ಲಿ ಗಿಡಗಳನ್ನು, ಕುಬ್ಜ ಗಿಡಗಳನ್ನು ಮಾಡಿ ಅದರಲ್ಲಿ ಫ್ರೂಟ್ ಬರುವಂತಹದ್ದು, ಹಣ್ಣು ಬರುವಂತಹದ್ದು ಸಾಧಾರಣ ನೀವು ಎಲ್ಲಿಯಾದ್ರೂ ನೋಡಿರಬಹುದು. ನಾವು ಅದನ್ನು ಬಾನ್ಸಾಯಿ ಅಂತೇಳಿ ಕರೀತೇವೆ. ಮಂಗಳೂರಿನಲ್ಲಿ ಬಾನ್ಸಾಯಿ ಮಾಡುವವರು ಬಹಳ ಕಮ್ಮಿ, ಮತ್ತೆ ಅದಕ್ಕೆ ಸೇಲ್ ಪ್ರೈಸ್ ಕೂಡ ಬಹಳ ಕಮ್ಮಿ. ಆದ್ರಿಂದ ಬಾನ್ಸಾಯಿ ಇಂಟ್ರೆಸ್ಟ್ ಕಮ್ಮಿ ಮಂಗಳೂರಲ್ಲಿ. ಆದರೆ ಮುಂಬೈ, ಡೆಲ್ಲಿ, ಲಕ್ನೋ ಇಲ್ಲೆಲ್ಲ ಜಾಗದ ಕೊರತೆಯಿಂದ, ಮುಂಬೈಯಲ್ಲಿ ಜಾಗದ ಕೊರತೆ, ಬೆಂಗಳೂರಿನಲ್ಲಿ ಕೂಡ ಜಾಗದ ಕೊರತೆಯಿಂದ ಬಾನ್ಸಾಯಿ ಗಿಡಗಳಿಗೆ ತುಂಬಾ ಡಿಮಾಂಡ್ ಇದೆ. ಆದ್ರಿಂದ ಅದನ್ನು ಮಾಡುವವರು ಜಾಸ್ತಿ ಆಗಿದ್ದಾರೆ, ಅದಕ್ಕೆ ಅವರಿಗೆ ತಕ್ಕ ಬೆಲೆ ಕೂಡ ಕೊಡುವವರು ಇದ್ದಾರೆ. ಬಾನ್ಸಾಯಿ ಮಾಡಬೇಕಂತ ಕಲಿಬೇಕಂತ ಆದ್ರೆ ಅದಕ್ಕೆ ಎರಡು ಪುಸ್ತಕಗಳು ಸಿಗುತ್ತವೆ. ಒಂದು ದ ಆರ್ಟ್ ಆಫ್ ಗ್ರೋಯಿಂಗ್ ಅಂಡ್ ಕೀಪಿಂಗ್ ಮಿನಿಯೇಚರ್ ಟ್ರೀಸ್ ಅಂತೇಳಿ ಬಾನ್ಸಾಯಿ ಅಂತೇಳಿ ಪೀಟರ್ ಚಾನ್ ಅಂತೇಳಿ ಅವರು ಹೊರಗಿನವರು, ಜಪಾನ್ ಬಾನ್ಸಾಯಿ ಆರ್ಟಿಸ್ಟ್ ಅವರು. ಅವರು ಜಪಾನಿಂದ ಹೊರಗೆ ಬಂದು ಈ ಪುಸ್ತಕವನ್ನು ಬರೆದಿದ್ದಾರೆ. ಆದ್ರಿಂದ ಆ ಪುಸ್ತಕವನ್ನು ತಕೊಂಡ್ರೆ ನಿಮ್ಗೆ ಬೇಕಾದ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ, ಹೇಗೆ ಮಾಡುವುದು ಬಾನ್ಸಾಯಿ ಮಾಡುದು ಅಂತೇಳಿ. ಇನ್ನೊಂದು ಕೋಲಿನ್ ಲೂಯಿಸ್ ಅಂತೇಳಿ, ಇದು ಕೂಡ ಫಾರಿನ್ ಆಥರ್, ಬಾನ್ಸಾಯಿ ಎ ಕೇರ್ ಮ್ಯಾನ್ಯುವಲ್ ಅಂತೇಳಿ ಬರೆದಿದ್ದಾರೆ. ಅದನ್ನು ಕೂಡ ತಕೊಂಡು ಇದು ಬಾನ್ಸಾಯಿ ವಿಚಾರದಲ್ಲಿ ಸ್ಟಡಿ ಮಾಡಿ, ಬಾನ್ಸಾಯಿ ಮಾಡುವುದು ತುಂಬಾ ಕಷ್ಟದ ಕೆಲಸ, ಆದ್ರೆ ಒಮ್ಮೆ ನಿಮ್ಗೆ ಅದು ಸಕ್ಸಸ್ ಆದ್ರೆ ಮತ್ತೆ ಅದನ್ನು ಕಸಿ ಕಟ್ಟುವಾಗ ಇಂಟ್ರೆಸ್ಟ್ ಬರುತ್ತೆ.
1: ಸರ್, ನಿಮ್ಮ ತಾರಸಿ ಗಾರ್ಡನ್ ನಲ್ಲಿ, ತಾರಸಿ ಹೂದೋಟದಲ್ಲಿ ನಾನು ಕೆಲವು ಕುಬ್ಜ ಗಿಡಗಳು ಅಥವಾ ಬಾನ್ಸೈ ಗಿಡಗಳನ್ನು ನೋಡಿದೆ, ಇದರ ಬಗ್ಗೆ ಸ್ವಲ್ಪ ಹೇಳಬಹುದಾ?
0: ಮೇಲೆ ತೋರಿಸಿದ ಗಿಡಗಳು, ಕೆಲವು ಬಾನ್ಸೈ ಗಿಡಗಳು ಸಾಧಾರಣ 45-48 ವರ್ಷದ ಗಿಡಗಳನ್ನು ನೀವು ನೋಡಿದ್ದೀರಿ. ಅದರಲ್ಲಿ ಒಂದು ಶಮಿ ವೃಕ್ಷ, ಅದು ಹಿಂದೂಗಳು ಪೂಜೆ ಮಾಡುವಂತಹ ವೃಕ್ಷ. ಅದು ತುಳಸಿ ಪೂಜೆಗೆ ಶಮಿ ಗಿಡ ಬೇಕು, ಆದರೆ ಶಮಿ ಗಿಡ ನಮಗೆ ಸಿಗುವುದಿಲ್ಲ ಅಂತ ಹೇಳಿಕೊಂಡು ನಾವು ಹುಣಸೆ ಗಿಡವನ್ನು ತಂದು ಪೂಜೆ ಮಾಡ್ತೇವೆ. ಶಮಿಗೆ ಅಂತೇಳಿ ನಮ್ಗೆ ಗೊತ್ತಿಲ್ಲ, ನಿಜವಾಗಿ ಪೂಜೆ ಮಾಡಬೇಕಿರೋದು ಶಮಿ ಗಿಡ, ತುಳಸಿ ಗಿಡ ಮತ್ತೆ ನೆಲ್ಲಿಕಾಯಿ ಗಿಡ. ಇದು ಮೂರು ಬ್ರಹ್ಮ ವಿಷ್ಣು ಮಹೇಶ್ವರ, ಬ್ರಹ್ಮ ವಿಷ್ಣು ಮಹೇಶ್ವರನ ಹೆಂಡತಿ ಶಮಿ ಲಕ್ಷ್ಮಿ, ಇದು ತುಳಸಿ ಮತ್ತೆ ಇದು ನೆಲ್ಲಿ, ಹೀಗೆ ಮೂರು ಮಂದಿದ್ದು ಅದಕ್ಕೆ ಪೂಜೆ ಮಾಡುವಂತದ್ದು ನಮ್ಮ ಹಿಂದೂಗಳಲ್ಲಿ ನೀವು ನೋಡಿರಬಹುದು. ಒಂದು ಶಮಿ ಗಿಡ ಇದೆ, ಸಾಧಾರಣ ಒಂದು 48 ವರ್ಷ ಪ್ರಾಯದ್ದು. ಇನ್ನೊಂದು ಗೋಳಿ ಮರದ್ದು ಗಿಡ ಇದೆ, ಅದೊಂದು 12 ವರ್ಷ ಪ್ರಾಯದ್ದು. ಇನ್ನೊಂದು ಹುಳಿ ಗಿಡ ಅಂದ್ರೆ ಟ್ಯಾಮರಿನ್ ಹುಳಿ ಗಿಡ ಇದೆ, ಅದು ಒಂದು 50 ವರ್ಷ ಪ್ರಾಯದ ಗಿಡ ಇದೆ. ಅದೆಲ್ಲ ಸಣ್ಣದು ಮಾಡಿ ಮಾಡಿದ್ದು. ಫಸ್ಟ್ ನಾವು ಗಿಡ ತಗೊಂಡು ಅದರ ಮೇನ್ ರೂಟ್ ಅನ್ನು ಕಟ್ ಮಾಡ್ಬೇಕು, ಮೇನ್ ತಾಯಿ ಬೇರನ್ನು ಕಟ್ ಮಾಡ್ಬೇಕು. ಕಟ್ ಮಾಡಿ ರೌಂಡ್ ಶ್ಯಾಲೋ ಪಾಟ್ ಹೇಳ್ತೇವೆ, ಅಂದ್ರೆ ದೊಡ್ಡ ಪಾಟ್ ಅಲ್ಲ, ಸಣ್ಣ ಪಾಟ್, ಶ್ಯಾಲೋ ಪಾಟ್ ಹೇಳ್ತೇವೆ ನಾವು. ಅದರಲ್ಲಿ ಫರ್ಟಿಲೈಸರ್ ಎಲ್ಲ ಹಾಕಿ ಮಣ್ಣು ಹಾಕಿ ಅದರ ಬೇರನ್ನು, ಉಳಿದ ಬೇರನ್ನು ಸ್ಪ್ರೆಡ್ ಮಾಡಿಕೊಂಡು ಗಿಡವನ್ನು ಬೆಳೆಸೋದು. ಹಾಗೆ ಬೆಳೆದ ಗಿಡಕ್ಕೆ ಆಗಾಗ ನಾವು 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಕಟಿಂಗ್ ಮಾಡ್ತಾ ಇರ್ತೇವೆ. ಮತ್ತೆ ಅದಕ್ಕೆ ಬೆಳೆದ ರೆಂಬೆಗೆ ವೈರಿಂಗ್ ಮಾಡ್ತೇವೆ, ವೈರಿಂಗ್ ಮಾಡಿ ಅದನ್ನು ಬೆಂಡ್ ಮಾಡಿ ಗಿಡ ತಯಾರು ಮಾಡ್ತೇವೆ. ಅದು ಪ್ರಾಯ ಹೋದ ಹಾಗೆ 5 ವರ್ಷ, 10 ವರ್ಷ, 20 ವರ್ಷ, 50 ವರ್ಷ ಹೋದ ಹಾಗೆ ಅದು ಅದರದ್ದೊಂದು ಚಂದ, ಬಹಳ ಚಂದ ಕಾಣುತ್ತೆ, ಮತ್ತೆ ಕುಬ್ಜ ಗಿಡಗಳಾಗಿ ಡೆವಲಪ್ ಆಗುತ್ತೆ.
1: ಸರ್, ಈಗ ಬೋನ್ಸೈ ಮಾಡುವಾಗ ಒಂದು ಗಿಡ ಎಷ್ಟು ವರ್ಷ ಆಗಿರ್ಬೇಕು ಅಂತ ಏನಾದ್ರೂ ಇದೆಯಾ?
0: ಹಾಗೇನಿಲ್ಲ, ಒಂದು 6 ತಿಂಗಳು 1 ವರ್ಷದ ಗಿಡ ಯೂಸ್ ಮಾಡಬಹುದು. ಎಡೇನಿಯಂ ಒಂದು ಮಾತ್ರ 50 ವರ್ಷದ ಗಿಡ ಉಂಟು, ಎಡೇನಿಯಂ ಫ್ಲವರ್, ಅದು ಕೂಡ ಸಣ್ಣದೇ ಇದೆ, ಅಂದ್ರೆ ಅದಕ್ಕೆ ಬೇರು ಕಟ್ ಮಾಡಿದ್ದೇನೆ ಕೆಳಗೆ, ಆದ್ರಿಂದ ಅದು ಬೆಳೆಯದೇ ಇಲ್ಲ.
1: ಈಗ ಪುನಃ ರಿಪೋರ್ಟ್ ಮಾಡ್ಬೇಕು ಹಾಗೇನಾದ್ರೂ?
0: 2 ವರ್ಷಕ್ಕೊಮ್ಮೆ ರಿಪೋರ್ಟ್ ಮಾಡ್ತಾ ಇರಬೇಕು, ಮಾಡ್ತಾ ಇರುವಾಗ ಅದರದ್ದು ಎಕ್ಸ್ಟ್ರಾ ಬೇರಿದ್ದೆಲ್ಲ ಕಟ್ ಮಾಡ್ತಾ ಇರಬೇಕು, ಅದು ಬೆಳಿಲಿಕ್ಕಿಲ್ಲ.
1: ಈಗ ಅದಕ್ಕೆ ನಾವು ಯಾವ ರೀತಿಯ ಗಿಡಗಳನ್ನು ಆಯ್ಕೆ ಮಾಡಬೇಕಾಗತ್ತೆ?
0: ನಾರ್ಮಲಿ ಎಲ್ಲರೂ ಆಯ್ಕೆ ಮಾಡುವುದು ಗೋಳಿ ಮರ, ಫೈಕಸ್ ಮರ, ಅಶ್ವತ್ಥ ಮರ, ಇದನ್ನೆಲ್ಲ ಮಾಡಿ ಬಾನ್ಸೈ ಮಾಡೋದು. ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ಸುಲಭದ ಕೆಲಸ. ನೀವು ನೋಡಿರಬಹುದು ಅಶ್ವತ್ಥ ಮರ, ಗೋಳಿ ಮರ ಎಲ್ಲ ಗೋಡೆ ಮೇಲೆ ಬೆಳೆಯುತ್ತೆ, ಗೋಡೆ ಮೇಲೆ ತನ್ನಷ್ಟಕ್ಕೆ ಬಾನ್ಸೈ ಆಗಿ ಬೆಳೆಯುತ್ತೆ, ಕಟ್ ಮಾಡಿದಾಗೆ ಬರ್ತಾ ಇರುತ್ತೆ, ಆದ್ರಿಂದ ಎಲ್ಲರೂ ಅದನ್ನೇ ಯೂಸ್ ಮಾಡೋದು. ಬಟ್ ನಾನು ಹಣ್ಣಿನ ಮರಗಳನ್ನು ಬಾನ್ಸೈ ಮಾಡಿದ್ದೇನೆ, ಈಗ ಇಲ್ಲ, ಅದನ್ನೆಲ್ಲ ಮಾರಾಟ ಮಾಡಿದೆ, ಕೆಲವರು ಬಂದು ಬೇಕು ಅಂತ ಹೇಳಿದ್ರು ಹಾಗೆ ಮಾರಾಟ ಮಾಡಿದೆ. ಈವನ್ ಜೀಗುಜ್ಜೆ ಗಿಡವನ್ನು ಬಾನ್ಸೈ ಮಾಡಿದ್ದೆ. ಕರಂಡೆ ಅಂತೇಳಿ ಒಂದು ಕಾಡಿನಲ್ಲಿ ಆಗುವಂತದ್ದುಂಟು ಫ್ರೂಟ್, ಅದನ್ನು ನಾವು ಪಿಕಲ್ಸ್ ಎಲ್ಲ ಮಾಡ್ತೇವೆ, ಆ ಗಿಡಗಳನ್ನು ಬಾನ್ಸೈ ಮಾಡಿದ್ದೇನೆ. ಇಲ್ಲೂ ಇದೆ, ಒಂದು 2-3 ಗಿಡ ಇದೆ. ಅದು ಕರಂಡೆ ಮಾತ್ರ 4-5 ಆಗುತ್ತೆ ವರ್ಷಕ್ಕೆ, ಹೆಚ್ಚಾಗುದಿಲ್ಲ. ಬಾನ್ಸೈಯಲ್ಲಿ ಅದೊಂದು ಅದರದ್ದು ಕ್ಯಾರೆಕ್ಟರ್ ಅಂದ್ರೆ ಅದಕ್ಕೆ ಹೆಚ್ಚು ತಿನ್ಲಿಕ್ಕೆ ಕೊಡುದಿಲ್ಲ, ನಾವು ಕಮ್ಮಿ ತಿನ್ಲಿಕ್ಕೆ ಕೊಡೋದು, 2 ವರ್ಷಕ್ಕೊಮ್ಮೆ ಮಣ್ಣು ಚೇಂಜ್ ಮಾಡೋದು, ಅದಕ್ಕೆ ಅದರ ಮುಂಚೆ ಮಾಡುದಿಲ್ಲ, ಫರ್ಟಿಲೈಸರ್ ಕೊಡೋದೇ ಇಲ್ಲ. ಆದ್ರಿಂದ ಅದಕ್ಕೆ ಒಂದು 10 ಹೂ ಬರುತ್ತೆ, 5 ಫ್ರೂಟ್ ನಿಲ್ಲುತ್ತೆ. ಮಾವಿದ್ದು ಬಾನ್ಸೈ ಮಾಡಿದ್ದೆ ನಾನು ಐಶ್ವರ್ಯದ್ದು, ಅದಕ್ಕೆ ಒಂದು 5-6 ಹಣ್ಣುಗಳು ಆಗಿತ್ತು ವರ್ಷಕ್ಕೆ. ಈಗ ಅದು ದೊಡ್ಡ ಮರ ಆಗಿದೆ, ಅದು ತೆಗೆದಿದ್ದೇನೆ.
1: ಸರ್, ಈಗ ದೀವಿ ಹಲಸು ಅಥವಾ ಜೀಗುಜ್ಜೆ ಅಂತ ನಾವೇನು ಹೇಳುತ್ತೇವೆ, ಅದನ್ನು ಮಾಡಿದ್ರಿ ಅಂದ್ರೆ ಇದಕ್ಕೆ ಹೋಲಿಸಿದ್ರೆ ಹಲಸಿನದ್ದು ಸಹ ಮಾಡಬಹುದಾ ಹೇಗೆ, ಅಥವಾ ಜೀಗುಜ್ಜೆಯನ್ನು ಹೇಗೆ ಮಾಡಿದ್ರಿ?
0: ಹೆಬ್ಬಲಸಿನ ಗಿಡಕ್ಕೆ ಜೀಗುಜ್ಜೆ ಕೃಷಿ ಮಾಡಿದೆ. ಆಗ ಹೆಬ್ಬಲಸು ಅದಕ್ಕೆ ಬೇರು ಗಟ್ಟಿ ಬೇರು, ಆದ್ರೆ ಬೆಳೀತದೆ. ಅದಕ್ಕೆ ಬೆಳೆಯದ ಹಾಗೆ ಜೀಗುಜ್ಜೆ ಕೃಷಿ ಮಾಡಿದ್ರೆ ಅದು ಬೆಳೀಲಿಲ್ಲ, ಸಣ್ಣದಾಗಿ ಉಳಿತು. ಅದು ಸ್ವಲ್ಪ ಸಮಯ ಉಳಿತು, ಮತ್ತೆ ಯಾರೋ ಬೇಕಳಿದ್ರು ಅದು ಕೊಟ್ಟೆ, ಹಾಗೆ ಅವರು ನೆಲದಲ್ಲಿ ಹಾಕಿ ಈಗ ದೊಡ್ಡದಾಗಿರ್ಬೋದು.
1: ಇವತ್ತಿನ ಯುವ ಜನತೆಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್? ನಿಮ್ಮ

0: ಸಮಗ್ರ ಕೃಷಿಯನ್ನು ನೋಡುವಾಗ ನೀವು ಅತ್ಯುತ್ತಮ ಕೃಷಿಗಾರರು ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬಾ ಜ್ಞಾನವಂತರು ಆಗಿದ್ದೀರಿ. ಇವತ್ತಿನ ಒಂದು ಯುವಜನತೆಗೆ ಅಂದ್ರೆ ಯಾರಿಗೂ ಪುರುಸೋತಿಲ್ಲದಂತ ಈ ಸಮಯ ಈಗ ಇದು ಹಾಗಿರುವಾಗ ನೀವು ಏನ್ ಹೇಳ ಬಯಸ್ತೀರಿ ಸರ್?
1: ಇವತ್ತಿನ ಯುವಜನತೆಗೆ ಸಿಟಿಯಲ್ಲಿರುವವರಿಗೆ ಕೆಲಸದ ಒತ್ತಡ ಜಾಸ್ತಿ. ಆ ಟೈಮ್ನಲ್ಲಿ ಅವರು ಕೃಷಿ ಮಾಡುವುದು ಕಷ್ಟ. ಆದ್ರೆ ಮತ್ತೊಂದು ಏನಂತ ಹೇಳಿದ್ರೆ, ತಾರಸಿಯನ್ನು ಮೊದಲೇ ತಯಾರು ಮಾಡದಿದ್ರೆ ಅದರಲ್ಲಿ ತಾರಸಿ ಕೃಷಿ ಮಾಡುವ ಸಾಧ್ಯತೆ ಇಲ್ಲ, ಯಾಕಂದ್ರೆ ಲೀಕೇಜ್ ಬರುತ್ತೆ. ಆದ್ರಿಂದ ಅಷ್ಟು ಇಂಟ್ರೆಸ್ಟ್ ಇದ್ದವರು ಸಣ್ಣದಾಗಿ ತಾರಸಿ ಕೃಷಿ ಅಲ್ಲದಿದ್ರು ನೆಲದಲ್ಲೇ ಆದ್ರೂ ಸಣ್ಣದಾಗಿ ಕೃಷಿ ಸ್ಟಾರ್ಟ್ ಮಾಡಿದ್ರೆ, ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಮನುಷ್ಯನ ಹೆಲ್ತಿಗೆ ಕೃಷಿಯಲ್ಲಿ ತೊಡಗಿದ್ರೆ ಮನುಷ್ಯನ ಹೆಲ್ತ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ನಮ್ಮ ಸಿಟಿ ಜೀವನದಲ್ಲಿ ತುಂಬಾ ಟೆನ್ಷನ್ ಬರುತ್ತೆ, ಕೆಲಸದ ಒತ್ತಡ ಇದೆ, ಓಡ್ಲಿಕ್ಕಿದೆ, ಓಡಿ ಓಡಿಯೇ ಸಾಕಾಗುತ್ತೆ. ಅಂತ ಸಿಚುವೇಶನ್ ನಲ್ಲಿ ನನ್ನ ಮಕ್ಕಳು ಇದ್ದಾರೆ ಈಗ. ಆದ್ರಿಂದ ಅಂತವರಿಗೆ ಕೂಡ ಸಂಡೇ ಸಂಡೇ ಅಟ್ಲೀಸ್ಟ್ ಅವನು ಹಾಲಿಡೇ ದಿವಸ ಬಂದು ಕೃಷಿಯಲ್ಲಿ ತೊಡಗಿಕೊಂಡ್ರೆ ಅವರ ಜೀವಮಾನದಲ್ಲಿ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಪಡೆಯಬಹುದು, ಟೆನ್ಷನ್ ಕಡಿಮೆ ಮಾಡಿಕೊಳ್ಳಬಹುದು.
0: ಇದುವರೆಗೆ ನಮ್ಮ ಜೊತೆ ಶ್ರೀಯುತ ಜಿ ಪಿ ಶೆಣೈ ಅವರು ಮಾತನಾಡಿದ್ರು. ಇವರ ಸಮಗ್ರ ತಾರಸಿ ಕೃಷಿಯ ಬಗ್ಗೆ,
2: ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯ್ ಕೃಷಿ ಎಂಬ ವಿಚಾರವಾಗಿ
0: ಅವರ ಅನುಭವಗಳನ್ನು ಹಂಚಿಕೊಂಡ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
3: ಇದುವರೆಗೆ ಗಿಡಗಳಲ್ಲಿ ಕಸಿ ಕಟ್ಟುವಿಕೆ ಹಾಗೂ ಬೋನ್ಸಾಯ್ ಕೃಷಿ ಕುರಿತು ಮಂಗಳೂರಿನ ಜಿ ಪಿ ಶೆಣೈ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್, ನಿರ್ದೇಶನ ಪಿ ವಿ ಪ್ರಶಾಂತ್ ಕುಮಾರ್.
4: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ.
5: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
4: ಅದು ಹೇಗೆ?
5: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
6: ಇದು ಯಾರ ನಂಬರ್?
5: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
4: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
5: ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ.
6: ಆದ್ರಣ್ಣ, ಬಹಳ ತಿನ್ನವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
5: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ.
7: ಕರಾವಳಿ ಪ್ರದೇಶದಲ್ಲಿ ಬೆಳೆಯುವಂಥ ಒಂದು ಮುಖ್ಯ ಬೆಳೆ ಕೋಕೋ. ವಿಶ್ವದಲ್ಲಿ ಬಳಸುವ ಮುಖ್ಯ ಪೇಯಗಳಲ್ಲಿ ಕೋಕೋ 3ನೇ ಸ್ಥಾನವನ್ನು ಹೊಂದಿದೆ. ಚಾಕಲೇಟ್, ಐಸ್ಕ್ರೀಂ, ಬಿಸ್ಕೆಟ್, ಸಿಹಿತಿಂಡಿಗಳಲ್ಲಿ ಇದನ್ನು ಉಪಯೋಗಿಸಲಾಗುತ್ತದೆ. ಕೋಕೋ ಸಾಮಾನ್ಯವಾಗಿ ಹೆಚ್ಚು ತೇವಾಂಶ ಮತ್ತು ನೆರಳನ್ನು ಬಯಸ್ತದೆ. ಬೆಳೆ ಬಿರುಗಾಳಿ, ಕ್ಷಾಮ, ಉಷ್ಣಾಂಶಗಳಲ್ಲಿ ಕಂಡುಬರುವ ವ್ಯತ್ಯಾಸವನ್ನು ತಡೆಯುವುದಿಲ್ಲ. ಇದಕ್ಕೆ ನೆರಳಲ್ಲದೆ ವರ್ಷವೆಲ್ಲ ಸಮನಾಗಿ ಬೀರುವ ಕನಿಷ್ಠ 1000 ರಿಂದ 1600 ಮಿಲಿಮೀಟರ್ ಮಳೆ, 10 ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇರುವಂತಹ ಪ್ರದೇಶ ಅಗತ್ಯ. ಸಾವಯವಯುಕ್ತ ಕಾಡುಮಣ್ಣು, ಆಳವಾದ ನೀರು ಬಸಿದು ಹೋಗುವಂತಹ ಜೇಡಿ ಗೋಡು ಮತ್ತು ಮರಳು ಗೋಡು ಮಣ್ಣಿನಲ್ಲಿ ಕೂಡ ಇದನ್ನು ಬೆಳೆಸಬಹುದು. ಇದರ ನಾಟಿ ಕಾಲ ಸುಮಾರು ಜೂನ್ನಿಂದ ಜುಲೈ ತಿಂಗಳು. ಇದರಲ್ಲಿ ಹಲವಾರು ತಳಿಗಳಿವೆ. ಫಾರೆಸ್ಟಿರೋ, ಕ್ರೆಯೆಲ್ಲೋ, VTLCS 1, VTLCS 2 ಇತ್ಯಾದಿ. ಫಾರೆಸ್ಟಿರೋ ಎನ್ನುವಂತಹ ತಳಿ ದಕ್ಷಿಣ ಭಾರತದ ಹವಾಗುಣಕ್ಕೆ ಚೆನ್ನಾಗಿ ಹೊಂದಿಕೊಂಡು ಅಧಿಕ ಇಳುವರಿಯನ್ನು ಕೊಡುವಂತಹ ತಳಿ. ಕಾಯಿಗಳು ನುಣುಪಾಗಿದ್ದು ಗಟ್ಟಿಯಾದ ಕವಚ ಮತ್ತು ಅಷ್ಟೊಂದು ಆಳವಲ್ಲದ ನಳುಗಳನ್ನು ಹೊಂದಿದೆ. ಎಳೆಯ ಕಾಯಿಗಳು ಹಸಿರಾಗಿದ್ದು ಹಣ್ಣಾದ ಮೇಲೆ ಹಳದಿ ಬಣ್ಣವನ್ನು ಪಡೆಯುತ್ತವೆ. ಬೀಜಗಳು ಚಪ್ಪಟೆಯಾಗಿದ್ದು ನೇರಳೆ ಬಣ್ಣದ ತಾಜಾ ಬೀಜಗಳು 6 ದಿನ ಹುಳಿ ಬೆರೆಸುವಿಕೆಯ ನಂತರ ಚಾಕ್ಲೇಟ್ ಬಣ್ಣಕ್ಕೆ ತಿರುಗುತ್ತವೆ. ಕ್ರೆಯೆಲ್ಲೋ ತಳಿಯ ಕಾಯಿಗಳು ಕೆಂಪು ಅಥವಾ ಹಳದಿ ಬಣ್ಣವನ್ನು ಹೊಂದಿದ್ದು ಸಪೂರವಾದ ಕವಚ, ಆಳವಾದ ನಳು ಮತ್ತು ಒರಟಾದ ಮೇಲ್ಮೈಯನ್ನು ಹೊಂದಿವೆ. ಬಿಳಿ ಅಥವಾ ನೇರಳೆ ಬಣ್ಣದ ದೊಡ್ಡ ಗಾತ್ರದ ಬೀಜಗಳಿರ್ತವೆ. 3 ದಿವಸದ ಹುಳಿ ಬರಿಸುವಿಕೆಯ ನಂತರ ಬೀಜಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. VTLCC 1 ಶೀಘ್ರವಾಗಿ ಮತ್ತು ಸುಸ್ಥಿರವಾಗಿ ಅಧಿಕ ಇಳುವರಿ ಕೊಡುವ ತಳಿ.

0: ಹಸಿರು ಮತ್ತು ಹಳದಿ ಬಣ್ಣದ ಕಾಯಿಗಳು ಪ್ರತಿ ಮರದಿಂದ ಪ್ರತಿ ವರ್ಷಕ್ಕೆ 75 ಕಾಯಿಗಳು ಸಿಗುತ್ತವೆ. ಪ್ರತಿ ಕಾಯಿಯಲ್ಲಿ 36ಕ್ಕಿಂತ ಹೆಚ್ಚು ಬೀಜಗಳು ಇರುತ್ತವೆ. ಪ್ರತಿ ಮರಕ್ಕೆ ಒಣಬೀಜದ ಇಳುವರಿ 1.3 ಕಿಲೋಗ್ರಾಂನಿಂದ ಪ್ರತಿ ಎಕರೆಗೆ 360 ಕಿಲೋಗ್ರಾಂವರೆಗೆ ದೊರೆಯುತ್ತದೆ. VTLCS-1 ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಬೆಳೆಯಲು ಸೂಕ್ತವಾದಂಥ ತಳಿ. ಸದೃಢ ಮತ್ತು ಹೆಚ್ಚು ಇಳುವರಿ ನೀಡುವಂತಹ ತಳಿ. ಕೆಂಪು ಮತ್ತು ಕಿತ್ತಳೆ ಬಣ್ಣದ ಕಾಯಿಗಳು ಪ್ರತಿ ಮರದಿಂದ ಪ್ರತಿ ವರ್ಷಕ್ಕೆ 50ಕ್ಕೂ ಹೆಚ್ಚು ಕಾಯಿಗಳು. ಪ್ರತಿ ಕಾಯಿಯಲ್ಲಿ 40-42 ಬೀಜಗಳಿರುತ್ತವೆ. ಒಣಗಿದ ಬೀಜದ ತೂಕ ಸುಮಾರು 1 ಗ್ರಾಂನಷ್ಟು ಇರುತ್ತದೆ. ಪ್ರತಿ ಎಕರೆಗೆ 680 ಕಿಲೋಗ್ರಾಂ ಬೀಜಗಳು ದೊರೆಯುತ್ತವೆ. ತಾಯಿ ಮರದಿಂದ ಬಿತ್ತನೆಯ ಕಾಯಿಗಳನ್ನು ಸಂಗ್ರಹಿಸಬೇಕು. ನಂತರ ಸಸ್ಯಾಭಿವೃದ್ಧಿಯನ್ನು ಮಾಡಬೇಕು. ಮಧ್ಯಮದಿಂದ ದೊಡ್ಡ ಗಾತ್ರದ ವರ್ಷಕ್ಕೆ ಕನಿಷ್ಠ 70-100 ಕಾಯಿಗಳನ್ನು ಕೊಡುವ ಫಾರೆಸ್ಟರೋ ಗಿಡಗಳನ್ನು ಆಯ್ಕೆ ಮಾಡಬೇಕು. ಸರಾಸರಿ 35 ಬೀಜಗಳಿಂದ ಅಧಿಕ ಬೀಜಗಳನ್ನು ಹೊಂದಿರುವ ಕಾಯಿಗಳಾಗಿರಬೇಕು. ಪ್ರತಿ ಬೀಜದ ತೂಕ 1 ಗ್ರಾಂಗಿಂತ ಹೆಚ್ಚಿರಬೇಕು. 12 ಕಾಯಿಗಳಿಂದ 1 ಕಿಲೋಗ್ರಾಂನಷ್ಟು ಬೀಜ ಸಿಗುವಂತಿರಬೇಕು. ಕಾಯಿಗಳ ಸಿಪ್ಪೆ ತೆಳುವಾಗಿರಬೇಕು. ಇಂತಹ ಆರಿಸಿದ ತಾಯಿ ಮರದಿಂದ ಕಾಯಿಗಳನ್ನು ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳಲ್ಲಿ ಕೊಯ್ಲು ಮಾಡಬೇಕು. ಬೀಜಗಳು ಮೊಳಕೆ ಒಡೆಯುವಿಕೆಯ ಸಾಮರ್ಥ್ಯ ಕಡಿಮೆ ಇರುವುದರಿಂದ ಕೊಯ್ಲು ಮಾಡಿದ 2 ವಾರಗಳ ಒಳಗೆ ಬಿತ್ತನೆ ಮಾಡಬೇಕು. ಅನುಕೂಲಕ್ಕೆ ತಕ್ಕಂತೆ 3 ಅಡಿ ಉದ್ದ, ಅಗಲ ಮತ್ತು 6 ಅಂಗುಲ ಎತ್ತರವಿರುವ ಸಸಿ ಮಡಿಗಳನ್ನು ಸಿದ್ಧಗೊಳಿಸಬೇಕು. ಬೀಜಗಳನ್ನು 3 ಅಂಗುಲ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡುವಾಗ ತೊಟ್ಟಿನ ಭಾಗ ಮೇಲ್ಮುಖವಾಗಿ ಇರುವಂತೆ ನೋಡಿಕೊಳ್ಳಬೇಕು. ಸಸಿಗಳು 2 ವಾರ ಬೆಳವಣಿಗೆ ಹೊಂದಿದ ನಂತರ ಅವುಗಳನ್ನು ಪಾಲಿಥೀನ್ ಚೀಲಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ವರ್ಗಾಯಿಸಬೇಕು. ಪಾಲಿಥೀನ್ ಚೀಲಗಳನ್ನು 90% ನೆರಳಿರುವಲ್ಲಿ ಇಟ್ಟು ಪ್ರತಿದಿನ ನೀರು ಹಾಕ್ತಾ ಇರಬೇಕು. ಕೋಕೋ ಮೂಲತಃ ಆರ್ದ್ರತೆಯನ್ನು ಬಯಸುವಂತಹ ಗಿಡ. ಇದನ್ನು 2 ಸಾಲು ಅಡಿಕೆ ಅಥವಾ ತೆಂಗಿನ ಸಾಲುಗಳ ನಡುವೆ 1 ಅಥವಾ 2 ಸಾಲುಗಳಂತೆ ನಾಟಿ ಮಾಡಬಹುದು. ಶಿಫಾರಸು ಮಾಡಿರುವ ಅಂತರದಲ್ಲಿ 2 ಘನ ಅಡಿ ಅಳತೆಯ ಗುಣಿಗಳನ್ನು ತೆಗೆದು ಅವುಗಳಲ್ಲಿ ಮೇಲ್ಮಣ್ಣು 25 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರಗಳನ್ನು ಹರಡಿ ತುಂಬಬೇಕು. ಸುಮಾರು 6 ತಿಂಗಳು ವಯಸ್ಸಿನ ಗಿಡಗಳನ್ನು ಗುಣಿಗಳ ಮಧ್ಯಭಾಗದಲ್ಲಿ ತಲಾ 1ರಂತೆ ನಾಟಿ ಮಾಡಿ ಆಧಾರ ಕೊಡಬೇಕು. ಗಿಡ ಹೊಸ ಬೇರು ಬಿಡುವವರೆಗೆ 2 ದಿನಕ್ಕೊಮ್ಮೆ ನೀರು ಕೊಡಬೇಕು. ಬೇಸಿಗೆಗಾಲದಲ್ಲಿ ಕೊಕ್ಕೋ ಗಿಡಕ್ಕೆ ನೀರು ಕೊಡಲೇಬೇಕಾಗ್ತದೆ. ಮೇ, ಜೂನ್, ಸೆಪ್ಟೆಂಬರ್, ಅಕ್ಟೋಬರ್ ಸಮಯದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬಹುದು. ಕೊಕ್ಕೋ ಗಿಡ 2 ಅಂತಸ್ತುಗಳ ಸರಣಿಯಲ್ಲಿ ಬೆಳೆಯುತ್ತದೆ. ಗಿಡ ನೆಲದಲ್ಲಿ ಬೇರು ಬಿಡುವ ಹಂತದಲ್ಲಿ, ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಪಾತ್ರೆಗಳ ಅಗಲಕ್ಕೆ ಮಣ್ಣಿನ ತೇವಾಂಶ ಕಾಪಾಡಲು ಒಣ ಎಲೆಗಳ ಹೊದಿಕೆಯನ್ನು ನೀಡಬೇಕು. ನಾಟಿ ಮಾಡಿದ 2ನೇ ವರ್ಷದಿಂದ ಕೊಕ್ಕೋ ಗಿಡದಲ್ಲಿ ಕಾಂಡ ಮತ್ತು ರೆಂಬೆಗಳ ಮೇಲೆ ಹೂವು ಕಾಣಿಸಿಕೊಳ್ಳುತ್ತದೆ. ಕಾಯಿ ಪೂರ್ತಿ ಬೆಳವಣಿಗೆ ಹೊಂದಲು 5-6 ತಿಂಗಳು ಬೇಕಾಗ್ತದೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ನಿಂದ ಜನವರಿ, ಏಪ್ರಿಲಿಂದ ಜೂನ್ ತಿಂಗಳಲ್ಲಿ 2 ಪ್ರಧಾನ ಬೆಳೆಗಳನ್ನು ಪಡೆಯಬಹುದು. ಕೊಯ್ಲು ಮಾಡುವಾಗ ಕಾಯಿ ಮತ್ತು ಹೂಗಳನ್ನು ಹೊಂದಿರುವ ಭಾಗಗಳಿಗೆ ಹಾನಿಯಾಗದಂತೆ ಎಚ್ಚರ ವಹಿಸಬೇಕು. ಕೊಯ್ಲು ಮಾಡುವಾಗ ರೋಗಬಾಧಿತ, ಇಲಿ ಮತ್ತು ಅಳಿಲುಗಳಿಂದ ಹಾನಿಗೆ ಒಳಗಾದ ಕಾಯಿಗಳನ್ನು ಬೇರ್ಪಡಿಸಬೇಕು. ಕಾಯಿಗಳನ್ನು ಅಡ್ಡಕ್ಕೆ ಕತ್ತರಿಸಿ ಬೀಜಗಳನ್ನು ಹೊರ ತೆಗೆಯಬೇಕು. ಈ ಕಾರ್ಯವನ್ನು ಕೊಯ್ಲು ಮಾಡಿದ ನಂತರ 2-3 ದಿನಗಳ ಒಳಗೆ ಮಾಡಬೇಕಾಗ್ತದೆ. ಅಂತರ ಬೆಳೆಗಾಗಿ ಬೆಳೆದ ಕೊಕ್ಕೋ ತೋಟದಿಂದ ಪ್ರತಿ ಎಕರೆಗೆ ವರ್ಷಕ್ಕೆ ಸುಮಾರು 2.4 ಕ್ವಿಂಟಲ್ ಒಣ ಕೊಕ್ಕೋ ಬೀಜವನ್ನು ಪಡೆಯಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಇದು ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
2: ಕಿಸಾನ್ವಾಣಿ.

ಇದೀಗ ಮುದ್ದು ಮೋಹನ್ ಅವರು ಹಾಡಿರುವ ಭಕ್ತಿ ಗೀತೆಗಳನ್ನು ಕೇಳೋಣ. ಕನಕದಾಸರ ರಚನೆ, ತನು ನಿನ್ನದು ಜೀವನ ನಿನ್ನದು ಸ್ವಾಮಿ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ 2026ಕ್ಕೆ ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ವಾರ್ತೆಗಳ ವಿವರ: ಗುಜರಾತ್ನ ಸೂರತ್ನಲ್ಲಿ ಇಂದು ಸಂಪನ್ನಗೊಂಡ ವೈಬ್ರಂಟ್ ಗುಜರಾತ್ ಪ್ರಾದೇಶಿಕ ಶೃಂಗಸಭೆಯಲ್ಲಿ 353,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ದಾಖಲೆಯ 2,792 ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ. ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಜೆಪಿ ನಡ್ಡಾ, ಭಾರತ ಜಾಗತಿಕ ಪೂರೈಕೆ ಸರಪಳಿ ಅಡಚಣೆಗಳನ್ನು ಅವಕಾಶಗಳಾಗಿ ಪರಿವರ್ತಿಸಬೇಕಾಗಿದೆ ಮತ್ತು ಸ್ವಾವಲಂಬಿ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಬೇಕು. ಸ್ಥಿತಿಸ್ಥಾಪಕತ್ವವನ್ನು ನಿರ್ಮಿಸುವುದು ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ದೇಶದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಪ್ರತಿಪಾದಿಸಿದರು. ವೈಬ್ರಂಟ್ ಗುಜರಾತ್ನಂತಹ ಪ್ರಾದೇಶಿಕ ಶೃಂಗಸಭೆಗಳು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಸಚಿವರು ಹೇಳಿದರು. ಗುಜರಾತ್ ಉಪಮುಖ್ಯಮಂತ್ರಿ ಹರ್ಷ ಸಾಂಘ್ವಿ ಮಾತನಾಡಿ, ಶೃಂಗಸಭೆಯಲ್ಲಿ ಸಹಿ ಹಾಕಲಾದ ಒಪ್ಪಂದಗಳು ಮುಂದಿನ 3 ವರ್ಷಗಳಲ್ಲಿ 282,000ಕ್ಕೂ ಹೆಚ್ಚು ಯುವಕರಿಗೆ ನೇರ ಉದ್ಯೋಗವನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಪ್ರಸಕ್ತ ಮೇ ತಿಂಗಳಲ್ಲಿ ಎದುರಾಗಬಹುದಾದ ಬಿಸಿಗಾಳಿ ವಾತಾವರಣದ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ಭೂವಿಜ್ಞಾನಗಳ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಇಂದು ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ಕೆಲವು ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚಿನ ತಾಪಮಾನ ಮತ್ತು ಬಿಸಿಗಾಳಿ ವಾತಾವರಣ ಇರಬಹುದಾದರೂ ದೇಶಾದ್ಯಂತ ಇವು ಏಕರೂಪವಾಗಿರುವುದಿಲ್ಲ. ಸಮಯೋಚಿತ ಸಿದ್ಧತೆ ಮತ್ತು ಭಾರತೀಯ ಹವಾಮಾನ ಇಲಾಖೆ ಹೊರಡಿಸಿದ ಸಲಹೆ ಸೂಚನೆಗಳನ್ನು ಅನುಸರಿಸುವ ಮೂಲಕ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದಾಗಿದೆ ಎಂದು ತಿಳಿಸಿದರು. ಮೇ 2ನೇ ಮತ್ತು 4ನೇ ವಾರಗಳಲ್ಲಿ ತುಲನಾತ್ಮಕವಾಗಿ ಹೆಚ್ಚಿನ ತಾಪಮಾನವನ್ನು ನಿರೀಕ್ಷಿಸಲಾಗಿದೆ. ಇದು ವಾಯುವ್ಯ, ಮಧ್ಯ ಮತ್ತು ಪಶ್ಚಿಮ ಭಾರತದ ಕೆಲವು ಭಾಗಗಳಲ್ಲಿ ಹಾಗೂ ಪೂರ್ವ ಕರಾವಳಿಯಲ್ಲಿ ಬಿಸಿಗಾಳಿಯ ವಾತಾವರಣವಿರುವ ಸಾಧ್ಯತೆ ಇದೆ. ಆದರೂ ಮೊದಲ ಮತ್ತು 3ನೇ ವಾರದಲ್ಲಿ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಳೆ ಮತ್ತು ಗುಡುಗು ಸಹಿತ ಮಳೆಯಿಂದಾಗಿ ಸಾಮಾನ್ಯಕ್ಕಿಂತ ಕಡಿಮೆ ತಾಪಮಾನವಿರುವ ಸಾಧ್ಯತೆ ಇದೆ. ಕರಾವಳಿ ಮತ್ತು ನಗರ ಪ್ರದೇಶಗಳಲ್ಲಿ ತೀವ್ರ ಶೆಖೆಯಿಂದ ರಾತ್ರಿ ವೇಳೆ ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅವರು ಹೇಳಿದ್ದಾರೆ. ಶೆಖೆ ಸಂಬಂಧಿತ ಸವಾಲುಗಳನ್ನು ನಿಭಾಯಿಸಲು ಸರ್ಕಾರ ಸಂಪೂರ್ಣ ಸಜ್ಜಾಗಿದೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಇದಕ್ಕೆ ಸಮನ್ವಯ ಕಾರ್ಯಗಳು ಅಗತ್ಯವಾಗಿವೆ. ಜನರು ದೇಹವನ್ನು ನಿರ್ಜಲೀಕರಣವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಹಾಗೂ ಹಗಲಿನ ವೇಳೆ ಹೆಚ್ಚು ಹೊತ್ತು ಹೊರಗೆ ಕಳೆಯಬಾರದು ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಬುದ್ಧ ಪೂರ್ಣಿಮೆಯ ಸಂದರ್ಭದಲ್ಲಿ ನಿನ್ನೆ ಲೇಹ್ನಲ್ಲಿ ತಥಾಗತ ಪವಿತ್ರ ಅವಶೇಷಗಳ ಪ್ರದರ್ಶನ ಉದ್ಘಾಟನೆಗೊಂಡಿರುವುದು ತುಂಬಾ ಸಂತಸದ ವಿಷಯ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಪವಿತ್ರ ಅವಶೇಷಗಳು ಕಪಿಲ ವಸ್ತುವಿನ ಪಿಪ್ರಾವಾ ಸ್ತೂಪಕ್ಕೆ ಸಂಬಂಧಿಸಿವೆ ಮತ್ತು 19ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಉತ್ಖನನ ಮಾಡಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಹೇಳಿದ್ದಾರೆ. ಪವಿತ್ರ ಅವಶೇಷಗಳು ಭಗವಾನ್ ಬುದ್ಧರ ಬೋಧನೆಗಳನ್ನು ಸಾಕಾರಗೊಳಿಸುತ್ತವೆ. ಪ್ರದರ್ಶನವು ಲಡಾಖ್ನಲ್ಲಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಪ್ರದರ್ಶನ ಇದೇ 14ರವರೆಗೆ ನಡೆಯಲಿದೆ. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಇಂದಿನಿಂದ 4 ದಿನಗಳ ಮ್ಯಾನ್ಮಾರ್ ಭೇಟಿ ಆರಂಭಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅಡ್ಮಿರಲ್ ತ್ರಿಪಾಠಿ ಅವರು ಮ್ಯಾನ್ಮಾರ್ನ ಕಮಾಂಡರ್ ಇನ್ ಚೀಫ್ ಜೈರಲ್ ಎ ವಿನ್ ಉ, ಮ್ಯಾನ್ಮಾರ್ ರಕ್ಷಣಾ ಸಚಿವ ಜನರಲ್ ಯು ಹುನ್ ಆಂಗ್ ಮತ್ತು ಮ್ಯಾನ್ಮಾರ್ ಸಶಸ್ತ್ರ ಪಡೆಗಳ ಇತರ ಹಿರಿಯ ಅಧಿಕಾರಿಗಳೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸದ್ಯ ಪ್ರಗತಿಯಲ್ಲಿರುವ ದ್ವಿಪಕ್ಷೀಯ ಸಾಗರ ಸಹಕಾರ, ಎರಡೂ ದೇಶಗಳ ನೌಕಾಪಡೆಗಳ ನಡುವಿನ ಸಹಭಾಗಿತ್ವ ಹೆಚ್ಚಳ ಕುರಿತಂತೆ ಮಾತುಕತೆಗಳ ವೇಳೆ ಪರಿಶೀಲಿಸಲಾಗುವುದು. ಈ ಭೇಟಿಯು ಪರಸ್ಪರ ಗೌರವ, ವಿಶ್ವಾಸ ಮತ್ತು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತೆ ಮತ್ತು ಸ್ಥಿರತೆಗಾಗಿ ಉಭಯ ದೇಶಗಳ ಬದ್ದತೆಯ ಮೇಲೆ ಆಧಾರಿತವಾದ ದೀರ್ಘಕಾಲೀನ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಚಂಚಲ್ ಕುಮಾರ್ ಅವರು ಪಾಟ್ನಾದಲ್ಲಿ ಇಂದು ಬಿಹಾರ್ ಮತ್ತು ಜಾರ್ಖಂಡ್ನ ವಿವಿಧ ಮಾಧ್ಯಮ ಘಟಕಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು.

0: ಸಿದರು. ಸಭೆಯಲ್ಲಿ ಕೇಂದ್ರ ವಾರ್ತಾ ಬ್ಯೂರೋ, ಕೇಂದ್ರ ಸಂವಹನ ಬ್ಯೂರೋ, ಆಕಾಶವಾಣಿ ಮತ್ತು ದೂರದರ್ಶನದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಂಚಲ್ ಕುಮಾರ್, ಎಲ್ಲಾ ಮಾಧ್ಯಮ ಘಟಕಗಳು ಉತ್ತಮ ಸಮನ್ವಯದಿಂದ ಕೆಲಸ ಮಾಡಬೇಕು. ಎಲ್ಲಾ ಮಾಧ್ಯಮ ಘಟಕಗಳು ಡಿಜಿಟಲ್ ಮಾಧ್ಯಮ ತಂತ್ರಜ್ಞಾನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದರ ಮೂಲಕ ತಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಕಾಶವಾಣಿಯಿಂದ ವಾರ್ತೆಗಳನ್ನು ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಸಾರ್ವಜನಿಕ ಸೇವಾ ಪ್ರಸಾರ ಸಂಸ್ಥೆ ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ಅವರನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ನೇಮಿಸಿದೆ. ಪ್ರಸೂನ್ ಜೋಶಿ ಅವರು ಚಲನಚಿತ್ರ ಸಾಹಿತ್ಯ, ಕಥೆ ಹೇಳುವಿಕೆ, ಜಾಹೀರಾತು ಅಭಿಯಾನಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪ್ರಸೂನ್ ಜೋಶಿ ಅವರ ನೇಮಕವನ್ನು ಸ್ವಾಗತಿಸಿದ್ದು, ಜೋಶಿ ಅವರು ಜಾಹೀರಾತು, ಸಾಹಿತ್ಯ, ಕಲೆ ಮತ್ತು ಸಿನಿಮಾ ವಲಯದಲ್ಲಿ ತಮ್ಮ ಸೃಜನಶೀಲತೆ ತೋರಿದ್ದಾರೆ. ಅವರ ನುಡಿಗಳು ಮಣ್ಣಿನ ಸೊಗಡು ಹೊರಹೊಮ್ಮುತ್ತವೆ ಮತ್ತು ಅವರ ದೃಷ್ಟಿಕೋನ ದೇಶದ ಸಂಸ್ಕೃತಿಯ ಸಾರವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಪ್ರಸೂನ್ ಜೋಶಿ ಅವರ ನೇತೃತ್ವದಲ್ಲಿ ಪ್ರಸಾರ ಭಾರತಿ ಹೊಸ ಚೈತನ್ಯ, ಗಾಢವಾದ ಉದ್ದೇಶ ಮತ್ತು ಹೊಸ ಸೃಜನಶೀಲ ಧ್ವನಿಯನ್ನು ಅಳವಡಿಸಿಕೊಳ್ಳಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜೋಶಿ ಅವರು ಈ ಹಿಂದೆ ಮುಂಬೈನ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ CBFC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇದೇ 4-8 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಆಶ್ರಯದಲ್ಲಿ ನಡೆಯಲಿರುವ 2ನೇ ಅಂತಾರಾಷ್ಟೀಯ ವಲಸೆ ಪರಿಶೀಲನಾ ವೇದಿಕೆ IMRF ಸಭೆಗೆ ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ವಹಿಸಲಿದ್ದಾರೆ. ಐಎಂಆರ್ಎಫ್ನ ಪೂರ್ಣಾವಧಿಶೇಷದಲ್ಲಿ ಸಚಿವರು ಭಾರತದ ಹೇಳಿಕೆಯನ್ನು ಓದಲಿದ್ದಾರೆ. ವಲಸೆ ಮತ್ತು ಸುಸ್ಥಿರ ಅಭಿವೃದ್ದಿ ಗುರಿಗಳ ಮೇಲೆ ಜಾಗತಿಕ ಪರಿಣಾಮ ಕುರಿತು ಚರ್ಚಿಸಲು ಐಎಂಆರ್ಎಫ್ ಅಂತರ ಸರ್ಕಾರಿ ಜಾಗತಿಕ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಭೆಯು ನೀತಿ ಚರ್ಚೆ ಮತ್ತು ಪೂರ್ಣಾಧಿವೇಶನ ಒಳಗೊಂಡಿರುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. 2022 ನಡೆದ ಮೊದಲ ಐಎಂಆರ್ಎಫ್ ಸಭೆಯ ಮುಂದುವರಿದ ಭಾಗವಾಗಿ 2ನೇ ಸಭೆಯನ್ನು ಆಯೋಜಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಮುಂದುವರಿದಿದೆ. ದಕ್ಷಿಣ ಲೆಬನಾನ್ನಲ್ಲಿ ಕದನ ವಿರಾಮಕ್ಕೆ ಪ್ರಾಮುಖ್ಯತೆ ಇಲ್ಲವಾಗಿದ್ದು ಅಮೆರಿಕ ಮತ್ತು ಇರಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸಹ ಒತ್ತಡದಲ್ಲಿವೆ. ಇದರಿಂದ ಈ ಪ್ರದೇಶದಲ್ಲಿ ಅನಿಶ್ಚಿತತೆ ಹೆಚ್ಚಾಗಿದೆ. ನಬಾತಿ ಜಿಲ್ಲೆಯಲ್ಲಿ ಇಸ್ರೇಲ್ ಅನೇಕ ದಾಳಿಗಳನ್ನು ನಡೆಸಿದೆ ಎಂದು ಲೆಬನಾನ್ ಅಧಿಕಾರಿಗಳು ತಿಳಿಸಿದ್ದಾರೆ. ಇವುಗಳಲ್ಲಿ ಖರ್ ದಜ್ಜಲ್ ಬಳಿ ವಾಹನಗಳನ್ನು ಗುರಿಯಾಗಿರಿಸಿಕೊಂಡು ಡ್ರೋನ್ ದಾಳಿಗಳು ಮತ್ತು ಖರ್ ದಜ್ಜಲ್ ಮತ್ತು ಅಡ್ಜಿತ್ ಅನ್ನು ಸಂಪರ್ಕಿಸುವ ರಸ್ತೆಗಳು ಸೇರಿವೆ. ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ಕಾರ್ಯಕರ್ತರು ಸೇರಿದಂತೆ ನಾಗರಿಕರ ಸಾವು ನೋವುಗಳು ಸಹ ವರದಿಯಾಗಿವೆ. ಸ್ವಯಂ ಘೋಷಿತ ಬಫರ್ ವಲಯವನ್ನು ಮೀರಿ ಕಾರ್ಯನಿರ್ವಹಿಸುತ್ತಿರುವ ಹೆಜ್ಬೊಲ್ಲಾದ ನೆಲೆಗಳನ್ನು ತಟಸ್ಥಗೊಳಿಸುವ ಗುರಿಯನ್ನು ಈ ದಾಳಿಗಳು ಹೊಂದಿವೆ ಎಂದು ಇಸ್ರೇಲ್ ಸಮರ್ಥಿಸಿಕೊಂಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಹೆಜ್ಬುಲ್ಲಾ ಸೀಮಿತ ರಾಕೆಟ್ ಮತ್ತು ಡ್ರೋನ್ ಗುಂಡಿನ ದಾಳಿ ನಡೆಸಿದೆ. ಗಡಿಯನ್ನು ಸ್ಥಿರಗೊಳಿಸಲು ಮತ್ತು ವಿಶಾಲ ಭದ್ರತಾ ಮಾತುಕತೆಗಳನ್ನು ಸಕ್ರಿಯಗೊಳಿಸಲು ಉದ್ದೇಶಿಸಿರುವ ಅಮೆರಿಕ ಮಧ್ಯಸ್ಥಿಕೆಯ ಕದನ ವಿರಾಮವನ್ನು ಉಲ್ಲಂಘಿಸಲಾಗಿದೆ ಎಂದು ಇಸ್ರೇಲ್ ಮತ್ತು ಲೆಬನಾನ್ ಪರಸ್ಪರ ಆರೋಪಿಸಿವೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಇಂದು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ 2026 ಭಾರತೀಯ ತಂಡವನ್ನು ಪ್ರಕಟಿಸಿದೆ. ಹರ್ಮನ್ಪ್ರೀತ್ ಕೌರ್ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಜೂನ್ 12 ಆರಂಭವಾಗುವ ಈ ಪಂದ್ಯಾವಳಿಯನ್ನು ಇಂಗ್ಲೆಂಡ್ ಆಯೋಜಿಸಲಿದ್ದು ಜುಲೈ 5 ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಭಾರತದ 15 ವನಿತೆಯರ ತಂಡದಲ್ಲಿ ಶಫಾಲಿ ವರ್ಮಾ, ಜೆಮಿಯಾ ರೋಡ್ರಿಗಸ್, ಭಾರತಿ ಫುಲ್ಮಾಲಿ ಮತ್ತು ರಿಚಾ ಘೋಷ್ ಸೇರಿದಂತೆ ಉತ್ತಮ ಬ್ಯಾಟಿಂಗ್ ಪಟುಗಳಿದ್ದಾರೆ. ಜೂನ್ 14 ಎಡ್ಜಬಾಸ್ಟನ್ನಲ್ಲಿ ಪಾಕಿಸ್ತಾನ ವಿರುದ್ದ ಭಾರತ ತಂಡ ತಮ್ಮ ಅಭಿಯಾನ ಆರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಳ, ಸ್ಥಿತಿಸ್ಥಾಪಕತ್ವ ನಿರ್ಮಾಣ ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆ, ಸಚಿವ ಜೆಪಿ ನಡ್ಡಾ. ಪ್ರಸಕ್ತ ತಿಂಗಳಲ್ಲಿ ಬಿಸಿಗಾಳಿಯಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ, ಎಚ್ಚರ ವಹಿಸುವುದು ಮುಖ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ರಸಾರ ಭಾರತಿ ನೂತನ ಅಧ್ಯಕ್ಷರ

0: ಅಧ್ಯಕ್ಷರಾಗಿ ಸಂವಹನ ತಜ್ಞ ಪ್ರಸೂನ್ ಜೋಶಿ ನೇಮಕ. ಐಸಿಸಿ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ 2026ಕ್ಕೆ ಬಿಸಿಸಿಐನಿಂದ ಭಾರತೀಯ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಮ್ಮುಖದಲ್ಲಿ ಐಐಟಿ ಮದ್ರಾಸ್ ಹಾಗೂ ಭಾರತೀಯ ರತ್ನಗಳ ಮತ್ತು ಆಭರಣ ಸಂಸ್ಥೆಯ ನಡುವೆ ಒಡಂಬಡಿಕೆ. ಬೆಂಗಳೂರು, ಮೈಸೂರು, ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಯೋಜನೆಗಳನ್ನು ತ್ವರಿತವಾಗಿ ಜಾರಿಗೊಳಿಸುವಂತೆ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಕಾರ್ಯದರ್ಶಿ ನಿರ್ದೇಶನ. ತಿರುಪತಿಗೆ 6 ತಿಂಗಳಲ್ಲಿ 20 ಲಕ್ಷ ಕೆಜಿ ನಂದಿನಿ ತುಪ್ಪ ಪೂರೈಕೆ. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ದೇಶದ ಯುವಕರಿಗೆ ನೂತನ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಭಾರತೀಯ ರತ್ನಗಳ ಮತ್ತು ಆಭರಣ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಸಂಸ್ಥೆಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಕರಾವಳಿ ಜಿಲ್ಲೆಗಳು ಆಭರಣ ವಿನ್ಯಾಸ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದು ಇನ್ನಷ್ಟು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ.
3: I can see it only growing, and it is to the credit of the Gems and Jewelry management and the Indian Institute of Gems and Jewelry, where consistently, because of their support, the center has reached this level. There are more centers all over India.
2: ಇದೇ ವೇಳೆ ನಿರ್ಮಲಾ ಸೀತಾರಾಮನ್ ಸಮ್ಮುಖದಲ್ಲಿ ಲ್ಯಾಬ್ ಗ್ರೋನ್ ಡೈಮಂಡ್ ತಂತ್ರಜ್ಞಾನದಲ್ಲಿ ವಿಶೇಷ ಮತ್ತು ಉದ್ಯಮ ಆಧಾರಿತ ಪ್ರಮಾಣೀಕೃತ ಪೋಸ್ಟ್ ಆರಂಭಿಸಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ಮತ್ತು ಐಐಟಿ ಮದ್ರಾಸ್ ನಡುವೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತರಬೇತಿ ಕಾರ್ಯಕ್ರಮ ಕೌಶಲ್ಯದ ಕೊರತೆಯನ್ನು ನೀಗಿಸಲು, ಉದ್ಯೋಗಕ್ಕೆ ಸನ್ನದ್ಧರಾದ ವೃತ್ತಿಪರರನ್ನು ಸೃಷ್ಟಿಸಲು ಮತ್ತು ಮೌಲ್ಯಾಧಾರಿತ ಉತ್ಪಾದನೆ ಉತ್ತೇಜಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಬಳಿಕ ಮಂಗಳೂರಿನ ದೇರಳಕಟ್ಟೆಯ ಕೆಎಸ್ ಹೆಗ್ಡೆ ಕ್ಷೇಮ ಸಭಾಂಗಣದಲ್ಲಿ ವಿಕಸಿತ ಭಾರತ 2047 ಒಂದು ದೃಷ್ಟಿಕೋನ ಕುರಿತಂತೆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಉತ್ತಮ ಶಿಕ್ಷಣ ನೀಡುವ ಮೂಲಕ ನಿಟ್ಟೆ ವಿದ್ಯಾಸಂಸ್ಥೆ ವಿಕಸಿತ ಭಾರತಕ್ಕೆ ಮಹತ್ವಪೂರ್ಣ ಕೊಡುಗೆ ನೀಡಿದೆ ಎಂದು ತಿಳಿಸಿದ್ದಾರೆ. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಮಹತ್ತರವಾದದ್ದು ಎಂದು ತಿಳಿಸಿದ್ದಾರೆ. ಕಳೆದ ಒಂದು ದಶಕದಲ್ಲಿ ಭಾರತವು ಆರ್ಥಿಕ ಮತ್ತು ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದ್ದಾರೆ. ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆಗೆ ಸುಸ್ಥಿರ ಡೇಟಾ ಕೇಂದ್ರಗಳ ಅಗತ್ಯವಿದ್ದು, ಬೆಂಗಳೂರು, ಮೈಸೂರು ಮತ್ತು ಮಂಗಳೂರಿನಲ್ಲಿ ಡೇಟಾ ಪಾರ್ಕ್ ಸ್ಥಾಪಿಸಲು ಸಚಿವರ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಬೆಂಗಳೂರಿನ ಹೊಸಕೋಟೆ ಸಮೀಪ 500 ಮೆಗಾವ್ಯಾಟ್ ಸಾಮರ್ಥ್ಯದ ಸುಸ್ಥಿರ ಡೇಟಾ ಕೇಂದ್ರ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಮಂಗಳೂರಿನಲ್ಲೂ ಡೇಟಾ ಪಾರ್ಕ್ ಸ್ಥಾಪನೆಗೆ ಭೂಮಿ ಲಭ್ಯವಿದ್ದು, ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ KIADBಗೆ ಸೇರಿದ 350 ಎಕರೆ ಇದೆ. ಮೈಸೂರಿನಲ್ಲಿ ಈ ಉದ್ದೇಶಕ್ಕೆ ಸೂಕ್ತ ಜಾಗ ಗುರುತಿಸಲಾಗುವುದು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಪಾರ್ಕ್ಗಳಲ್ಲಿ ಡೇಟಾ ಸೆಂಟರ್ ಸ್ಥಾಪನೆಗೆ ಹೂಡಿಕೆ ಮಾಡಿದರೆ ಅವರಿಗೆ ವಿದ್ಯುತ್ ಮತ್ತು ನೀರು ಒದಗಿಸಲಾಗುವುದು. ಇದಕ್ಕೆ ಪೂರಕವಾದ ಸಿದ್ಧತೆ ಮಾಡಿಕೊಳ್ಳಲು 3 ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸದ್ಯದಲ್ಲೇ ಹೂಡಿಕೆದಾರರ ಜೊತೆಗೂ ಸಭೆ ನಡೆಸುವಂತೆ ಸಚಿವರು ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಜನವಿಕಾಸ್ ಮತ್ತು ಉಮೀದ್ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಪ್ರಮುಖ ಯೋಜನೆಗಳ ಅನುಷ್ಠಾನ ಕುರಿತು ನವದೆಹಲಿಯಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಸಚಿವಾಲಯದ ಕಾರ್ಯದರ್ಶಿ ಡಾ ಶಿವತ್ಸ ಕೃಷ್ಣ ಅವರು ಯೋಜನೆಗಳನ್ನು ರಾಜ್ಯದಲ್ಲಿ ತ್ವರಿತವಾಗಿ ಜಾರಿಗೊಳಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಮೂಲಸೌಕರ್ಯ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಮನ್ವಯದ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದಾರೆ. ಮುಂದಿನ 6 ತಿಂಗಳ ಕಾಲ ತಿರುಪತಿ ತಿರುಮಲ ಸನ್ನಿಧಾನಕ್ಕೆ ಬಮೂಲ್ನಿಂದ ತಿಂಗಳಿಗೆ 2 ಲಕ್ಷ ಕೆಜಿ ನಂದಿನಿ ತುಪ್ಪ ಸರಬರಾಜು ಮಾಡಲಾಗುತ್ತದೆ ಎಂದು ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ತಿಳಿಸಿದ್ದಾರೆ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಬಮೂಲ್ ಕಚೇರಿ ಆವರಣದಲ್ಲಿ ತಿರುಪತಿಗೆ ತುಪ್ಪ ಪೂರೈಕೆ ವಾಹನಕ್ಕೆ ಹಸಿರು ನಿಶಾನೆ ತೋರಿಸಿದ ಅವರು, ತಿರುಪತಿಗೆ ನಂದಿನಿ ತುಪ್ಪ ಪೂರೈಕೆಗೆ ಟೆಂಡರ್ ಪಡೆಯಲಾಗಿದೆ. ಇದರ ಮೊತ್ತ 136 ಕೋಟಿ ರೂಪಾಯಿಗಳಾಗಿದ್ದು ಪ್ರತಿನಿತ್ಯ 12.5 ಟನ್ನಂತೆ ಮುಂದಿನ 6 ತಿಂಗಳು ತುಪ್ಪ ಸರಬರಾಜು ಆಗಲಿದೆ ಎಂದು ಹೇಳಿದ್ದಾರೆ. ಸಾಗಾಣಿಕೆಗೆ ಡಿಜಿಟಲ್ ಲಾಕ್ ತಂತ್ರಜ್ಞಾನ ಬಳಸಿಕೊಳ್ಳಲಾಗಿದೆ. ನಾವು ಕೊಟ್ಟ ಪಾಸ್ವರ್ಡ್ನಲ್ಲಿ ನಮೂದಿಸಿದರೆ ಮಾತ್ರ ತೆರೆಯಬಹುದು. ಗ್ರಾಹಕ

0: ಗೂ ಸಹ ಇದೇ ರೀತಿ ಗುಣಮಟ್ಟದ ಪದಾರ್ಥ ನೀಡಲಾಗುತ್ತಿದೆ. ನಂದಿನಿ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಅಕ್ರಮ ಎಸಗುತ್ತಿರುವವರ ವಿರುದ್ಧ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಇದೇ ವೇಳೆ ಅವರು ತಿಳಿಸಿದ್ದಾರೆ. ಧಾರವಾಡದ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿರುವ ಜಿಲ್ಲಾ ಲಸಿಕಾ ಉಗ್ರಾಣ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು. ಈ ವೇಳೆ ಅವರು ಕೇಂದ್ರದಲ್ಲಿರುವ ವಿವಿಧ ಸೌಕರ್ಯಗಳನ್ನು ಪರಿಶೀಲಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಮಾತನಾಡಿ, ಧಾರವಾಡ ಜಿಲ್ಲೆಗೆ ಬರುವ ಲಸಿಕೆ ಹಾಗೂ ವಿವಿಧ ಔಷಧಿಗಳನ್ನು ಶೇಖರಿಸಿಡಲು ಈ ಉಗ್ರಾಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದೊಂದಿಗೆ ನಿರ್ಮಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಲಸಿಕಾ ಕಾರ್ಯಕ್ರಮಗಳಿಗೆ ಈ ಕೇಂದ್ರ ಉಪಯೋಗವಾಗಲಿದೆ ಎಂದು ಹೇಳಿದ್ದಾರೆ.
1: ವ್ಯಾಕ್ಸಿನ್ ಸ್ಟೋರೇಜ್ ಸಂಬಂಧಿಸಿದಂತೆ ಇಡೀ ದೇಶದ ಎಲ್ಲಾ ಕಡೆನೂ ಆಯಾ ಜಿಲ್ಲೆಗಳಲ್ಲಿ ಆದಷ್ಟು ಸಮೀಪದಲ್ಲಿ ಒಂದು ಸ್ಟೋರೇಜ್ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ಕಟ್ಟಡಗಳು ನಿರ್ಮಾಣ ಆಗ್ತಾ ಇದೆ. ಇಕ್ವಿಪ್ಮೆಂಟ್ ಎಲ್ಲ ಸೇರಿ ವ್ಯಾಕ್ಸಿನ್ಗಳೇನು ಏರ್ ಟೆಂಪರೇಚರ್ ದಲ್ಲಿ ಇರೋದ್ರಿಂದ ಟೆಂಪರೇಚರ್ ಮೇಂಟೈನ್ ಆಗದೆ ಇರೋದ್ರಿಂದ ಟ್ರಾನ್ಸ್ಶಿಪ್ಮೆಂಟ್ ನಲ್ಲಿಯೂ ಬಹಳಷ್ಟು ಸಮಸ್ಯೆಗಳಾಗ್ತಾ ಇತ್ತು. ಅದನ್ನ ಇಲ್ಲಿ ಆವರಣದಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಇದರಿಂದ ಇಲ್ಲೇನು ವಿಶೇಷವಾಗಿ ವ್ಯಾಕ್ಸಿನೇಷನ್ ಮಾಡ್ತೀವಿ, ಅವು ಎಲ್ಲದಕ್ಕೂ ಬಹಳ ಅನುಕೂಲ ಆಗ್ತದೆ.
0: ಬೆಳಗಾವಿಯ ಕೃಷಿ ಇಲಾಖೆ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ಜಲಾನಯನದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಮತ್ತು ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿ ಜಲಾನಯನ ಇಲಾಖೆಯಿಂದ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡು ವಿಶೇಷ ಗಮನ ಸೆಳೆದಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಡಿ ಅರಣ್ಯ ಘಟಕ ಪರಿಣಾಮಕಾರಿ ಅನುಷ್ಠಾನಕ್ಕೆ ಪ್ರಥಮ ಸ್ಥಾನ ಲಭಿಸಿದೆ. ಬೆಳಗಾವಿ ಕಂದಾಯ ವಿಭಾಗದಲ್ಲಿ ಸಮಗ್ರ ಅನುಷ್ಠಾನಕ್ಕೆ ಪ್ರಥಮ ಸ್ಥಾನ, ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನದಲ್ಲಿ ದ್ವಿತೀಯ ಸ್ಥಾನ ಲಭಿಸಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದಂತಹ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಸ್ವೀಕರಿಸಿದರು. ಪ್ರಶಸ್ತಿ ಸ್ವೀಕರಿಸಿರುವ ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಹೆಚ್ಡಿ ಕೋಳೇಕರ ಸಂತಸ ವ್ಯಕ್ತಪಡಿಸಿ ಆಕಾಶವಾಣಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ.
2: ಬೆಳಗಾವಿ ಜಿಲ್ಲೆಯೊಳಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ವಾಟರ್ ಸೆಟ್ ಡೆವಲಪ್ಮೆಂಟ್ ಕಾಂಪೋನೆಂಟ್ 2.0 ಅಂತ ಹೇಳಿ ಈ ಒಂದು ಯೋಜನೆಯನ್ನ ನಮ್ಮ ಜಿಲ್ಲೆಗೆ ಮಂಜೂರಾಗಿದೆ. ಅದರಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದೊಳಗೆ ಉಪ ಜಲಾನಯನಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಸಮಗ್ರ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹೆಚ್ಚುವರಿ ಅನುದಾನ ಕೂಡ ನಮ್ಮ ಕೊಟ್ಟು ಈ ವರ್ಷ ಸುಮಾರು 25-26 ಸಾಲಿನಾಗ ಸ್ಯಾಚುರೇಷನ್ ಮೋಡ್ದಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಇದಕ್ಕೆ ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನ ಲಭಿಸಿದೆ.
0: ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಡಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗ, ಬೈಲಹೊಂಗಲ, ಚಿಕ್ಕೋಡಿ ಮತ್ತು ನಿಪ್ಪಾಣಿಯಲ್ಲಿ ಯೋಜನೆಗಳ ಮಂಜೂರಾತಿ ದೊರೆತಿದೆ. ರಿವಾರ್ಡ್ ಎಂಬ ವಿನೂತನ ಯೋಜನೆಯನ್ನು ಅಥಣಿ ತಾಲೂಕಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಸಿಗೆಯ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಲವು ಸುಧಾರಣೆಗಳನ್ನು ಕೈಗೊಂಡಿದ್ದು ಸಾರ್ವಜನಿಕರು ಆರೋಗ್ಯ ಕಾಪಾಡಿಕೊಳ್ಳಲು ವೈಯಕ್ತಿಕವಾಗಿ ಹಲವು ಸುರಕ್ಷತೆಗಳನ್ನು ಪಾಲಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಮನವಿ ಮಾಡಿದ್ದಾರೆ. ದಿನನಿತ್ಯ ಹೆಚ್ಚು ನೀರನ್ನು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮಧ್ಯಾಹ್ನ 12-3 ಅನವಶ್ಯಕವಾಗಿ ತಿರುಗಾಡಬಾರದು. ವಯೋವೃದ್ಧರು, ಅನಾರೋಗ್ಯ ಪೀಡಿತರು ಬಿಸಿಲಿನ ತಾಪದಿಂದ ನರಳದೇ ಇರುವ ಹಾಗೆ ನೋಡಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಸಾರ್ವಜನಿಕರು ಮನೆಗಳ ಹೊರಗಡೆ ಮತ್ತು ಮನೆಗಳ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ಮೂಲಕ ಮಾನವೀಯತೆ ಮೆರೆಯುವಂತೆ ಅವರು ಮನವಿ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ತೀವ್ರವಾಗಿ ಹೆಚ್ಚಾಗುತ್ತಿದ್ದು ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಹುಬ್ಬಳ್ಳಿ ಆಸ್ಪತ್ರೆಯಲ್ಲಿ 14 ಹಾಸಿಗೆಗಳ ಸುಸಜ್ಜಿತ ವಾರ್ಡ್ ತೆರೆದಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಹೀಟ್ ಸ್ಟ್ರೋಕ್ ವಾರ್ಡ್ ತೆರೆಯಲಾಗಿದ್ದು ಇದರಲ್ಲಿ ವೆಂಟಿಲೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಈವರೆಗೂ ಯಾವುದೇ ಗಂಭೀರ ಪ್ರಕರಣಗಳು ದಾಖಲಾಗಿಲ್ಲ. ಆದರೂ ಮಕ್ಕಳು, ವೃದ್ಧರು ಹಾಗೂ ಗರ್ಭಿಣಿಯರು ವಿಶೇಷ ಕಾಳಜಿ ವಹಿಸಬೇಕು ಎಂದು ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಅಧೀಕ್ಷಕರಾದಂತಹ ಡಾಕ್ಟರ್ ಈಶ್ವರ ಹಸಬಿ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
3: ವಾರ್ಡ್ ಅನ್ನ ಹೀಟ್ ವೇವ್ ಸಲುವಾಗಿ ರಿಸರ್ವ್ ಮಾಡಿಟ್ಟಿವಿ. ಅದರಲ್ಲಿ ವೆಂಟಿಲೇಟರ್, ಮಾನಿಟರ್ಸ್ ಮತ್ತೆ ಉಳಿದ ಎಲ್ಲಾ ಐಸಿಯು ಪರಿಕರಗಳನ್ನ ಹಾಕಬಹುದ್ರಿ. ಐಸಿಯು ತರನ ಹಾಕತಿ. ಈ ಎಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಬರ್ಲಿಕ್ಕೂ ಇಲ್ಲ. 10-4 ಬಿಸಿಲಲ್ಲಿ ಅಡ್ಡಾಡೋದು ನಿಲ್ಸಿದ್ರೆ, ನೆರಳಲ್ಲೇ ಇದ್ರೆ ಹೀಟ್ ವೇವ್ ಬರೋ ಸಂಭವ ಕಡಿಮೆ ಇರುತ್ತೆ.
0: ಸರ್ಕಾರಿ ಸ್ವಾಮ್ಯದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕಗಳ ನಿಯಮಿತ ಕೆಎಸ್ಡಿಎಲ್ 2025-26 ಹಣಕಾಸು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ 2016 ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು 507 ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಇದು ಸಂಸ್ಥೆಯ ಪಾಲಿಕೆ ಚಾರಿತ್ರಿಕ ಮೈಲಿಗಲ್ಲಾಗಿದ್ದು ಸಾರ್ವಜನಿಕ ಉದ್ದಿಮೆಗಳ ಸಾಧನೆಯಲ್ಲಿ

ಪ್ರಾಯವಾಗಿದೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಅಲ್ಪಾವಧಿಯಲ್ಲಿ ಕೆಎಸ್ಡಿಎಲ್ ವಹಿವಾಟು 641 ಕೋಟಿ ರೂಪಾಯಿ ಹೆಚ್ಚಳ ಕಂಡಿದೆ ಎಂದು ಅವರು ತಿಳಿಸಿದ್ದಾರೆ. 57 ನೂತನ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗಿದ್ದು ಪ್ರಸಕ್ತ 94 ಉತ್ಪನ್ನಗಳು ವಹಿವಾಟು ನಡೆಸುತ್ತಿವೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಗಂಧದ ಮರ ಬೆಳೆಯಲು ರೈತರಿಗೆ ಉತ್ತೇಜನ ನೀಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣವಾಗಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಎರಡನ್ನು ತೆಗೆದುಕೊಳ್ಳಬೇಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಪರೀಕ್ಷೆ ಎರಡನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಶುಲ್ಕ ಭರಿಸಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ವೈಶ್ಯವಾರು ವಿದ್ಯಾರ್ಥಿಗಳು ಅನುತ್ತೀರ್ಣವಾಗಿರುವ ಅಂಕಿಅಂಶಗಳನ್ನು ಸಚಿವರು ಪ್ರಕಟಿಸಿದ್ದಾರೆ. ಪರೀಕ್ಷೆಯ ಫಲಿತಾಂಶದಿಂದಾಗಿ ಯಾವುದೇ ವಿದ್ಯಾರ್ಥಿಯು ನಿರಾಸೆಗೊಂಡು ತನ್ನ ಶಿಕ್ಷಣವನ್ನು ಮೊಟಕುಗೊಳಿಸಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅನುತ್ತೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಮುಂಬರುವ ಪರೀಕ್ಷೆ ಎರಡಕ್ಕೆ ಕಡ್ಡಾಯವಾಗಿ ನೋಂದಾಯಿಸಿ ಅವರನ್ನು ಶೈಕ್ಷಣಿಕವಾಗಿ ಸಜ್ಜುಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಇಲಾಖೆಯ ಉಪನಿರ್ದೇಶಕರುಗಳಿಗೆ ಕಟ್ಟುನಿಟ್ಟಿನ

ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣವಾಗಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಎರಡನ್ನು ತೆಗೆದುಕೊಳ್ಳಬೇಕು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಪರೀಕ್ಷೆ ಎರಡನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಸರ್ಕಾರವೇ ಶುಲ್ಕ ಭರಿಸಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ವೈಶ್ಯವಾರು ವಿದ್ಯಾರ್ಥಿಗಳು ಅನುತ್ತೀರ್ಣವಾಗಿರುವ ಅಂಕಿಅಂಶಗಳನ್ನು ಸಚಿವರು ಪ್ರಕಟಿಸಿದ್ದಾರೆ. ಪರೀಕ್ಷೆಯ ಫಲಿತಾಂಶದಿಂದಾಗಿ ಯಾವುದೇ ವಿದ್ಯಾರ್ಥಿಯು ನಿರಾಸೆಗೊಂಡು ತನ್ನ ಶಿಕ್ಷಣವನ್ನು ಮೊಟಕುಗೊಳಿಸಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅನುತ್ತೀರ್ಣರಾಗಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಮುಂಬರುವ ಪರೀಕ್ಷೆ ಎರಡಕ್ಕೆ ಕಡ್ಡಾಯವಾಗಿ ನೋಂದಾಯಿಸಿ ಅವರನ್ನು ಶೈಕ್ಷಣಿಕವಾಗಿ ಸಜ್ಜುಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಇಲಾಖೆಯ ಉಪನಿರ್ದೇಶಕರುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಬೋಸರಾಜು ಮತ್ತು ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಎಎಸ್ ಕಿರಣ್ ಕುಮಾರ್ ನೂತನ ಸ್ಕೈ ಥಿಯೇಟರ್ ಶೋಗೆ ಚಾಲನೆಯನ್ನು ನೀಡಿದರು. ವಾಯೇಜರ್ ಅಂತ್ಯವಿಲ್ಲದ ಪಯಣ ಎಂಬ 32 ನಿಮಿಷಗಳ ಈ ಚಿತ್ರ ವಾಯೇಜರ್ ಜ್ಞಾನದ ಅದ್ಭುತ ಮತ್ತು ರೋಚಕ ಪಯಣದ ಕಥೆಯನ್ನು ತಿಳಿಸಲಿದೆ. ಗುರು, ಶನಿ, ನೆಫ್ಚೂನ್, ಯುರೇನಸ್ ಗ್ರಹಗಳ ನೈಜ ಚಿತ್ರಗಳನ್ನು ಬಿತ್ತರಿಸಿರುವ ಈ ಚಿತ್ರ ಅಲ್ಲಿನ ವಾತಾವರಣ ಮತ್ತು ರಾಸಾಯನಿಕ ಅಂಶಗಳ ಮಾಹಿತಿಯನ್ನು ವಿಶಾಲ ಗುಮಟಾಕಾರದ ಪರದೆಯ ಮೇಲೆ ಪ್ರದರ್ಶಿಸಲಿದೆ. ಸಾರ್ವಜನಿಕರು ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ತಿಳಿಸಿದ್ದಾರೆ. ಬೆಳಿಗ್ಗೆ 10:30, ಸಂಜೆ 4:30 ಹಾಗೂ 5:30 ಇಂಗ್ಲಿಷ್ನಲ್ಲಿ, ಬೆಳಿಗ್ಗೆ 11:30 ಹಾಗೂ ಸಂಜೆ 3:30 ಕನ್ನಡದಲ್ಲಿ ಈ ಕಿರುಚಿತ್ರ ಪ್ರಸಾರವಾಗಲಿದೆ. ಪ್ರಸಕ್ತ ಸಾಲಿನ ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರಕ್ಕೆ ಜುಲೈ 31ರವರೆಗೆ 5-18 ವರ್ಷ ವಯಸ್ಸಿನ ಮಕ್ಕಳು ನಾಮನಿರ್ದೇಶನಗಳನ್ನು ಸಲ್ಲಿಸಬಹುದಾಗಿದೆ. ಯಾವುದೇ ನಾಗರಿಕರಿಂದ ನಾಮನಿರ್ದೇಶನಗಳನ್ನು https://awards.gov.in/ ನಲ್ಲಿರುವ ರಾಷ್ಟೀಯ ಪ್ರಶಸ್ತಿ ಪೋರ್ಟಲ್ ಮೂಲಕ ಮಾತ್ರ ಸ್ವೀಕರಿಸಲಾಗುತ್ತದೆ. ಪ್ರಧಾನಮಂತ್ರಿ ರಾಷ್ಟೀಯ ಬಾಲ ಪುರಸ್ಕಾರವು ದೇಶಾದ್ಯಂತ ಮಕ್ಕಳ ಅಸಾಧಾರಣ ಸಾಧನೆಗಳನ್ನು ಗುರುತಿಸಲು ರಾಷ್ಟ್ರಪತಿ ವಾರ್ಷಿಕವಾಗಿ ನೀಡುವ ಪ್ರತಿಷ್ಠಿತ ರಾಷ್ಟೀಯ ಮಟ್ಟದ ಪ್ರಶಸ್ತಿಯಾಗಿದೆ. ಶೌರ್ಯ, ಸಾಮಾಜಿಕ ಸೇವೆ, ಪರಿಸರ, ಕ್ರೀಡೆ, ಕಲೆ ಮತ್ತು ಸಂಸ್ಕೃತಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸೇರಿದಂತೆ ವಿಭಾಗಗಳಲ್ಲಿ ಶ್ರೇಷ್ಠತೆಯನ್ನು ಪ್ರದರ್ಶಿಸಿದ ಮಕ್ಕಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕೇಂದ್ರ ಸರ್ಕಾರದ ನೀತಿ ರೂಪಣೆಯ ಪ್ರಮುಖ ಸಂಸ್ಥೆಯಾದ ನೀತಿ ಆಯೋಗದಲ್ಲಿ ಇಬ್ಬರು ಕನ್ನಡಿಗರಿಗೆ ಅವಕಾಶ ದೊರೆತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ನೀತಿ ಆಯೋಗದ ಸದಸ್ಯರಾಗಿ ಯಾದಗಿರಿ ಜಿಲ್ಲೆಯ ತಜ್ಞ ವೈದ್ಯರಾದಂತಹ ಡಾ ಶ್ರೀನಿವಾಸ್ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ಆರ್ಥಿಕ ಸಲಹೆಗಾರರಾಗಿ ಕೆವಿ ರಾಜು ಅವರನ್ನು ನೇಮಕ ಮಾಡಲಾಗಿದೆ. ಜಿಲ್ಲೆಯ ಇಬ್ಬರು ನೇಮಕಗೊಂಡಿರುವುದಕ್ಕೆ ಯಾದಗಿರಿ ಜನತೆ ಸಂತಸ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ 4ರಂದು ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿದ್ದು ಜಿಲ್ಲಾಡಳಿತವು ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಚುನಾವಣಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ಬೆಳಗ್ಗೆ 8:00 ಅಂಚೆ ಮತಗಳು ಹಾಗೂ 8:30 ಇವಿಎಂ ಮತಗಳ ಎಣಿಕೆ ಆರಂಭವಾಗಲಿದೆ. ಒಟ್ಟು 14 ಟೇಬಲ್ಗಳಲ್ಲಿ ಎಣಿಕೆ ಕಾರ್ಯ ನಡೆಯಲಿದೆ. ಎಣಿಕೆ ಕೇಂದ್ರದ ಸುತ್ತ ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ, ಡಿಎಆರ್ ಹಾಗೂ ಸ್ಥಳೀಯ ಪೊಲೀಸರಿಂದ 3 ಹಂತದ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದ ದಾವಣಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ 9 ಏಪ್ರಿಲ್ ಮತದಾನ ನಡೆದಿತ್ತು. ನೀಟ್ ಪರೀಕ್ಷೆಯು ನಾಳೆ ಕಾರವಾರದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಪದವಿ ಕಾಲೇಜಿನಲ್ಲಿ ನಡೆಯಲಿದ್ದು, ಈ ಪರೀಕ್ಷೆಯು ಅತ್ಯಂತ ಪಾರದರ್ಶಕ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಹಾಗೂ ಪರೀಕ್ಷಾ ಮಾರ್ಗಸೂಚಿಗಳ ಉಲ್ಲಂಘನೆಯಾಗದಂತೆ ಕರ್ತವ್ಯ ನಿರ್ವಹಿಸುವಂತೆ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿರುವಂತಹ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚನೆ ನೀಡಿದ್ದಾರೆ. ದಾವಣಗೆರೆಯ 14 ಕೇಂದ್ರಗಳಲ್ಲಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನಾಳೆ ನಡೆಯಲಿದ್ದು, ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಲು ಎಲ್ಲಾ ಕೇಂದ್ರಗಳಲ್ಲಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

0: ರೈಟ್, ದ್ಯಾಟ್ ಸೌಂಡ್ಸ್ ಅನ್ಫಾರ್ಚುನೇಟ್ ಟ್ರೂಲಿ, ಬಟ್ ಐ ಆಮ್ ಸ್ಟಿಲ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅ ಡಿಸ್ಟ್ರಾಯ್ಡ್ ಹೌಸ್ ಮ್ಯಾನ್.
1: ಯು ಕ್ಯಾನ್ ಲಾಕ್ ಮೀ ಅಪ್ ಇಫ್ ಯು ವಾಂಟ್. ಆನೆಸ್ಟ್ಲಿ ಇಟ್ ಸೌಂಡ್ಸ್ ಲೈಕ್ ಅ ಬೆಟರ್ ಆಪ್ಷನ್ ದೆನ್ ಕಂಟಿನ್ಯೂಯಿಂಗ್ ದಿಸ್ ಡೇ.
0: ಓಹ್ ಡೋಂಟ್ ವರಿ, ಐ ಫುಲ್ಲಿ ಇಂಟೆಂಡ್ ಟು ಕೀಪ್ ಯು ರೈಟ್ ಹಿಯರ್ ಅಂಟಿಲ್ ದಿಸ್ ಇಸ್ ಸಾರ್ಟೆಡ್.
1: ಗುಡ್, ಬಿಕಾಸ್ ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಟ್ರಸ್ಟೆಡ್ ಟು ಮೇಕ್

0: ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ಭಾನುವಾರದ ಮುಂಜಾನೆಯನ್ನು ಸ್ಫೂರ್ತಿದಾಯಕವಾಗಿಸಿ ಕೇಳಿ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ವಿವಿಧ ಕ್ಷೇತ್ರದ ಗಣ್ಯರೊಂದಿಗೆ ಒಂದಿಷ್ಟು ಮಾತು, ಮತ್ತೊಂದಿಷ್ಟು ಹರಟೆ. ಪ್ರತಿ ಭಾನುವಾರ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಈ ವಾರದ ಅತಿಥಿಯಾಗಿ ಕಾಲದ ಗರ್ಭದಲ್ಲಿ ಹುದುಗಿದ ಇತಿಹಾಸದ ಪುಟಗಳನ್ನು ಮರುಸೃಷ್ಟಿಸುವ ಮಾಂತ್ರಿಕ, ತುಳುನಾಡಿನ ದೈವಶಕ್ತಿಯ ಮೂಲವನ್ನರಸಿ ಜಾನಪದ ಜೀವಾಳವನ್ನು ಅರಿತು ಪರಂಪರೆಯ ಹಾದಿಯಲ್ಲಿ ಬೆಳಕಾದ ಜ್ಞಾನದೀಪ, ಪಾಡ್ದನಗಳ ಪಲ್ಲವಿಯಲ್ಲಿ ಕೃಷಿ ಸಂಸ್ಕೃತಿಯ ಹಸಿರಿನಲ್ಲಿ ದೈವಾರಾಧನೆ, ನಾಗಾರಾಧನೆಯ ಪವಿತ್ರತೆಯಲ್ಲಿ ತುಳು ಬದುಕಿನ ಸತ್ಯವನ್ನು ಕಂಡುಕೊಂಡವರು ಇತಿಹಾಸದ ಅಪ್ರತಿಮ ವಿದ್ವಾಂಸರಾದ KL ಕುಂಡಂತಾಯ.
2: ಫಲದಾಂತಿ ಪೊಣ್ಣಗು ಫಲ, ಬುಳೆದಾಂತಿ ಕಂಡೋಗು ಬುಳೆ ಎನ್ನುವ ವಾಗ್ದಾನದೊಂದಿಗೆ ನಾವು ಇಲ್ಲಿ ನೆಲೆಯಾಯಿತು. ಆ ಊರಿನ ಜನರಿಗೆ ಅಥವಾ ಭೂಮಿಯ ಜನರಿಗೆ ಫಲ ಇಲ್ಲದ ಹೆಣ್ಣುಗಳಿಗೆ ಫಲ ಕೊಡುತ್ತೇವೆ, ಇದು ಬೆಳೆ ಬೆಳೆಯದ ಗದ್ದೆಯಲ್ಲಿ ನಾವು ಬೆಳೆ ಬೆಳೆಯುವ ಹಾಗೆ ಬೆಳೆಯನ್ನು ಕೊಡುತ್ತೇವೆ ಎನ್ನುವಂಥ ವಾಗ್ದಾನದೊಂದಿಗೆ ಅವರು ನೆಲೆಯಾದರು ಎನ್ನುವಂಥ ಒಂದು ದೊಡ್ಡ ಸತ್ಯ ಸಿಗ್ತದೆ. ಇದು ಅವರೊಟ್ಟಿಗೆ ಕೂತು ಮಾತಾಡಿದಾಗ ಸಿಕ್ಕೋದು. ಕ್ಷೇತ್ರಗಾರ್ಯದ ದೊಡ್ಡ ಆ ವಿಷಯ ಯಾರಿಗೂ ಗೊತ್ತಿಲ್ಲ.
1: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು. ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
3: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
4: 100.3 FM ಫೋನ್ ಇನ್ ಟೆಲಿಕ್ವಿಜ್.
3: May 19 ಪ್ರತಿ ಮಂಗಳವಾರ ರಾತ್ರಿ 9:30 10:30
5: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30.
3: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
4: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000.
3: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
5: ನೆನಪಿಡಿ, ಕರೆ ಮಾಡಿ. ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
4: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.

0: ಚಾವಡಿಕಟ್ಟೆ ವಾರದ ಪಟ್ಟಾಂಗ.
1: ಸತೀಶಣ್ಣ
2: ಕುಸುಮಕ್ಕ
1: ದಾದಿ ಮಾತಾಡಿಟ್ಲ ಅಲ್ಪ ಅಲ್ಪ ಬರ್ಸ ಬರೋಂದುಂಡಿಗೆ ಪುರ ಬೂರೊಂದುಂಡಿಗೆ ತೋರೊಂದುಂಡಿಗೆ ಕೇನಾಗ ಪೋಟ್ಗೆಲ್ಲ ಪುಂಡಿಯ ಸತೀಶಣ್ಣ.
2: ದಾದನಪ್ಪ ಇಂಕಲ್ನ ಊರಡಂತೂ ದಾಲ ಬರ್ಸ ಇಜ್ಜಪ್ಪ, ಸೆಕೆನೇ ಸೆಕೆ, ಹೊರ ಬರ್ಸ ಬತ್ತಂಡ ಯಾವೊಂದು ಇಂಕಲ್ ನಟ್ಟೊಂದುಲ್ಲೈತೆ.
1: ಹಾ ಅತ್ ನಮಕಿತೆ ಬರ್ಸ ಬತ್ತಂಡ ಯಾವೊಂದು ನಟ್ಟೊಂದೊಂದಂದ್ ಖುಷಿ ಅಂದ್ ಸತೀಶಣ್ಣ. ಆಂಡ ಈ ಕೆಲವು ಅನಾಹುತಲೆನ್ ತೂನಗೊಂಡತೆ ಉಲೈಡ್ದುಲೈ ಪೋಡಿಗೆಲ್ಲಕ್ಕೊಂಡು
2: ಓ ಆ ಕಾಲಡು ಓ ಆ ಬರ್ಸಲ್ಲ ತಂಡ ಸೆಕೆನ ಅದಾದಂದು ಗೊತ್ತಾವೊಂದಿಜ್ಜಿ ಅಂಚ ಅದೊಂಜಿ ರೀತಿ ಹೆಂಚಿನ ಪನ್ಪಿರತ್ತ ವಾತಾವರಣ ಬದಲಾವಣೆ ಪುರ ಅವನುಂಡು ಅಂಚ ನಮ್ಮ ಐಕ ತಯಾರ್ಲ ಆದಿ ಪೂಜಾ ಅಂಚ ಪುನಗ ಹೆಂಚಿನ ಅನಾಹುತಲ ಆಪುನಲ್ ಅಂದು ಒಲ ಒಂಜಿ ಕಡೆ ಗೋಡೆ ಜರಂಡಿಗೆ ಅಥವಾ ಜನ ತೀರ್ಪುಯರಿಗೆ ಅಂಚ ಪುರ ಪುರ ಸುದ್ದಿಲು ಕೇಂದ್ರ ತಿಕ್ಕೊಂದುಂಡು.
1: ಅಲೇ ಬರ್ಸವತ್ತಿ ಲೆಕ್ಕ ಬತ್ತೇರು
2: ಈ ಜನ ತಾನೆ ಇಂಚಿಗೆ ತಿರುಗದು ಬೈದಿನಿ ಕುಸುಮಕ್ಕ.
1: ಬರಂದಿನ ಕಾಲಡು ಬರ್ಸವತ್ತಿ
3: ಲೆಕ್ಕ ಅಂಚ ಅಲ್ಪಕುಲ ಒಂದು ಸೆಕೆಟ್ ತಡೆರೆ ತೀರ್ಜಿ ಮಾರ್ಯಾರೆ ಆ ಭೂಮಿದ ತೋಟೆ ಬಪ್ಪನವೆನ್ನ ಬಿರಿತ ಕನಿಟಿ ಒಂದು ಸರ್ರದ ನೀರು ಪೂರಾ ಆಜಿನ್ ಆ ನಮೂನೆ ಆತನ್ ಅಂಚ ಒಂತೆ ದದಾನ್ಲ ಚೌಲ್ ಚೌಲಿ ಪರ್ಕ ಅಂದ್ರೆ ಅಪ್ಪನೆಂಪನ್ ಆತನಾಗ ಈರ್ಲ ಮೂಲ ಪ್ರತಿಷ್ಠಾಪನೆ ಆತಾರ.
2: ಅಂಚ ಐತೆ ಇರ್ನ ಇಲ್ಲ ನಾ ಆ ರೀತಿ ಜ್ಯೂಸ್ ದಂಗಡಿ ಮಂತು ಬಾಡ್ದು
1: ಅತ್ತ ಅರೆಗೆ ತಿನ್ನರೆ ಉನರೆ ಇತ್ತ ಮಾತ್ರ ಇಲ್ಲ ಕುಸುಮಕ್ಕನ ಇಲ್ಲೊಂದು ಉಂಡು ನೆನಪಾಪುನೆ ಸತೀಶ್ ಅಣ್ಣ ಇಜ್ಜಿಂಡ ಅಡ್ರೆಸ್ ಏ ಪೂಜಿ ತುಲೆಗೆ ಸತೀಶ್ ಅಣ್ಣ
3: ಆಡಲ್ಲ ಈ ಆ ಕಂತನೆ ಕೊಂಜ ಮಾರ
1: ಅತ್ ಇರು ಸೆಕೆ ತಡ ಪೂಜಿ ಉರಿ ಪುನ್ ಪನ್ಪರ್ ಈ 24 ಗಂಟೆಲ್ಲ ಇರು ಕುಲ್ಲುನೇ ಆಫೀಸ್ ಹಿಡಿತೇ ಸಿಡು ದುಮ್ಮಾಂಡ ಮುಂಚೆ ಪಿದೈಪೋದು ಬೇಲೆ ಮಲ್ತೊಂದು ಇತ್ತಾರೆ.
3: ಆಂಡ ಸಂಗತಿ ಎತ್ತಿ ಏ ಸಿರು ಕುಲ್ಲುದಾನೆ ಪ್ರಯೋಜನ ಬಂದ್ಲೆ ಪಿದೈವತ್ತು ಒಂದ್ ಚೂರು ಪಿದೈವತ್ತರ ದೊಂಬುದ ಪೆಟ್ಟಿಗೆ ಮೇಯ್ ಒಡ್ಡುಂಡು ಆಂಡ ಅಡೇಗೆ ಈ ಎಣ್ಣೆ ಬರತ್ತಿಲ್ಲ
1: ಕಾಂಚದೇ ಆಪು ನೀರಿಗೆ ಪಿದೈತ ಬರ್ತದ ಅಭ್ಯಾಸನೆ ಮದತ್ತು ಬೋತು ನತೇ ಸತೀಶ್
2: ಅವೆ ತೂಲೆ ನಮ್ಮ ಇಂಚ ಪನ್ಪ ಅವ್ಲು ಬೇಲೆಡ್ ಬೆನೊಂದುಲ್ಲ ಜನಕುಲ್ಲು ಕೆಲವೇರಿ ಇಂಚ ಪುರ ಬೆನ್ಪೇರ್ ತೂಲೆ ಈ ದೊಂಬುಗು ಈ
3: ಸೆಕೆಕ್
1: ಇರಲೆಕ ಉರಿಯುಂಡಪ್ಪ ಅಂದ್ ಪುರ ಎಂಕಲ್ ಪಂತ ಜತೆ ಎಂಕ್ಲೆ ಗೊತ್ತುಂಡು ಅರೆಗಾಲಡು ಸೆಕೆ ಹಾಕೊಂಡು ಒಂದು
3: ಉರಿಯುಂಡು ನಿಕ್ಲೆ ಗೊತ್ತ
1: ಅತ್ತೆ ಈ ರಂಚವನ ನೆನಪಾಂಡು ಸತೀಶಣ್ಣ ಮುರಣಿ ಅಲ್ಪ ಬಂದಾಗ ಟವರ್ದ ಬೇಲೆಗೆ ಒಂಜಿ 10-15 ಜವನಿರು ಬೆನೊಂದಿಟ್ಟಿರು ಆ ಕಾರ್ಗು ಶೂಲ ಪಾಡ್ದು ಆ ಟವರ್ದ ಮಿತ್ತಾಕಲು ಬೇಲೆ ಮಲ್ಪುನ ಗೊಂಡತಿ ನಮಕ್ಕೇ ಮುಲ್ಪ ಬೇಗರ್ ನೀರು ಜಪ್ಪುಂಡು ಎಂಚ ಬೇಲೆ ಮಲ್ಪ ಇರಂದು
3: ಸತ್ಯ ಓ ಎಂಕಲ್ಪಲ್ಲ ಟವರ್ ಪೋಪು ಕರೆಂಟ್ ದ ಅಂಚಿ ಕೇರಳ ಕರೆಂಟ್ ಹೊರಪುನಗೆ ಓ ಬಾರಿ ಮಲ್ಲ ನೆತ್ತ ಎಂಚಿನ ಆ ನೆಟ್ಟ ತವರ್ದ ಕೊಡೀಟುಲ್ಲೇರಿ ಮುಲ್ಪವಿನಿ ದೊಂಬು ಜಾಸ್ತಿ ಅವ್ಳು ಬಿನಿ ಕಮ್ಮಿ
1: ಉಂಡಿತ್ತೇನೆ
3: ರಡ್ಡೆಜ್ಜೆ ಮಿತ್ ಬೇಡ ತಿರ್ತದಾಗ ಎಂಕ್ ತ್ಯಾಕ ಮಾಡ್ಕೊಂಡು ಓಡಿ ಮಿತ್ ಹೋಗ್ಬಿಟ್ಟು
2: ಅಂಚ ಐತೆ ಅವು ಅಂಚ ಬೇಲೆ ಮನ್ಪುನಲ್ಲ ಬಾರಿ ಅಪಾಯ ಅತಿ ವಿಶ್ವಣ್ಣ ಬೊಕ್ಕ ಅಕ್ಲಿಗ್ ಬೆಂದಿನ ಅಕ್ಲಿಗ್ ತಿಕ್ಕುನ ಸಂಬಳ ದಾಲ ನಮಕ್ ಏಸಿಡ್ ಕುಲ್ದ ತಿಕ್ಕುನ ಅತ್ ಜಾಸ್ತಿ ಬಂದು
3: ಜೀವಗೀತ ಕಷ್ಟ ಇತ್ತಲ್ಲ ಕಿಸಿಕ್ಲಾತಿ ಕಷ್ಟಡಿ ಗೊರ್ಬ
1: ಬಡ ಪತ್ತ ದಾದ ಬೇಲೆಲ್ಲ ಮಲ್ಪ ಉಂಡತ್ತೆ ದಾದ ಅಲ್ಪುನೆ ಬಡ ಪತ್ತಗ ಬೆನ್ನೋಡ ಹಾಕೊಂಡು
3: ಬಂಜಿದ ಪಡಿ ಸಾಗೊಡತ್ತ
1: ಒಂಜಿ ಹಾಕಲು ಬೊಕ್ಕ ಈತುಲೆ ಮಾರ್ಗದ ಬರಿಟ್ಟು ಬೆನ್ನೊಂದು ಇಪ್ಪಿರತ್ತೆ ಮಾರ್ಗದ ರಸ್ತೆ ರಿಪೇರಿದ ಆ ಡಾಮರದ ಬೆಚ್ಚಗ ಪಾಪ ಹಾಕಲು ಬೆನ್ನೋಡೆ
3: ಬೊಕ್ಕ ಆ ಡಾಂಬರ್ ಮಲ್ಪುನಾಗ ಆ ಸೂತ ಬೆಚ್ಚ ಇಂಚಿಡು ದೊಂಬುದ ಬೆಚ್ಚ ಹಿಡ್ಬೇಕ ಭೂಮಿದ ಬೆಚ್ಚ ಎಂಚ ಮರೆ
1: ಆಂಡಲ್ ಅಕ್ಲೆಡ್ ಒಂಜಿ ಖುಷಿ ಉಂಡಿ ಸತೀಶ್ ಅಣ್ಣ ತೂಲೆಗೆ ಮಾತೆರ್ಲ ಒಟ್ಟು ಕುಲೊಂದು ಒಣಸಾಲ್ಪರಿ ಏತು ಪೊರ್ಲು ತೋಜುಂಡಪ್ಪ
3: ನಮ್ಮಲ್ಪ ಒಂಜಿ ಜೋಕುಲ್ ಇತ್ತಂದ್ರೆ ನಮ್ಮ ಅಂಚ ಬುಡುವ
1: ನಮ್ಮ ಬುಡ್ಪು ಜೋಂಜಿ ಬೊಕ್ಕ ನಮಕ್ ಏಪತ್ತುಂಡಲ ನಮ್ಮನ್ನ ಟೆನ್ಷನ್ ಒತ್ತಡ ಮಂಡೆ ಬೆಚ್ಚ ಕಡಿಮೆ ಆಯ್ರೆ ಇಜ್ಜಿ
3: ಅವು ಸಹ್ಯಡ್ ನಮ್ಮ ಜೋಕುಲ್ ಪಾಡಿ ನೀರ್ಗೆ ಭಯ ಅಂದ ನಮ್ಕೊಂಜ್ ಸೀಕ್ ಕಮ್ಮಿ ತಪ್ಪುಲ
1: ಅಕಲು ತುಲೆ ದಿನತ್ತ ಪಡಿಗಾದ್ ಬೆಂದುಂಡಲ ಏತು ಖುಷಿ ಟೊಟ್ಟು ಕುಲು ತಿಂದು ಅಣಸು ಮಲ್ತದ ಏತು
3: ಒಂಜಿ ಅಕಲ ಅಕಲ್ಕೊಂದ ತಿಲ್ತೊಂದ ನಲ್ತೊಂದ ಅಕಲ ಇಂತೂ ನಾಗಲ ಒಂಥರ ಖುಷಿ ಇಲ್ಲ
2: ಬೊಕ್ಕ ನಮ್ಮಟ್ಟಿ ಎಂಚಂಡು ಪನ್ನಗ ಅಂಚಿನ ಬೇಲೆ ಮನ್ಪುನ ಒಂಜಿ ಸಸಾರ ಅಂದು ಪನ್ಪುನ ಒಂಜಿ ನಮ್ಮ ಮನಸ್ಸಲ್ಲಿ ಕೆಲವರ ನೆಟ್ಟುಂಡು ಅವು ತಪ್ಪು
1: ಬೇಲೆಡಿ ಎಲ್ಲೆ ಮಲ್ಲ ದಾಲ ಇಜ್ಜತ್ತೆ ಸತೀಶ್ ಅಣ್ಣ ಎಡ್ಡೆ ಬೇಲೆ ಹೂವು ಅಂಡಲ ಸರಿ ಬೇಲೆ ಮಲ್ತುಂಡ ಸಹ ಇದಾದ
3: ಅಂಚ
2: ಬೊಕ್ಕ ಕುಸುಮಕ್ಕ ಈ ಸರ್ತಿ ಸೆಕೆ ಪೂರ ಜಾಸ್ತಿ ಆವೊಂದುಂಡು ಅಂಚ ಬೇಸಿಗೆ ಶಿಬಿರ ಎಲ್ಲ ಮಗಲಿನ ಕಡಪಡ್ದಿತಾರತ್ತ ಅಜ್ಜನ ಎಲ್ಲಾಗಿ ಎಂಚೆತ್ತಿಂಡಿಗೆ
1: ಅಕಲ್ ಬತ್ತುಂಡತ್ತ ಸತೀಶ್ ಅಣ್ಣ ಕೇನು ಎಂಕ್ ಕಡಪುಡ್ ನಗ ಪೋಡಿಗೆ ಆತುಂಡ ಅಲ್ಲಿಗೆ ಎನ್ನ ಬುಡ್ದು ಕುಲದ ಅಭ್ಯಾಸ ಇಜ್ಜಿ ರಡ್ಡು ದಿನಟ್ಟು ಬರುವಲ್ಲೊಂದು ಯಾನೆ ಎನ್ನನೆ ಇತ್ತೆ ಎಂಕೂರು ಆ ಒಂದು ಉಂಡು ಹಾಲು ಬರ್ರೆ

0: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು.

0: ಒಂದಿಜ್ಜಲು
1: ಅದಾನೆ ಅವಳು ಸೆಕೆ ಇಜ್ಜಿಗೆನ
0: ಅಲ್ಪ ಬಾರಿ ತಂಪುಂಡು ಒಂಜಿ ಬೊಕ ಗೊಬ್ಬರ ಬಾರಿ ಎಡ್ಡ ಆ ಒಂದುಂಡಲೆಗ್ ಕೈತಲ್ ಇಲ್ಲದ ಜೋಕುಲು ಪುರ ತಿಕ್ಕದೇರು ಜೋಕ್ಲ ನಟ್ಟು ಗೊಬ್ಬನ ಒಂಜಿ ಅವಕಾಶ ತಿಕ್ಕುನೇ ಅಲೆಗ ಅಪರೂಪ ಅಲ್ಪ ತಿಕ್ಕೇರ ನನ್ನ ಆ ಜೋಕುಲು ಅಕ್ಲೇನ ಅಜ್ಜಿಲ್ಲಡೆ ಪೋಡದ ಅನ್ನ ಅಲ್ಲಿಡೆ ಎತ್ತೋಡ ಅಣ್ಣ
1: ಮಾಮಣ್ಣಗ್ಲ ಎಡ್ಡೆ ಒಂಜಿ ಟೈಮ್ ಪಾಸ್ ಒಂದಿಪ್ಪ ಅಲ್ಪ ಜೋಕ್ಲೆ ಕತೆ ಪನ್ ಒಂದು ಅಕ್ಕನೊಟ್ಟಿಗೆ ಗೊಬ್ಬೊಂದು ತಾರ್ಲಂಜಿ ಜೋಕ್ಲೆ ಅಟ್ಟಿಗೆ ಮಂತ್ ಒಂದಿಪ್ಪೇರ ಅಲ್ಪ
0: ನಂದು ಅತ್ ಸತೀಶಣ್ಣ ಒಂದಿತ್ತೆ ಎಲ್ಲಂಜಿ ನಮ್ಮನ ಕದ್ರಿ ಪಾರ್ಕ್ ಇಡದ ಅದನ್ನ ಗೇರು ಹಬ್ಬನದ ಅದನ್ನ ಒಂಜಿ ಉಂಡಿಗೆ ಒಲ್ಪನ ತೂಯಿಲೆ ಕಾಂಡು ಸತೀಶಣ್ಣ
1: ಅಂದೆ ಅಂದು ನಮ್ಮ ಚಂದ್ರಣ್ಣ ಇತ್ತು ಎರಡ ಖಂಡಿತ ಇತ್ತ ಬಗ್ಗೆ ಪೂರ ಪಂತುವೇರ ನಮಗೆ
0: ಇಟ್ಟು ದಾದಾಪುರ ಗೋಂಕುದ ದಾದಾಪುರ ಆಪುಂಡು ಐಟಮ್ಸ್ ಆಯ್ತ ಪೂರ ಎಕ್ಸಿಬಿಷನ್ ಉಂಡಿಗೆ ಗೋಂಕುಡು ಗೋಂಕುಡು
1: ಸ್ಟಾಲ್ ಪಾಡ್ರೆ ಉಂಡದಾನೆ
0: ಗೋಂಕುದ ಜ್ಯೂಸಿಗೆ ಉಪ್ಪಡಿಗೆ ಬೇತೆ ಬೇತೆ ತಿನಸಲು ಪುರ ಉಂಡಿಗೆ ಅಂಚ ಯಾನ್ ಮುರಣಿ ಚಂದ್ರಣ್ಣ ಫೋನ್ ಮಾಲ್ ಪುನಃ ಪಂಡೆ ಚಂದ್ರಣ್ಣ ಇರೇಗ ಬೋಡ ಐನ ವಿಷಯ ಉಂಡು ಬರ್ಪರ ಡಬಲ್ಲೆ
2: ಗೋಂಕುದ ಜ್ಯೂಸ್ ಉಂಡು
0: ಅವು ಆ ರೀತಿ ಸುರು ಕೆಂಕ್ಲೆ ಕನತ್ತು ಕೊರ್ದೆ ನೆನಪಿಜ್ಜೆ ಸತೀಶ್
2: ಜ್ಯೂಸ್
0: ಅವು ದುಂಬು ಪನ್ನೊಂದಿತ್ತು ನೀರಾಗ ನೆನಪುಂಡೆ ಈ ಅರೆಗಾಲಡು ಗೋಂಕುಲ ಪೆಲಕೈದ ಪರನ ತಿಂಡ ಏತು ದೂರ ಇತ್ತಿನಲ್ಲ ಗೊತ್ತಾಗ್ತದೆ ಆಯ್ ತಿಂದದೆ ಎಂದು
2: ಅಂದ ಅರೆಗಾಲಡು ಈ ಪೆರಕೈಲಂಚಿನ ಬಾರಿ ಕಮ್ಮೆನ ಗೋಂಕುದ ಮೂರಿ ಅಂತೂ ಪಂಡು ಸುಕ್ಕ ಬುಕ್ಕಲ ಗೋಂಕು ಗಾಂಜಿ ಮೂರ್ದು ಉಪ್ಪು ಬಾಡ್ತು ತಿಂದದಂಡ ಅವತ್ತರ ಖುಷಿ ಬೇಕು
1: ಬಕ ಅವು ದೊಂಡೆಗೆ ಪೋನಾಗ ಒಂಜಿ ಮಕ್ಕ ಮಕ್ಕಳೇ ಕಾಪು
2: ಜಾಸ್ತಿ ಪರ್ನ ದಿಜ್ಜಿ
0: ಅವು ಬಕ ಆ ಕೆಂಪುದ ಗೊಂಕು ಜಾಸ್ತಿ ಅಂಚ ಮಕ್ಕ ಹಾಪು ನೆನ ಪಾನ ಒಂದಿತ್ತಿರ್ತು
2: ಬೊಕ್ಕಾಯ್ಟ ಆ ಕೆಂಪುದ ಗೊಂಕುಡು ಪುರಿ ಹಾಪುಲ್ಲ ಜಾಸ್ತಿ ಒಂದು ಅಯ್ಯ ಅಡಿಗೆ ಅಂಚೆ ಅದೇ ತಿನ್ನೋಡತಿ ಮಿಚ್ಚಾಯ್ಜಿ ಮೇನಿ ಪುರಿ ಒಟ್ಟಿಗೆ ತಿನ್ನೋಡತಿ
0: ಆಂಡಲ ಒಂಜಿ ವಿಷ್ಣ ನಮ್ಮ ಎಲ್ಲಿ ಪುನಃ ಅಂಚ ಪುರ ತೂ ಒಂದಿತ್ತನ ಏತ ಅಂಚ ಪುರಿ ಪೋತುಣ್ಣ ಸಂದೇಶಣ್ಣ ಬಂಜಿ
2: ಈ ಒನ್ ಪರ್ ಅಂಬಡೆ ಪರ್ನ ಜಾಸ್ತಿ ಗೊತ್ತಾನೆ ಅಂಬಡೆ ಪರ್ನ ಅಪ್ಪಕ್ಕೆ ಅಂಬಡೆ ಬೆಜ್ಜಿದು ಅವ್ರ ಅಡಿದಿನ ಹತ್ರ ಅದನ್ನಲ್ಲ ಅದು ಒಂಜಿ ದಿನ ಎಂದು ಗೊತ್ತುಜ್ಜಿ ಅವು ತಿಕ್ಕ ನೋಡಿದ ಅಪ್ಪಗನೇ ಬಾಯಿ ಮಾಡ್ದೆ ಅಡಿಟ್ಟು
0: ಉದಲ್ಲೊಂಡು ಅತಿ ಈ ರೀತಿ ಅವೇನ್ ಪನ್ನ ಪಾಂಡ್ ಕಾಟುಗು ಕೊಲ್ಪಾಂಡದ ಉಂಡ ವಿಷಣ್ಣ
2: ಕುಕ್ಕದ ರಬಸದ ಆದಿ ಏತ ಕಡೆಟ್ಟು ಉಂಡ ಎಂಚಿನ ಕಾಂಜಿ ಕುಕ್ಕದ ಜೊಂಕುಲು ಜೊಂಕುಲಿ
0: ಅತಿ ಏತ ಕಡೆಟ್ಟು ಉಂಡು ಪನ್ ಪೇರು
2: ಸತ್ಯಮ್ಮ ಹೆಂಗ್ ಪೋದ ಕೈ ಬಾಡ್ದೆ ಪೇರಪ್ಪ
0: ಅತಿ ಬೂರು ಜಾ
2: ಬೂರ್ನ ಬೂರ್ದಾಗ ಆತಿಜಾ ಬೂರ್ನ ಇತ್ತ ಬಾಡ್ದೆ ಬೂರ್ನ ಏನಾದ್ರು ಪೋಡಲ್ಲ
0: ಅತ್ತು ಪರಂದ ಬೂರ್ರೆ ಶುರು ಆತನ ಇರೇನ ಅಮ್ಮನೇ ಮುರಣಿ ಪನ್ ತೆರೆ ಕಿರೆಗ
2: ಕಣ್ಣಗೆ ಬೂರ್ದು ಜಾತಿ ಅಂತ ಮರ ನೆತ್ತ ಮರತನಾಗ ಕೈಟ್ಟು ಯಾನ್ ಯೋಚನೆ ಅಂತ ಎಂಚ ಈ ಸರ್ ತಿಂತು ಕುಕ್ಕುಂಡು ನೆಟ್ಟು ನಾಳು ಉಪ್ಪಾಡು ಬಾಡ್ನಿ ಎಂಚ ನಿನ್ನ ಮಾರ್ನ ಎಂಚ ಅದು ಯೋಚನೆ ಅಂತ ಮರ ಅಂತ ಯಾನ್ ಎಲ್ಲ ತೂತೇನಾ ಬೂರ್ದು
0: ಅತ್ತು ಸತೀಶ್ ಅಣ್ಣ ಮೇರೆಗೆ ಕುಕ್ಕು ಪರಂದಾತನ ಏರಂಡಲ್ಲ ಪೆಜ್ಜೊಂದು ಬೊಂಡಲ್ಲ ಗೊತ್ತಾಪನ ಎಂಚ ಪನ್ಲೆಗೆ ಮೇರ್ ಕಾಂಡ ಲಕ್ಕನಾಗ ನೇ 10 ಗಂಟೆ ಆಪ ಈ ಕುಕ್ಕು ಪೆಜ್ಜರ ಬರ್ಪು ನಕಲ ಆಜ್ ಗಂಟೆಗೆ ಪೆಜ್ಜದು ಕೊನ ಪೇರು
2: ಅಂದು ಯಾರು ಇರು ಇರು ಓಬಿರಾನ ಕಾಲಡುಲ್ಲಾರ ಇತ್ತ ಆಯ ತುಂಬುದೇ ಎತ್ತೈ
1: ಇತ್ತೆ ಯಾರು ದಾದ ಮಂದಿರ ಬಂದಾಗ ಇತ್ತೆ ಅಲ್ಪ ಪೂರ ಸಿಸಿ ಟಿವಿ ಬಾಡ್ದು ಉಡ್ತೇರು ಇತ್ತ ಕ್ಯಾಮರಾ ತೂಪೇರ್ ಅವು ಅಂತ ಒಂದು ಚೂರು ಪಂದಂಡ ಮೆದುಕಂಡ ಪೂರ ಅಲಾರಾಮ್ ಕೊರ್ಪುಂಡು ಮೇರೆಗೆ ಅಂಚ ಮುರಣಿ ಒಂದು ನಾಯಿ ಬಲ್ತನಿಗೆ ಅಪಗಲ್ಲ ಎಲ್ಲರಾಮ್ ಅದು ಲಕ್ಕದ ಕಾಂಡೆ ಪುಲ್ಯ ಕಾಂಡೆ ಬತ್ತದ್ದು ದಾದ ಅಣ್ಣ ತೂತಿನ ಉಂಡು ಮೇರು
2: ಸಿಸಿ ಕ್ಯಾಮರಾ ಅಂತ ಪೂರ
0: ಅತ್ತೆ ನಾಯಿ ಅಡ್ಡ ಬತ್ತು ನಾವು ಸತೀಶ್ ಅಣ್ಣ ಅವು ಕತೆ ಬಂತಿದ್ದೀರ ಒಂದು ಮಂಗೇರ್ಲು ಬತ್ತದು ಸಿಸಿ ಕ್ಯಾಮರಾಗೆ ಹಾಕದಾಗ
2: ಐಕ್ಲೆಗೆ ಸಿಸಿ ಕ್ಯಾಮರಾ ಇತ್ತಲ್ಲ ಒಂಜೆ ಇಜ್ಜಿನ ಲವಂಜೆ ಅವು ಎಂಚಿನ ಒಂದು ಕುಟ್ಟು ಕುಟ್ಟು ಮಲ್ಪ ಸೀದವೋಪ ಅಂಚಲ್ಲ ಶಬ್ದಾಪುರಂಚಿನ ಅದಲ್ಲ ದೀಂಡು ದಂಡ ದಕ್ಕೋತಿ ಹೀರೇಗೋಲ್ಲ ಅಂಡ್ಲ ಶಬ್ದಾಪುರಂಡ ಹೊರ ಶಬ್ದ ಅನ್ನಾಗ ಟಪ್ಪಾಪಿದ ಮರ ದೀಪದ ಮರ ಕಲ್ಲ ಆಗಿದ್ದು ಅಂತ ಪಾಪ ಅಲ್ಲಾಗಿದ್ದು ಫೋನಾಗ ಆ
0: ಅತ್ತ ಇತ್ತೆ ಮಂಗೆರ್ಲ ಮಾಡರ್ ನಾತ ಸತೀಶ್ ಅಣ್ಣ ಅಕಲ್ಲ ಆಧುನಿಕ ಯುಗಕ್ ಅಕಲ್ಲ ಚೇಂಜ್ ಆತೇರ ಐಕ್ಲೇನ ನಂಬರ್ ಆ ಪೂಜಿತ್ತೆ
2: ಪರಿವರ್ತನೆ ಜಗದ ನಿಯಮ ತಿರ್ಗಿಲಕ್ಕೆ
1: ಸಿಸಿ ಕ್ಯಾಮರಾ ಗೆಡ್ಡೆ ಪೋಸ್ ಕೊಡ್ದು ತೆಲ್ತದು ಪೋರ್ಲ ಯಾವ
0: ಅಂಚಲ ಮಲ್ಪೋ
2: ನಾಯಿ ಸೋಪರ್
0: ನಾಯಿ ಬುಡ್ಲೆ ವಿಶ್ವಣ್ಣ ಎಂಕ್ಲಿನದ ಆ ಪುಚ್ಚ ಉಂಡತ್ತೆ ಈ ಎನ್ನ ಮಗಲು ಸೆಲ್ಫಿ ಎತ್ತದ ಎತ್ತದ ಇತ್ತೆ ಮೊಬೈಲ್ ತೂನಾಗ ಅವು ಕಾರ್ಗ್ ಬತ್ತದ ಕಾರ್ಡ್ ಬತ್ತದ ಕುಲ್ಲು ಆತು ಸರ ಆತ
2: ಐಕ್ಲ ಅಂದ ಜಾತ ನನ್ನ ಅವೇ ಪಡದೆ ಯಾವ
0: ಅವಲ ಬಾರು ಪನರ ಆಪು ಜೀವನ್ಲಿ ಅತ್ತು ವಿಶ್ವಣ್ಣ ಕಾಟು ಕಂತು ಈ ಜೀವಂಡರ್ ಈ ಸತಿ ಒಂಜಿ ಪೆಲಕೈದ ಪರಂದಾಂಡಲ್ ನಮ್ಮ ಕರೆಯಲಡು ತಿನ್ನರ ತಿಕ್ಕುವ
2: ಪೆಲಕಾಯಿ ರೇಗ ತಿಕ್ಕು ದಾಲಜ್ಜಿ.

0: ಅಂಡ ಎಂಕಲ್ ಅಲ್ಪ ಮಾತ್ರ ಈ ಮೇ ತಿಂಗೋಲ್ಡ್ ಅರೆಕಾಲಡ್ ಪರ್ದು ನಂಚಿನ ದ ಅಲಜ್ಜಿ ಅಂಡ ಎಂಕಲ್ ಅಲ್ಪ ಫೆಲಕ ಇಪ್ಪುನಂಚ ಅಂಡ ಈ ಆಟಿಗಾನಗನೇ ಪರ್ದು ನಂಚಿನ ಇಪ್ಪುನೆ
1: ಅತ್ ವಿಷಯದಾದ ಪಂಡ ಇತ್ತೆ ಆಟಿಗಾನಗ ಪರ್ದಾಪುನ ಮರ ಎಂತು ಇಪ್ಪುಂಡೆ ಅಂಡ ಈ ಸತಿ ಮಾತಾ ಮರಟ್ಲ ಮುರಣಿ ಮುರಣಿ ಕುಜಿಯ ಬುಡ್ನತೆ
0: ಅಂದ ಈರ್ವನ್ ಪರ ಅಂಡ ಎಂಕಲ್ ಅಲ್ಪ ಕೆಲವು ಮರಟ್ ಇತ್ತತ್ತು ಈ ಮಾರ್ಚಿಗಾನಗನೆ ಸಾಧಾರಣ ಕಲ್ಲಿಗೆ ಆತನಲ್ಲ ಉಂಟು ಮಾರ್ಚಿಗಾನ ಕಲ್ಲಿಗೆ ಆಣದನ ಇರ ಮೇಕ್ ಜೂನ್ ಫಸ್ಟ್ ಗಾನಗ ಪರ್ನು
1: ಅಂಚತ್ತುಲ್ ಈ ಸತಿ ಏತು ದೊಂಬು ಇತ್ತುಂಡಲ್ಲ ಒಂಜಿ ಹಪ್ಪಳ ಮಲ್ ಪೆರಲ ಆಯ್ಜಿ ಸತೀಶ್ ಅಣ್ಣ ಒಂಜೆ ಒಂಜಿ ಪೆಲಕಾಯಿ ಬುಳೆ ತಿಕ್ಕಿದ್ಜಿ ಯಾನ್ ಈ ಮಾಮಣ್ಣ ಊರು ಪೋದ ಅಲ್ಪಡ ದಂಡಲ್ಲ ಪನ್ ಪೆರಂದ್ ಮಂಡ ಆರ್ಲ ಅವೇನೇ ಪಾನ್ ಒಂದುಲ್ಲೇರು
0: ಅಂದ್ ಈಗ ಬೊಲ್ಕರದಲ್ಲ ಅವ್ರದಿಜ್ಜತ್ತ ಲತ್ತ ಲತ್ ಇತ್ತ ಲಾಪುಣತ್ತ
1: ದಾದೇಕ್
0: ಈ ಹಪ್ಪಳ ಆಡ್ರೆ
1: ಹೌದಾದ ಲತ್ತದ ಹಪ್ಪಳ ಅಲ್ಪ ಈ ದಾದ ನೆನದರು
0: ಮಲ್ಪೋಡ್
1: ಈ ವಿಶ್ವ ದಾದ ಪನ್ನೊಂದುಲ್ಲೇರು ಯಾನೇ ಹೌದಾದ ಗುಜ್ಜಾ ಜೈನ ವಿಶ್ವ ಲತ್ ಲತ್ತದ ಹಪ್ಪಳ ಅಲ್ಪರೆ ಅಪ್ಪಗೊಂಜಿ ಕೆಲಸ ಪ್ಲಾನ್ ಪತ್ತೊಂಬ ಬರ್ಪೆ ಕಡೇ ರೊಂಜಿನ ಈರೇ ಬತ್ತದ ಒಂದು ಕಡೆ
2: ಮಲ್ತದ ಆಯ್ ಬೊಕ್ಕ ತಮೇರ್ ಮಾರು
1: ವಿಷಯ ಅಂಚನೆ ಇಜಿಂಡ ಬೊಕ್ಕ ನಾನು ಎಲ್ಲ ನನ್ನ ಬರ್ಸ ಬರಿಯರ ಸುನು ಅನ್ನಾಗ ಬರ್ಪರ್ ಹಪ್ಪಳ ಉಂಡ ಕುಸುಮಕ್ಕ ಮಾಂಬಳ ಉಂಡ ಕುಸುಮಕ್ಕ ಪನ್ನೊಂದು ಬರ್ಪರ್
0: ಮಾಂಪಲ ಮಲ್ಪಲೇ ಕುಕ್ಕುರು ಪರಂದಿರ ಮೂರು ದಾತನತ್ತ ಇತ್ತು ನಾಲ್ನಾಲ್ ತಿಕ್ಕುಣತ್ತ ಈ ಸರ್ತಿ ಅವಂಜಿ ರುಚಿ ತೂಕ
2: ಅತ್ತ ಇರು ಪತ್ತೊಂಬಲೆ ಅತ್ತ ಕುಕ್ಕುನು
1: ಅಂದು ಪತ್ತೊಂದು ಬರಂದೆ ಯಾನೆಂಚ ಮಲ್ಪುನೆ
0: ಅಬ್ಬೋ ಇರೇಗ ಅವಳು ಕುಕ್ಕುದ ಮರ ತಿಕ್ಕುರು ಹೆಜ್ಜೋಡ
1: ಐಕ ಇರೇಗ ತಿಂದನಾತ ಸುಲಭ ಇಜ್ಜಿ ವಿಶ್ವಣ್ಣ ಬಂಗಲ ಉಂಡ ಇನ್ ಮಲ್ಪರ
0: ಅಂದ ತೆಂಜಿನಾತ ಉಂಡ ಕುಕ್ಕುಟ
1: ತುಲೆ ತುಲೆ ಅವೇನು ಆಯ್ತ ಎಡ್ಡೆ ರಸದೆಪ್ಪೋಡು ಅವೇನು ಬೊಕ್ಕ ಪಾಲೆಡು ಪೂಜೋಡು ದಿನಾಲ ರಸದೆತ್ತದು ಬೊಕ್ಕ ಅವೇನ್ ನುಂಗಾವಡು ಇತ್ತೆದ ಬರ್ಸ ನಂಬುದನ್ನ ರಡ ದಿನ ನುಂಗುದಾನಾಗ ಅವು ಪೋಂಡ ಪೋಂಡು
0: ಸಕ್ಕರೆ ಬಡ್ರಿ
1: ಬೇಲೆ ಉಂಡು ಇದು ಆಯ್ತ ಒಂದು ಕಾರ್ಯ ತಿನ್ನರೆ ಮಾತ್ರ ಭಾರಿ ರುಚಿ
0: ಅತಿ ಮಲ್ಪುಗನ ಓಲೆ ಓಲೆ ಮೂರ್ದು ಪಾಕೆಟ್
2: ಇಟ್ಟಿದ್ದೆ
1: ಅತ್ ಅವು ತಿನ್ಪುನೆ ಹಿಡ್ದೆಚ್ಚ ಬೇರದ ಬುದ್ಧಿಡೇ ವಿಶ್ವಣ್ಣ ಬದುಕುದಿನಿ ಅವು ಬಿಡ್ಲಿ
0: ಬಂಜಿದ ಪಡಿ ಪಾಪದಾಯ ಬದುಕೊಡತ್ತೆ
1: ತುಲೆ ತುಲೆ ಅವು ಇಪ್ಪಡಿತ್ತೆ ದಾದ ಪಂಡ ಪೆಲಕಾಯಿ ಪರ್ನಾತ ಆತಜಿಂದ ಪಂಡಲ್ಲ ಮುರಣಿ ಮಾಮು ಏರ ಊರುಡ್ದು ಬಂದಾಗ ಒಂಜಿ ಪೆಲಕಾಯ್ದ ಪರ್ನದ ಉಲ್ಪನ ಬರಿತ ಇಲ್ಲಡ್ದಗೆ ಒಂಜಿ ತುಂಡು ಕೊರ್ದು ಕಡ ಕುಡ್ದೆ ಅವೇನ ನಾನು ಇನ್ನಿ ನಿಕ್ಲೆ ಎಂತು ಬರ್ಪರ ಅಪ್ಪಗನೆ ಪಾಯಸ ಮಲ್ಪುಗ ಅಂದ್ರೆ ಇದಿತ್ತೆ ಆಯ್ಕೆ ಗೋಟು ತಾರಾಯಿ ಪುರ ಪಾಡ್ದು ಒಂಜಿ ಎಡ್ಡೆ ಪಾಯಸ ಅಲ್ತದೆ
0: ಗೋಟು ತಾರಾಯಿ ಮೂರನ ಬೆಲೆಯನ್ನ
1: ಮೂರ್ದ ಆತಂಡು ಪಾಯಸನೇ ರೆಡಿ ಆತನ್ ಇರೇನ್ ನಂಬುದು ಯಾನು ಗೊಂಟು ತಾರಾಯಿ ಮೂರು ಬೇರೆ ಕುಲ್ಲುಂಡಕ್ಕ ಬಾಕಿ ಆಪೆ ಅಂಚ ಪಾಯಸ ಮಲ್ತು ದೀತೆ ಬೆಚ್ಚ ಬೆಚ್ಚ ಉಂಡು ಯಾನ್ ಪತ್ತೊಂಬರ್ಪೆ ಪಾತಿರೊಂದು ಪರ್ನಾಗ ಅವು ಚೌಲಿ ಅವು ಎಂಚಲ್ಲ ಎಂಚ ಪರ್ಕತೈನಿ
0: ಸರಿ ಸರಿ
3: ಈತನೆಟ್ಟ ಚಾವಡಿ ಕಟ್ಟೆ ವಾರದ ಪಟ್ಟಾಂಗ ಕೇಂಡರು ಪಾಲು ಪಡೆಯ ನಕಲು ಲತೀಶ್ ಪಾಲ್ದನೆ ಚಿಂತನ್ ಕಲ್ಲಡ್ಕ ಬೊಕ್ಕ ಅಕ್ಷತಾ ರಾಜ್ ಪೆರ್ಲಾ.

ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ಜಿತೇಶ್ಗೆ ಈ ಫೋರ್ಗೆ ಕಾಯ್ತಾ ಇದ್ದಿದ್ದು ನಾವು ಅವಾಗಿಂದ. ಇದು ರಿಲ್ಯಾಕ್ಸ್ ಮಾಡುತ್ತೆ ಫ್ಯಾನ್ಸ್ ಅಲ್ಲಿ ಇರೋಂತ ಟೆನ್ಷನ್. ಗುದ್ದು ತಗೋ ಒಂದ್ ಬೌನ್ಸ್ ಫೋರ್ ಬೇಕು, ಇದು ಇನ್ನು ಒಂದ್ ಬೇಕು ಈ ಓವರ್ ಅಲ್ಲಿ. ಅವಾಗ ನೆಕ್ಸ್ಟ್ ಓವರ್ ಗೇಮ್ ನ ಫಿನಿಶ್ ಮಾಡ್ಬೇಕು.
2: ಗೇಮ್ ಆಫ್ಟರ್ ಗೇಮ್, ಬಾಲ್ ಆಫ್ಟರ್ ಬಾಲ್ ಅಂತಾನೆ ಹೇಳ್ಬೋದು.

0: ಈ ವ್ಯಕ್ತಿ ಸ್ಟ್ಯಾಂಡ್ ಔಟ್.
1: ಅಯ್ಯೋ ಎಂತ ಟೈಮ್ ಅಲ್ಲಿ ಕರೆಂಟ್ ಹೋಯ್ತು,
2: ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಮ್ಯಾಚ್ ಲಿಖಿತ, ಈಗ್ಲೇ ಕರೆಂಟ್ ಹೋಗ್ಬಿಡ್ತಲ್ಲ.
1: ಅದಕ್ಕೆ ಹೇಳದ್ ಯು ಪಿ ಎಸ್ ಇಟ್ಕೊಂಡಿರ್ಬೇಕು ಅಂತ, ಯಾವಾಗ್ಲೂ ಪವರ್ ಸಪ್ಲೈ ಸಿಗದ.
3: ಹೌದು, ಯು ಪಿ ಎಸ್ ಇದ್ದಿದ್ರೆ ನಾವು ತಡೆರಹಿತವಾಗಿ ನೋಡ್ಬೋದಿತ್ತು ನಾನ್ ಸ್ಟಾಪ್ ತರ.
1: ಇವಾಗ ಪವರ್ ಕಟ್ ಆಯ್ತಲ್ಲ, ಏನ್ ಮಾಡೋದು?
2: ಇನ್ನೇನ್ ಮಾಡೋದು, ಪವರ್ ಬರೋವರ್ಗ ಕೂತ್ಕೊಂಡ್ ಕಾಯೋದು.
1: ನನಗ್ ಕಾಯಕ್ಕೆಲ್ಲ ಆಗಲ್ಲ, ಏನಾದ್ರೂ ಒಂದ್ ಹೇಳಿ.
2: ಏನ್ ಹೇಳಿ, ಹಾಡೇಳ?
1: ಏ ನಿಮ್ ಹಾಡ್ ಯಾರ್ ಕೇಳ್ತಾರೋ ಅದ್ರಪ್ಪ. ಬೆಳಗ್ಗೆ ಇದ್ರೆ ನಿಮ್ ಹಾಡು, ಮಧ್ಯಾಹ್ನ ನಿಮ್ ಹಾಡು, ಸಂಜೆ ಆದ್ರೆ ನಿಮ್ ಹಾಡು, ಸಾಕಾಗಿದೆ ನನ್ಗೆ. ತಮಾಷೆ ಮಾಡಿದ್ದು.
2: ಓಪನ್ ಆಗಿ ಚೆನ್ನಾಗಿಲ್ಲ ಅಂದ್ಮೇಲೆ ನಾನು ಹೇಳ್ತೀನಿ ಅಂತ ಕೇಳದೇ
1: ಇಲ್ಲ. ಇಲ್ಲ, ನಿಮ್ ವಾಯ್ಸ್ ಚೆನ್ನಾಗಿದೆ, ಹಾಡ್ ಕೇಳಕ್ ಇಷ್ಟ, ಒಟ್ಟಿಗೆ ಹಾಡ್ ಹೇಳೋಣ. ಆದ್ರೆ ಇವಾಗ ಪವರ್ ಬರಕ್ಕೆ ತುಂಬಾ ಟೈಮ್ ಅಂತೂ ತಗೊಳುತ್ತಲ್ವಾ. ಅಲ್ಲಿವರೆಗೂ ನಾವ್ ಯಾಕೆ ಯು ಪಿ ಎಸ್ ಬಗ್ಗೆನೆ ಮಾತಾಡ್ಬಾರ್ದು? ಬೇಗ ಕರೆಂಟ್ ಬಂದ್ರು ಬರ್ಬೋದು, ಯಾರಿಗ್ ಗೊತ್ತು?
2: ಯು ಪಿ ಎಸ್ ಧ್ಯಾನ ಮಾಡ್ತಾ ಇದ್ರೆ ಯು ಪಿ ಎಸ್ ಪ್ರತ್ಯಕ್ಷ ಆಗುತ್ತೆ.
1: ಹಾ, ನಾವ್ ಯು ಪಿ ಎಸ್ ಬಗ್ಗೆ ಮಾತಾಡಿ ಅದ್ರ ಮ್ಯಾನಿಫೆಸ್ಟ್ ಮಾಡ್ದಂಗ ಆಗಿ.
2: ಕರೆಕ್ಟ್, ಯು ಪಿ ಎಸ್ ಪ್ರತ್ಯಕ್ಷ ಆಗಲ್ಲ, ಯು ಪಿ ಎಸ್ ಬದಲಾಗಿ ಕರೆಂಟೇ ಬಂದ್ಬಿಡುತ್ತೆ,
1: ಕರೆಂಟ್ ಬರುತ್ತೆ.
2: ಸರಿ ಆಯ್ತು.
1: ಮೊದ್ಲಿಗೆ ಈ ಯು ಪಿ ಎಸ್ ಅಂತ ಅಂದ್ರೆ ಏನು? ಈಗ ಕರೆಂಟ್ ಹೋದಾಗ ವಿದ್ಯುತ್ನ ಸರಬರಾಜು ನೀಡುತ್ತೆ ನಮ್ಗೆ, ಅದು ಅಂದ್ರೆ ಪವರ್ ಸಪ್ಲೈ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಹೆಂಗಿದು?
2: ಈಗ ನೋಡು, ಯು ಪಿ ಎಸ್ ಅಂದ್ರೆ ಅನ್ಇಂಟರಪ್ಟೆಬಲ್ ಪವರ್ ಸಪ್ಲೈ, ಅಂದ್ರೆ ಇದು ತಡೆರಹಿತ ವಿದ್ಯುತ್ ಅನ್ನ ಸರಬರಾಜು ಮಾಡುತ್ತೆ. ಯು ಪಿ ಎಸ್ ಅನ್ನೋದು ಒಂದು ಬ್ಯಾಕಪ್ ಪವರ್ ಸಾಧನವಾಗಿದ್ದು, ಅದು ವಿದ್ಯುತ್ ಕಡಿತಗೊಂಡ ತಕ್ಷಣ ತ್ವರಿತವಾಗಿ ನಮ್ಗೆ ವಿದ್ಯುತ್ ಅನ್ನ ನೀಡುತ್ತೆ. ಅಂದ್ರೆ ಈಗ ಸಾಮಾನ್ಯವಾಗಿ ಕರೆಂಟ್ ಹೋದ ತಕ್ಷಣ ನಮ್ ಸಾಧನಗಳು, ಉದಾಹರಣೆಗೆ ಟಿವಿ, ಕಂಪ್ಯೂಟರ್, ವೈಫೈ, ಇದ್ದಕ್ಕಿದ್ದಂತೆ ಏನಾಗುತ್ತೆ, ಅವು ಸ್ಥಗಿತಗೊಳ್ಳುತ್ತೆ. ಆದ್ರೆ ಯು ಪಿ ಎಸ್ ಗೆ ಒಂದ್ ವೇಳೆ ನಮ್ಮ ಸಾಧನ ಸಂಪರ್ಕಗೊಂಡಿದ್ರೆ ಅದು ಸ್ವಲ್ಪ ಸಮಯದವರೆಗೆ ವಿದ್ಯುತ್ ಅನ್ನ ನೀಡಿ ತಕ್ಷಣ ಅದು ಆಫ್ ಆಗದಂತೆ ನೋಡ್ಕೊಳ್ಳುತ್ತೆ. ಅಂದ್ರೆ ಸಾಧನಗಳನ್ನ ಇದು ಅಲ್ಪಾವಧಿ ಕಾಲ ಚಾಲನೆಯಲ್ಲಿ ಇಡುತ್ತೆ. ಅಂದ್ರೆ ಯು ಪಿ ಎಸ್ ನ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಧನಗಳನ್ನ ಚಾಲನೆಯಲ್ಲಿ ಇಟ್ಟಿರುತ್ತೆ. ಇದು ಹಠಾತ್ ಸ್ಥಗಿತದಿಂದ ನಮ್ಮ ಸಾಧನಗಳನ್ನ ರಕ್ಷಿಸುತ್ತೆ, ಡೇಟಾ ನಷ್ಟ ಆಗೋದನ್ನ ಇದು ತಡೆಯುತ್ತೆ. ಈಗ ಕಂಪ್ಯೂಟರ್ಗಳಿಗೆ ಇದು ಬಹಳ ಬಹಳ ಮುಖ್ಯವಾಗಿರುವಂತದ್ದು. ಈಗೇನಾಗುತ್ತೆ, ವಿದ್ಯುತ್ ಕಡಿತಗೊಂಡು ಯು ಪಿ ಎಸ್ ಇಲ್ಲ ಅಂದ್ರೆ ಸಿಸ್ಟಮ್ ಆಫ್ ಆಗೋಗುತ್ತೆ, ಅದರಲ್ಲಿರುವಂತಹ ಡೇಟಾ ಕಳೆದೋಗುತ್ತೆ. ಅದೇ ಒಂದ್ ವೇಳೆ ಯು ಪಿ ಎಸ್ ನೊಂದಿಗೆ ನಾವು ಕೆಲಸವನ್ನ ಮಾಡ್ತಾ ಇದ್ರೆ ಅದು ಹಠಾತ್ ಆಗಿ ಆಫ್ ಆಗೋದಿಲ್ಲ, ನಮ್ ಕೆಲಸವನ್ನ ನಾವು ಸೇವ್ ಮಾಡಿ ಸುರಕ್ಷಿತವಾಗಿ ಆನಂತರ ಬೇಕಂದ್ರೆ ನಾವೇ ಆಫ್ ಮಾಡಬಹುದು, ಅದಕ್ಕೆ ನಮ್ಗೆ ಸಮಯ ಸಿಗುತ್ತೆ.
1: ನೀವ್ ಹೇಳ್ತಾ ಈಗ ನಾವು ಏನಾದ್ರೂ ಕೆಲಸ ಮಾಡ್ತಿರುವಾಗ ಸಿಸ್ಟಮ್ಗಳಲ್ಲಿ ಸಡನ್ ಆಗಿ ಪವರ್ ಕಟ್ ಆದ್ರೆ ನಾವು ಡೇಟಾವನ್ನ ಕಳ್ತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು, ನಾವು ಯಾವ ರೀತಿ ಡೇಟಾನ ಕಳ್ತ್ಕೊಳ್ತೀವಿ?
2: ಈಗ ಉದಾಹರಣೆಗೆ, ನೀನು ಕಂಪ್ಯೂಟರ್ನಲ್ಲಿ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಏನೋ ಟೈಪ್ ಮಾಡ್ತಾ ಇದೀಯ ಅಂತ ಅನ್ಕೋ. ನೀನು ಟೈಪ್ ಮಾಡೋ ಬರ್ದಲ್ಲಿ ಅದನ್ನ ಸೇವ್ ಮಾಡೋದೇ ಮರ್ತಿರ್ತೀಯ. ಸಡನ್ ಆಗಿ ಪವರ್ ಆಫ್ ಆದ್ರೆ ನೀನು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿರಲ್ಲ ಅಲ್ವಾ, ಹಾಗಾಗಿ ಅದೇನಾಗುತ್ತೆ, ಕಳೆದು ಹೋಗುತ್ತೆ ಆ ಒಂದು ಮಾಹಿತಿ.
1: ಆ ರೀತಿ
2: ಅದೇ ಒಂದ್ ವೇಳೆ ಯು ಪಿ ಎಸ್ ಗೆ ಸಂಪರ್ಕಗೊಂಡಿದ್ರೆ ತಕ್ಷಣ ಆಫ್ ಆಗೋದಿಲ್ಲ, ಹಾಗಾಗಿ ನೀನು ಅದನ್ನ ಸೇವ್ ಮಾಡಿ ಆನಂತರ ನೀನು ಶಟ್ ಡೌನ್ ಮಾಡಬಹುದು. ಹಾಗಾಗಿ ಒಂದ್ ವೇಳೆ ಯಾವ್ದಾದ್ರು ಒಂದ್ ಫೈಲ್ನ ಸೇವ್ ಮಾಡ್ದಲೆ ಅದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಡೇಟಾ ನಷ್ಟ ಆಗೋದನ್ನ ಇದು ತಡೆಗಟ್ಟುತ್ತೆ.
1: ಈಗ ನನಗೆ ಅರ್ಥ ಆಯ್ತು ಯಾವ ರೀತಿ ಡೇಟಾನ ಕಳ್ಕೊಳ್ತೀವಿ ಅಂತ ಹೇಳ್ಬಿಟ್ಟು. ಸೇವ್ ಮಾಡಿದ್ರೆ ಅದು ಎಷ್ಟು ಸೇವ್ ಮಾಡಿರ್ತೀವಿ ಅಷ್ಟೊಂದು ಸುರಕ್ಷಿತವಾಗಿ ಇದ್ದೇ ಇರುತ್ತೆ.
2: ಹೌದು,
1: ಹೌದಲ್ವಾ? ಓಕೆ, ಯಾವ ಡೇಟಾ ಕಳ್ಕೊಳ್ತೀವಿ ಅಂತ ನೀವೊಂದು ಎಕ್ಸಾಂಪಲ್ ಕೊಟ್ರಿ. ಈಗ ಇದ್ರಲ್ಲೇನಾದ್ರೂ ಇಂಥದೇ ರೀತಿಯ ಡೇಟಾ ಕಳ್ಕೊಳ್ತೀವಿ ಅಂತ ಟೈಪ್ಗಳೇನಾದ್ರೂ ಇದ್ದಾವ?
2: ವಿಧಗಳ ಬಗ್ಗೆ ಕೇಳ್ತಾ ಇದ್ದೆ.
1: ಹೌದು, ವಿಧಗಳ ಬಗ್ಗೆ.
2: ಮೊದಲನೇದು ನಾನ್ ಈಗಷ್ಟೇ ಹೇಳಿದ್ದು, ಅಂದ್ರೆ ನಾವು ಸೇವ್ ಮಾಡಿಲ್ದೇ ಇರುವಂತಹ ಡೇಟಾವನ್ನ ಕಳ್ಕೊತೀವಿ. ಇದೇ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹು ಮುಖ್ಯವಾದಂತ ನಷ್ಟ. ಆಯ್ತಾ, ಟೈಪ್ ಮಾಡಿದ ಟಿಪ್ಪಣಿಗಳು ಅಥವಾ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ನಲ್ಲಿ ನಾವು ಬರೆದಂತಹ ಕೋಡು ಅಥವಾ ನಾವು ಸೇವ್ ಮಾಡ್ದಲೇ ಮಾಡ್ತಿರುವಂತಹ ಪಿ ಪಿ ಟಿ ಆಗಿರ್ಬೋದು, ಇವೆಲ್ಲವೂ ಏನಾಗುತ್ತೆ, ತಕ್ಷಣಕ್ಕೆ ಕಣ್ಮರೆ ಆಗುತ್ತೆ, ನಮ್ ಕೈಗೆ ಮತ್ತೆ ಸಿಗೋದಿಲ್ಲ, ಮೊದ್ಲಿನಿಂದ ಮಾಡ್ಬೇಕಾಗುತ್ತೆ. ಇನ್ನು ಎರಡನೇದು ಟೆಂಪರರಿ ಮೆಮೋರಿ, ರ್ಯಾಮ್ ಇದೆಯಲ್ಲ, ರ್ಯಾಂಡಮ್ ಆಕ್ಸೆಸ್ ಮೆಮೋರಿ. ಸೊ ಕಂಪ್ಯೂಟರ್ಗೆ ಯಾವಾಗ ಪವರ್ ಸಪ್ಲೈ ಇರೋದಿಲ್ಲ ಅಂತಹ ಸಮಯದಲ್ಲಿ ಏನಾಗುತ್ತೆ, ಕಂಪ್ಯೂಟರ್ ಶಟ್ ಡೌನ್ ಆಗುತ್ತೆ. ಈ ರೀತಿ ಕಂಪ್ಯೂಟರ್ ಶಟ್ ಡೌನ್ ಆದಾಗ ರ್ಯಾಮ್ ನಲ್ಲಿ ಸಂಗ್ರಹವಾಗಿರುವಂತಹ ಡೇಟಾ
3: ಕಳೆದೋಗುತ್ತೆ.

0: ಯಾಕಂದ್ರೆ ರ್ಯಾಮ್ ತನ್ನ ಡೇಟಾವನ್ನ ಹಿಡಿದಿಟ್ಕೊಳ್ಬೇಕಂದ್ರೆ ಅದಕ್ಕೆ ಪವರ್ನ ಅಗತ್ಯತೆ ಇದೆ. ಹಾಗಾಗಿ ವಿದ್ಯುತ್ ಹೋದಾಗ ರ್ಯಾಮ್ನೊಳಗೆ ಇರುವಂತಹ ಡೇಟಾ ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ಮೂರನೇದು ಚಾಲನೆಯಲ್ಲಿರುವಂತಹ ಪ್ರಕ್ರಿಯೆಗಳು. ಅಂದ್ರೆ ಉದಾಹರಣೆಗೆ ನೀನು ಯಾವ್ದೋ ಒಂದು ವೆಬ್ಸೈಟ್ಗೆ ಹೋಗಿರ್ತೀಯ, ಅಥವಾ ಯಾವ್ದೋ ಒಂದು ಹೊಸ ಆಪ್ ಅನ್ನ ಇನ್ಸ್ಟಾಲ್ ಮಾಡಿರ್ತೀಯ, ಅಲ್ಲಿ ನೀನು ರಿಜಿಸ್ಟರ್ ಆಗೋದಿಕ್ಕೆ ಅಂತ ಹೇಳಿ ಯಾವ್ದಾದ್ರು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮಾಡ್ತಾ ಇರ್ತೀಯ, ಅಥವಾ ಬೇರೆ ಯಾವ್ದೋ ಒಂದು ಆಪ್ ಅಲ್ಲಿ ಯಾವ್ದೋ ಒಂದು ಲೆಕ್ಚರಿಂಗ್ ವಿಡಿಯೋನೋ ಅಥವಾ ಏನೋ ಒಂದು ಸಿನಿಮಾನೋ ನೋಡ್ತಿರ್ತೀಯ ಅನ್ಕೋ. ಆ ರೀತಿ ಬಳಸ್ತಾ ಇದ್ದಾಗ ಒಂದ್ ವೇಳೆ ನಿನ್ ಫೋನ್ ಶಟ್ ಡೌನ್ ಆದ್ರೆ ಅಥವಾ ನಿನ್ನ ಒಂದು ಕಂಪ್ಯೂಟರ್ ಆಫ್ ಆದ್ರೆ ಆ ಎಲ್ಲಾ ವೆಬ್ಸೈಟ್ಗಳು ಏನಾಗಿರುತ್ತೆ ಮತ್ತೆ ಆನ್ ಮಾಡಿದಾಗ ಎರೇಸ್ ಆಗಿರುತ್ತೆ. ಈ ರೀತಿ ಚಾಲನೆಯಲ್ಲಿ ಇರುವಂತಹ ಬ್ರೌಸರ್ ಟ್ಯಾಬ್ಗಳಾಗಿರಬಹುದು, ಸಾಫ್ಟ್ವೇರ್ ಆಗಿರಬಹುದು, ವಿದ್ಯುತ್ನ ಕಡಿತ ಆದ ತಕ್ಷಣ ಇವನ್ನೂ ಕೂಡ ನಾವು ಮತ್ತೆ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ಹಾರ್ಡ್ ಡಿಸ್ಕ್ ಆದ್ರೆ ಅದು ಪರ್ಮನೆಂಟ್ ಮೆಮೊರಿ, ಶಾಶ್ವತವಾಗಿ ಸಂಗ್ರಹಣೆ ಆಗಿರುತ್ತೆ. ವಿದ್ಯುತ್ ಇಲ್ಲದಿದ್ದರೂ ಕೂಡ ಅದರೊಳಗೆ ಇರುವಂತಹ ಡೇಟಾ ಸುರಕ್ಷಿತ. ವಿದ್ಯುತ್ ಕಡಿತವು ರ್ಯಾಮ್ ಮೇಲೆ ಪರಿಣಾಮ ಬೀಳುತ್ತೆ, ಆದ್ರೆ ಹಾರ್ಡ್ ಡಿಸ್ಕ್ ನಲ್ಲಿ ಉಳಿಸಿದ ಫೈಲ್ಗಳ ಮೇಲೆ ಯಾವುದೇ ಪರಿಣಾಮ ಬೀಳಲ್ಲ. ಯುಪಿಎಸ್ ಕೆಲವು ನಿಮಿಷಗಳ ಕಾಲ ಅಥವಾ ಕೆಲವು ಗಂಟೆಗಳ ಕಾಲ ವಿದ್ಯುತ್ ಅನ್ನ ನೀಡೋದ್ರಿಂದ ನಾವು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು, ಅಥವಾ ನಮ್ಮ ಅಪ್ಲಿಕೇಶನ್ ಗಳನ್ನ ಸರಿಯಾದ ರೀತಿಲಿ ಮುಚ್ಚಬಹುದು, ಅಥವಾ ಒಂದು ಇನ್ಸ್ಟಾಗ್ರಾಮ್ ರೀಲ್ ಆಗಿರ್ಬೋದು ಸೇವ್ ಮಾಡಬಹುದು ಅಥವಾ ಶೇರ್ ಮಾಡಬಹುದು. ಈ ರೀತಿ ಅವಕಾಶಗಳು ನಮ್ಗೆ ಸಿಗುತ್ತೆ.
1: ಸೊ ಈ ರೀತಿಯ ಡೇಟಾಗಳು ಕಳೆದು ಹೋಗ್ತವೆ.
0: ಹೌದು.
1: ಈಗ ಮತ್ತೆ ಯುಪಿಎಸ್ ಕಡೆ ಬರೋಣ.
0: ಸರಿ ಸರಿ.
1: ಯುಪಿಎಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಈ ಯುಪಿಎಸ್ ಒಳಗಡೆ ಏನೇನು ಘಟಕಗಳಿರ್ತವೆ?
0: ಈಗ ನೋಡು, ಈ ತಡೆರಹಿತ ವಿದ್ಯುತ್ ಸರಬರಾಜನ್ನ ನೀಡುವಂತಹ ಯುಪಿಎಸ್ ಅಂದ್ರೆ ಕೇವಲ ಅದು ಬ್ಯಾಟರಿ ಅಲ್ಲ. ನೀನೇ ಕೇಳಿದಂತೆ ಅದೊಂದು ಸಂಪೂರ್ಣ ವ್ಯವಸ್ಥೆ. ಅಲ್ಲಿ ಪ್ರತಿಯೊಂದು ಘಟಕವು ಒಂದು ನಿರ್ದಿಷ್ಟ ಕೆಲಸವನ್ನ ಮಾಡಬೇಕಾಗುತ್ತೆ, ಮತ್ತೆ ನಮ್ಮ ಸಾಧನವು ಇದ್ದಕ್ಕಿದ್ದಂತೆ ವಿದ್ಯುತ್ತಿನ ಸರಬರಾಜು ಕಳೆದುಕೊಳ್ಳೋದಂತೆ ಅದು ಖಚಿತಪಡಿಸಬೇಕು. ಹಾಗಾಗಿ ಬೇರೆ ಬೇರೆ ಘಟಕಗಳು ಒಟ್ಟಾಗಿ ಕೆಲಸವನ್ನ ಮಾಡುತ್ತೆ. ಇನ್ನು ಇದ್ರಲ್ಲಿರುವಂತಹ ಮುಖ್ಯ ಘಟಕಗಳು ಯಾವ್ದ್ಯಾವ್ದಂದ್ರೆ ಬ್ಯಾಟರಿ, ರೆಕ್ಟಿಫೈಯರ್, ಇನ್ವರ್ಟರ್, ಸ್ವಯಂ ಚಾಲಿತ ಸ್ವಿಚ್ ಅಂದ್ರೆ ಆಟೋಮ್ಯಾಟಿಕ್ ಆರ್ ಸ್ಟಾಟಿಕ್ ಸ್ವಿಚ್, ಮತ್ತೆ ಕೊನೆಯದಾಗಿ ಫಿಲ್ಟರ್ ಅಥವಾ ವೋಲ್ಟೇಜ್ ನಿಯಂತ್ರಕ. ಇವ ಇದು ಮುಖ್ಯವಾದಂತಹ ಘಟಕಗಳು.
1: ಹಾಗಾದ್ರೆ ನೀವ್ ಹೇಳಿರೋ ಆಧಾರದ ಮೇಲೆ ಈಗ ಯುಪಿಎಸ್ ಅಲ್ಲಿ ಮುಖ್ಯವಾದ ಘಟಕ ಅಂತ ಹೇಳಿದ್ರೆ ಬ್ಯಾಟರಿ. ಹೌದಾ?
0: ಹೌದು, ಸರಿ ಇದೆ ನಿನ್ ಊಹೆ.
1: ಈ ಬ್ಯಾಟರಿ ಏನೇನೆಲ್ಲ ಮಾಡುತ್ತೆ ಯುಪಿಎಸ್ ಅಲ್ಲಿ?
0: ನೀನೇ ಹೇಳ್ದಂಗೆ ಬ್ಯಾಟರಿ ಯುಪಿಎಸ್ ನ ಪ್ರಮುಖ ಭಾಗ. ಇದು ಡಿಸಿ ರೂಪದಲ್ಲಿ ವಿದ್ಯುತ್ ಶಕ್ತಿಯನ್ನ ಸಂಗ್ರಹಿಸುತ್ತೆ. ಆಯ್ತಾ? ಸಾಮಾನ್ಯ ವಿದ್ಯುತ್ ಸರಬರಾಜಿನ ಸಮಯದಲ್ಲಿ ಏನಾಗುತ್ತೆ, ಇದು ಚಾರ್ಜ್ ಆಗುತ್ತೆ. ಅಂದ್ರೆ ನಮ್ಗೆ ಏನು ಪವರ್ ಸಪ್ಲೈ ಬರ್ತಿರುತ್ತೆ ಆಗ ಈ ಬ್ಯಾಟರಿ ಚಾರ್ಜ್ ಆಗ್ತಾ ಇರುತ್ತೆ. ಒಂದ್ ವೇಳೆ ಅದೇ ಪವರ್ ಸಪ್ಲೈ ಕಡಿತವಾದ್ರೆ, ವಿದ್ಯುತ್ ವೈಫಲ್ಯದ ಸಮಯದಲ್ಲಿ ಆಗ್ಲೇ ಇದು ಸಂಗ್ರಹ ಮಾಡಿಟ್ಕೊಂಡಿತ್ತಲ್ಲ ಶಕ್ತಿ, ಅದನ್ನ ನಮ್ಗೆ ಪೂರೈಸುತ್ತೆ. ಇದು ಬ್ಯಾಕಪ್ ನ ಮೂಲವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಇಲ್ಲ ಅಂದ್ರೆ ಯುಪಿಎಸ್ ನಮ್ಗೆ ತಡೆರಹಿತ ವಿದ್ಯುತ್ ಅನ್ನ ಒದಗಿಸೋಕೆ ಸಾಧ್ಯನೇ ಇಲ್ಲ. ಇದು ನಂತರದ ಬಳಕೆಗಾಗಿ ಶಕ್ತಿಯನ್ನ ಸಂಗ್ರಹಿಸುತ್ತೆ. ಹೇಗ್ ನಾವು ಮನೆಯಲ್ಲಿ ನೀರನ್ನ ಬಳಸೋದಿಕ್ಕೆ ನೀರಿನ ಟ್ಯಾಂಕರ್ ನಲ್ಲಿ ನೀರ್ ಸಂಗ್ರಹಿಸಿರ್ತೀವೋ ಅದೇ ತರ ಇದು ಶಕ್ತಿಯನ್ನ ಸಂಗ್ರಹ ಮಾಡುತ್ತೆ.
1: ಈಗ ಬ್ಯಾಟರಿ ಬಗ್ಗೆ ಗೊತ್ತಾಯ್ತು. ಈಗ ಯುಪಿಎಸ್ ನಲ್ಲಿ ರೆಕ್ಟಿಫೈಯರ್ ಮತ್ತೆ ಇನ್ವರ್ಟರ್ ಅಂತ ಹೇಳಿದ್ರಿ ಅಲ್ವಾ?
0: ಹೌದು.
1: ಇವುಗಳು ಏನೇನ್ ಮಾಡುತ್ತೆ?
0: ಈಗ ನೋಡು, ನಮ್ಮ ಮನೆಗೆ ಬರುವಂತಹ ಕರೆಂಟ್ ಅಂದ್ರೆ ವಿದ್ಯುತ್ ಬಂದು ಎಸಿ ಕರೆಂಟ್ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ವಾ. ನಾನಾಗ್ಲೇ ಏನ್ ಹೇಳ್ದೆ, ಬ್ಯಾಟರಿ ಅನ್ನೋದು ಡಿಸಿ ರೂಪದಲ್ಲಿ ವಿದ್ಯುತ್ ಶಕ್ತಿಯನ್ನ ಸಂಗ್ರಹಿಸುತ್ತೆ.
1: ಹೌದು
0: ಅಲ್ವಾ? ಆದ್ರಿಂದ ರೆಕ್ಟಿಫೈಯರ್ ಎಸಿ ಅನ್ನ ಅಂದ್ರೆ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಡಿಸಿ ಡೈರೆಕ್ಟ್ ಕರೆಂಟ್ ಅನ್ನಾಗಿ ಪರಿವರ್ತನೆ ಮಾಡುತ್ತೆ. ಹಾಗಾಗಿ ಬ್ಯಾಟರಿ ಚಾರ್ಜ್ ಮಾಡಲು ಡಿಸಿ ಶಕ್ತಿಯನ್ನ ಇದು ಪೂರೈಸುತ್ತೆ. ಇದು ಬ್ಯಾಟರಿ ಯಾವಾಗ್ಲೂ ಬ್ಯಾಕಪ್ ಗೆ ಸಿದ್ಧವಾಗಿರ್ಲಿ ಅನ್ನೋದನ್ನ ಖಚಿತಪಡಿಸಿಕೊಂಡು ಎಸಿ ಅನ್ನ ಡಿಸಿಗೆ ಪರಿವರ್ತನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ.
1: ಇನ್ನ ಇನ್ವರ್ಟರ್?
0: ಇನ್ವರ್ಟರ್ ರೆಕ್ಟಿಫೈಯರ್ ನ ಉಲ್ಟ ಕೆಲಸ ಮಾಡುತ್ತೆ. ಈಗ ನಮ್ಮ ಸಾಧನಗಳು ಅಂದ್ರೆ ಕಂಪ್ಯೂಟರ್, ಟಿವಿ ಇತ್ಯಾದಿಗಳಿಗೆ ಬೇಕಾಗಿರೋದು ಅದೇ ಎಸಿ ಪವರ್. ಆದ್ರಿಂದ ಬ್ಯಾಟರಿ ನೀಡುವ ಡಿಸಿ ಪವರ್ ಅನ್ನ ಇನ್ವರ್ಟರ್ ಎಸಿಯನ್ನಾಗಿ

0: ಪರಿವರ್ತನೆ ಮಾಡುತ್ತೆ. ವಿದ್ಯುತ್ ಕಡಿತದ ಸಮಯದಲ್ಲಿ ಸಾಧನಗಳಿಗೆ ಬಳಸಬಹುದಾದ ಶಕ್ತಿಯನ್ನ ಇದು ಕಳಿಸಿ ಬ್ಯಾಟರಿ ಶಕ್ತಿಯನ್ನ ನೈಜ ಪ್ರಪಂಚದ ಸಾಧನಗಳಿಗೆ ಉಪಯೋಗ ಆಗುವಂತೆ ಮಾಡ್ತಾ ಇರೋದೆ ಈ ಇನ್ವರ್ಟರ್. ಈ ಬ್ಯಾಟರಿ ಭಾಷೆ ಇರೋದು ಡಿಸಿ, ಸಾಧನಗಳಿಗೆ ಬೇಕಾಗಿರೋ ಭಾಷೆ ಎಸಿ. ಹೇಗೆ ನಾವು ಟ್ರಾನ್ಸ್ಲೇಟರ್ನ ಬಳಸ್ತೇವೋ ಅದೇ ರೀತಿ ಇಲ್ಲಿ ರೆಕ್ಟಿಫೈಯರ್ ಮತ್ತೆ ಇನ್ವರ್ಟರ್ ಬ್ಯಾಟರಿಗೆ ಟ್ರಾನ್ಸ್ಲೇಟರ್ಗಳು ಅಂದ್ರೆ ಅನುವಾದಕದಂತೆ ಕೆಲಸ ಮಾಡ್ತಿದೆ ಅಂದ್ರೆ ತಪ್ಪಾಗಲ್ಲ ನೋಡು.
1: ಹೌದೌದು, ನಿಜ, ನೀವ್ ಹೇಳಿದ ಎಕ್ಸಾಂಪಲ್ ತುಂಬಾ ಸೂಕ್ತವಾಗಿದೆ ಇದಕ್ಕೆ. ಈಗ ಇನ್ನೊಂದು ಹೇಳಿದ್ರಿ ಅಲ್ವಾ, ಆಟೋಮ್ಯಾಟಿಕ್ ಸ್ವಿಚ್ ಅಂತ ಹೇಳಿದ್ರಿ.
0: ಹೌದು,
1: ಹೆಸರಲ್ಲಿದೆ ಆಟೋಮ್ಯಾಟಿಕ್ ಅಂತ, ಈಗ ಬ್ಯಾಟರಿ ಸ್ವಿಚ್ ಹಾಕಿರ್ಬೇಕು?
0: ಬಹಳ ಒಳ್ಳೆ ಪ್ರಶ್ನೆ ನೋಡು. ಇದು ಬಹಳ ಮುಖ್ಯವಾದ ಮತ್ತು ಬುದ್ಧಿವಂತ ಭಾಗ ನಿಂತರ. ಇದು ವಿದ್ಯುತ್ ಸರಬರಾಜಿನ ಮೇಲೆ ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾನೆ ಇರುತ್ತೆ. ಅಂದ್ರೆ ವಿದ್ಯುತ್ ಬರ್ತಾ ಇದೆಯಾ, ಬರ್ತಾ ಇದೆಯಾ, ಬರ್ತಾ ಇದೆಯಾ, ಬರ್ತಾ ಇದೆಯಾ ಅಂತ ನೋಡ್ತಾನೇ ಇರುತ್ತೆ. ಆಯ್ತಾ, ವಿದ್ಯುತ್ ಸ್ಥಗಿತಗೊಂಡ ತಕ್ಷಣ ಇದೇನ್ ಮಾಡುತ್ತೆ, ಮುಖ್ಯ ವಿದ್ಯುತ್ನಿಂದ ಬ್ಯಾಟರಿ ಶಕ್ತಿಗೆ ಇದು ಬದಲಾವಣೆ ಮಾಡುತ್ತೆ. ಎಷ್ಟು ಬೇಗ ಅಂತ ಹೇಳಿದ್ರೆ ಮಿಲಿ ಸೆಕೆಂಡ್ಗಳಲ್ಲಿ ಸ್ವಿಚಿಂಗ್ ನಡೆಯುತ್ತೆ. ಹಾಗಾಗಿ ಯಾವಾಗ ನಮ್ಗೆ ಮೂಲ ವಿದ್ಯುತ್ ಸರಬರಾಜು ಕಡಿತವಾಗುತ್ತೋ ತಕ್ಷಣ ಇದು ಬ್ಯಾಟರಿ ಶಕ್ತಿಗೆ ಬದಲಾವಣೆ ಮಾಡುತ್ತೆ, ಯಾವುದೇ ಅಡಚಣೆ ಆಗದಂತೆ ಇದು ನೋಡ್ಕೊಳ್ಳುತ್ತೆ. ಆದ್ರಿಂದ ಸಾಧನಗಳು ಇದ್ದಕ್ಕಿದ್ದಂತೆ ಆಫ್ ಆಗೋದಿಲ್ಲ. ಏನಾದ್ರೂ ತಪ್ಪಾದಾಗ ತಕ್ಷಣ ಪ್ರತಿಕ್ರಿಯಿಸುವಂತಹ ಭದ್ರತಾ ಸಿಬ್ಬಂದಿ ಇದ್ದಂತೆ. ಈಗ ಭದ್ರತಾ ಸಿಬ್ಬಂದಿಗಳು ಚೂರು ಅಡಚಣೆ ಉಂಟಾದ್ರೂ ತಕ್ಷಣ ಪ್ರತಿಕ್ರಿಯಿಸ್ತಾರೆ. ಇದು ಹಾಗೆ ನಿರಂತರವಾಗಿ ಮುಖ್ಯ ವಿದ್ಯುತ್ತನ್ನ ಮೇಲ್ವಿಚಾರಣೆ ಮಾಡ್ತಿರುತ್ತೆ, ಅದು ಕಡಿತ ಆದ ತಕ್ಷಣ ಕೆಲವೇ ಏನು ಮಿಲಿ ಸೆಕೆಂಡ್ಗಳಲ್ಲಿ ಇದು ಬ್ಯಾಟರಿಗೆ ಸ್ವಿಚ್ ಮಾಡುತ್ತೆ. ಹಾಗಾಗಿ ಇದನ್ನ ಆಟೋಮ್ಯಾಟಿಕ್ ಸ್ವಿಚ್ ಅಂತ ಹೇಳಿ ಕರಿತಾ ಇದೆ.
1: ಹಂಗೇಳಿ ಕರಿತೀವಿ ಅಷ್ಟೇ,
0: ಅದು ಸ್ವಿಚ್ ತರಾನೆ.
1: ಸ್ವಿಚ್ ತರಾನೆ
0: ಅದೇನ್ ಮಾಡುತ್ತೆ, ಅದರಿಂದ ಇದಕ್ಕೆ
1: ಅದಕ್ಕೆ ಸ್ವಿಚ್ ಮಾಡುತ್ತೆ.
0: ಹೌದು, ಮತ್ತೆ ಪವರ್ ಬಂದ ತಕ್ಷಣ ಮೇಲ್ವಿಚಾರಣೆ ಮಾಡ್ತಾನೆ ಇರುತ್ತಲ್ವಾ, ಬಂತ ವಾಪಸ್ಸು ಮೂಲ ವಿದ್ಯುತ್ ಸರಬರಾಜು ಹೋಗೋ ತರ ನೋಡ್ಕೊಳ್ಳುತ್ತೆ.
1: ಇನ್ನ ಕೊನೆಯದಾಗಿ ಒಂದು ಪಾರ್ಟ್ ಹೇಳಿದ್ರಿ, ಫಿಲ್ಟರ್ ಅಂತ ಹೇಳಿದ್ರು.
0: ಹೌದು,
1: ನಾನ್ ಫಿಲ್ಟರ್ಗಳಂದ್ರೆ ಈಗ ವಾಟರ್ ಪ್ಯೂರಿಫೈಯರ್ ಇರ್ತಾರಲ್ಲ ನಮ್ಮನೇಲಿ ಇದೆಯಲ್ಲ, ಅದ್ರಲ್ಲಿ ಫಿಲ್ಟರ್ಗಳು ಇದಾವೆ, ಅದು ಇದೇನಾ?
0: ಅಲ್ಲಿ ಅದು ನೀರನ್ನ ಶುದ್ಧ ಮಾಡುತ್ತೆ, ಇಲ್ಲಿ ವಿದ್ಯುತ್ ಶಕ್ತಿಯನ್ನ ಶುದ್ಧ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈಗ ವೋಲ್ಟೇಜ್ ಲೆವೆಲ್ಗಳಲ್ಲಿ ಏರಿಳಿತಗಳಿರುತ್ತೆ, ಶಬ್ದಗಳಿರಬಹುದು, ಸ್ಪೈಕ್ಗಳು ಉಂಟಾಗಬಹುದು. ಈ ಘಟಕವು ಅದೆಲ್ಲವನ್ನು ಸಮದಟ್ಟಾಗಿ ಮಾಡಿ ವೋಲ್ಟೇಜ್ ಅನ್ನ ಸುಗಮ ಮತ್ತು ಸ್ಥಿರವಾಗುವಂತೆ ನೋಡ್ಕೊಳ್ಳುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಸೂಕ್ಷ್ಮ ಸಾಧನಗಳು ಅಥವಾ ಒಂದು ಸಾಧನದೊಳಗೆ ಸೂಕ್ಷ್ಮ ಘಟಕಗಳು ಇರಬಹುದು. ಒಂದ್ ವೇಳೆ ಈ ರೀತಿ ಫ್ಲಕ್ಚುಯೇಟ್ ಆಗುವಂತಹ ವೋಲ್ಟೇಜ್ ಅಥವಾ ವೋಲ್ಟೇಜ್ ಸ್ಪೈಕ್ ಉಂಟಾದ್ರೆ ಅವು ಹಾಳಾಗುವಂತಹ ಸಾಧ್ಯತೆಗಳಿರಬಹುದು. ಹಾಗಾಗಿ ಅವುಗಳನ್ನ ರಕ್ಷಣೆ ಮಾಡುತ್ತೆ. ಕೇವಲ ಇದು ಬ್ಯಾಕ್ಅಪ್ ಶಕ್ತಿಯನ್ನ ಕೊಡಲ್ಲ, ಸುರಕ್ಷಿತ ಮತ್ತು ಸ್ಥಿರವಾದ ಶಕ್ತಿಯನ್ನ ಒದಗಿಸೋದಲ್ಲಿ ಇದು ಮುಖ್ಯ ಪಾತ್ರವನ್ನ ವಹಿಸುತ್ತೆ. ನೀ ಹೇಳ್ದಂಗೆ ನೀರಿನ ಫಿಲ್ಟರ್ ನೀರಿನಲ್ಲಿರುವಂತಹ
1: ಕಲುಷಿತಗಳನ್ನೆಲ್ಲ
0: ತೆಗ್ದಾಕುತ್ತೆ, ಇದು ವಿದ್ಯುತ್ ಅಲ್ಲಿರುವಂತಹ ಈ ರೀತಿಯ ಕಲುಷಿತಗಳನ್ನ ತೆಗ್ದಾಕುತ್ತೆ.
1: ಎರಡ್ರದ್ದು ಒಂದೇ ರೀತಿ ಕೆಲಸ, ಆದ್ರೆ ಬೇರೆ ಬೇರೆ ಫಿಲ್ಟರ್ಗಳು.
0: ಹೌದು.
1: ಈಗ ಯುಪಿಎಸ್ ಒಳಗಡೆ ಏನೇನ್ ಘಟಕಗಳಿರುತ್ತೆ, ಏನೇನ್ ಮುಖ್ಯ ಕೆಲಸ ಅವುಗಳದು ಅನ್ನೋದನ್ನ ತಿಳ್ಕೊಂಡಾಯ್ತು. ಆಯ್ತಾ, ಈಗ ಯುಪಿಎಸ್ ಒಳಗಿರೋ ಘಟಕಗಳು ಪವರ್ ಇದ್ದಾಗ ಮತ್ತೆ ಪವರ್ ಇಲ್ದೇ ಇದ್ದಾಗ ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡುತ್ತೆ?
0: ಇದು ಒಳ್ಳೆ ಪ್ರಶ್ನೆ. ಅಂದ್ರೆ ಒಂದಕ್ಕೊಂದು ಈಗ ಸಂಬಂಧವನ್ನ ಕಲ್ಪಿಸಿ ನೀವು ಒಂದು ಚೈನ್ ತರ ವಿವರಿಸಿ ಅಂತ ಹೇಳ್ತಾ ಇದೀಯಾ. ಸರಿ, ಈಗ ನೋಡು, ವಿದ್ಯುತ್ ಸಪ್ಲೈ ಇರುವಾಗ ಎಸಿಯ ವಿದ್ಯುತ್ ಯುಪಿಎಸ್ಗೆ ಪೂರೈಕೆ ಆಗ್ತಾ ಇರುತ್ತೆ. ರೆಕ್ಟಿಫೈಯರ್ ಆ ಎಸಿಯನ್ನ ಡಿಸಿಯನ್ನಾಗಿ ಪರಿವರ್ತಿಸಿ ಬ್ಯಾಟರಿ ಚಾರ್ಜ್ ಆಗೋದಕ್ಕೆ ಸಹಾಯ ಮಾಡುತ್ತೆ.
1: ಹೌದು,
0: ಆಯ್ತಾ. ಅದೇ ವಿದ್ಯುತ್ ಆಫ್ ಆದಾಗ ನಮ್ಮ ಆಟೋಮ್ಯಾಟಿಕ್ ಸ್ವಿಚ್ ಇದೆಯಲ್ಲ, ತಕ್ಷಣವೇ ಅದು ವೈಫಲ್ಯವನ್ನ ಪತ್ತೆ ಮಾಡಿ ಬ್ಯಾಟರಿಯಲ್ಲಿ ಸಂಗ್ರಹ ಆಗಿರುವಂತಹ ಡಿಸಿ ವಿದ್ಯುತ್ ಅನ್ನ ಪೂರೈಸೋದಕ್ಕೆ ಪ್ರಾರಂಭಿಸುತ್ತೆ. ಆ ಇನ್ವರ್ಟರ್ ಡಿಸಿಯನ್ನ ಎಸಿಯಾಗಿ ಪರಿವರ್ತನೆ ಮಾಡಿ ಸಾಧನಗಳು ಅಡಚಣೆ ಇಲ್ಲದೆ ಕಾರ್ಯನಿರ್ವಹಿಸುವಂತೆ ನೋಡ್ಕೊಳ್ಳುತ್ತೆ. ಈ ರೀತಿ ಈ ಘಟಕಗಳು ವಿದ್ಯುತ್ ಇದ್ದಾಗ, ವಿದ್ಯುತ್ ಕಡಿತವಾದಾಗ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾವೆ.
1: ಚೆನ್ನಾಗಿದೆ ಇದ್ರ ಕೆಲಸಗಳು.
2: ಆದ್ರೆ ಇನ್ನೂ ಕೂಡ ಕರೆಂಟ್ ಬರ್ಲಿಲ್ಲ.
1: ಏ, ಅದಕ್ಕಿಂತ ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದ್ ಸ್ವಲ್ಪ ಹೇಳಿ ಏನಾಗುತ್ತೆ ನಿಮ್ಗೆ?
2: ಹಂಗಂತೀಯ?
1: ಇನ್ಫಾರ್ಮೇಶನ್ ಕೊಡೋದ್ರ

0: ಅಲ್ಲೆಲ್ಲ ಕಂಜೂಸ್ತನ ಇರ್ಬಾರ್ದು ಆಯ್ತಾ, ಪೂರ್ತಿ ಏನ್ ಗೊತ್ತೋ ಎಲ್ಲ ಹೇಳ್ಬಿಡ್ಬೇಕು.
1: ಸರಿನಪ್ಪ, ಆಯ್ತು, ನೀನ್ ಕೇಳ್ತಾ ಹೋಗು, ನನಗೆ ಗೊತ್ತಿರೋಷ್ಟು ಹೇಳ್ತಾ ಹೋಗ್ತೀನಿ.
0: ಅಕ್ಕ, ನಂಗೆ ಇನ್ನೊಂದ್ ನೆನ್ಪಾಯ್ತು. ಏನಂದ್ರೆ, ನಮ್ಮ ಶಾಲೆಲೆಲ್ಲ ವಾರ್ಷಿಕೋತ್ಸವ ನಡೀತಾ ಇತ್ತಲ್ಲ, ಆ ಟೈಮಲ್ಲಿ ಯಾವ್ದಾದ್ರು ಪರ್ಫಾರ್ಮೆನ್ಸ್ ಇರಬೇಕಾದ್ರೆ ವಿದ್ಯುತ್ ಕಡಿತ ಆಗ್ಬಾರ್ದು, ಅದಕ್ಕೊಂದ್ ಬ್ಯಾಕಪ್ ಇರ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ನಮ್ ಟೀಚರ್ಸ್ ಎಲ್ಲ ಜನರೇಟರ್ ತರಿಸ್ಬೇಕು, ಜನರೇಟರ್ ಮೇಂಟೈನ್ ಮಾಡ್ಬೇಕು ಅಂತೆಲ್ಲ ಹೇಳೋರು.
1: ಹೌದು,
0: ಈ ಜನರೇಟರ್ಗಳಂದ್ರೆ ಏನು? ಇದು ಕೂಡ ಅದೇ ರೀತಿ ಕೆಲಸ ಮಾಡುತ್ತಾ?
1: ಒಳ್ಳೆ ಪ್ರಶ್ನೆ. ಆದ್ರೆ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾವು ಮಾಡಿದ್ದಂತ ನೃತ್ಯನೋ ನಾಟಕನೋ ಎಡವಟ್ಟೋ ಅಥವಾ ಅದನ್ನೆಲ್ಲ ಕಲಿಯೋದಿಕ್ ಮಾಡ್ತಿದ್ ತಯಾರಿ ಬಗ್ಗೆ ನೆನ್ಪಿಸ್ಕೊಳ್ಳೋರ್ನ ನೋಡಿದೀನಿ. ಆದ್ರೆ ಅಲ್ಲಿ ಬಳಸ್ತಿದ್ದ ಜನರೇಟರ್ ಅನ್ನ ಇಲ್ಲಿನ UPSಗೆ ಸಂಪರ್ಕಗೊಳಿಸಿದಂತವ್ರನ್ನ ನೋಡಿದ್ದು ನಿನ್ನೆ.
0: ಅದು ಪವರ್ ಕಟ್ ಆಗ್ಬಾರ್ದು ಅಂತ ಮಾಡ್ತಿದ್ರಲ್ಲ, ತಕ್ಷಣಕ್ಕೆ ಹೊಳಿತು.
1: ಹೌದು, ಬಹಳ ಒಳ್ಳೆ ಪ್ರಶ್ನೆಯನ್ನ ಕೇಳ್ದೆ. ಈಗ ನೋಡು, ಜನರೇಟರ್ ಕೂಡ ಹೌದು UPSನಂತೆಯೇ ವಿದ್ಯುತ್ ಸರಬರಾಜನ್ನ ಕೊಡ್ತಾ ಇತ್ತು. ಇದು ಯಾವ ರೀತಿ ಕೆಲಸ ಮಾಡ್ತಿತ್ತಂದ್ರೆ, ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ತನ್ನಾಗಿ ಪರಿವರ್ತಿಸ್ತಾ ಇತ್ತು. ಅಂದ್ರೆ ಇದು ಚಲನೆಯನ್ನ ಅಥವಾ ತಿರುಗುವಿಕೆಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡ್ತಾ ಇತ್ತು.
0: ಆದ್ರೆ ಈಗಷ್ಟು ಜನರೇಟರ್ಗಳನ್ನ ಬಳಸ್ತಾ ಇಲ್ವಲ್ಲ?
1: ಯಾಕೆ ಅಂತ ಅಂದ್ರೆ ಅದರಲ್ಲಿರುವಂತಹ ಅನಾನುಕೂಲಗಳಿಂದ.
0: ಓ, ಏನೇನು ಅನಾನುಕೂಲಗಳು?
1: ಮೊದಲನೇದು ವಿದ್ಯುತ್ ಪೂರೈಕೆಯಲ್ಲಿರುವಂತಹ ವಿಳಂಬ. ತಕ್ಷಣಕ್ಕೆ ಅದು ವಿದ್ಯುತ್ ಸ್ಥಗಿತಗೊಂಡಾಗ ಆನ್ ಆಗೋದಿಲ್ಲ, ಅದು ಪ್ರಾರಂಭ ಆಗೋದಿಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಕೆಲವೊಮ್ಮೊಮ್ಮೆ ಇದು ಸೆಕೆಂಡ್ಗಳಿಗೆ ಆದ್ರೂ ಇನ್ನೂ ಕೆಲವೊಮ್ಮೊಮ್ಮೆ ಕೆಲವು ನಿಮಿಷಗಳನ್ನೇ ಅದು ತೆಗೆದುಕೊಳ್ಳಬಹುದು. ಜನರೇಟರ್ ಪ್ರಾರಂಭವಾಗುವ ಮೊದಲು ಸಾಧನಗಳು ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಾಲದವರೆಗೆ ಸ್ಥಗಿತಗೊಳ್ಳುತ್ತೆ. ಇನ್ನು ಎರಡನೇದು, ಇದಕ್ಕೆ ಇಂಧನದ ಅಗತ್ಯ ಇದೆ. ಅಂದ್ರೆ ಇದು ತನ್ನ ಕಾರ್ಯವನ್ನ ನಿರ್ವಹಿಸೋದಿಕ್ಕೆ ಡೀಸೆಲ್, ಪೆಟ್ರೋಲ್ ಅಥವಾ ಅನಿಲದ ಅಗತ್ಯ ಇದೆ. ನಿರಂತರ ಇಂಧನ ಬಳಕೆ ಇದು ದುಬಾರಿಯೂ ಹೌದು, ಪರಿಸರ ಸ್ನೇಹಿಯೂ ಅಲ್ಲ. ಇನ್ನು ಶಬ್ದ ಮತ್ತು ಮಾಲಿನ್ಯ. ಆ ಜನರೇಟರ್ ನ ಶಬ್ದ ನೀನು ಕೇಳಿಸ್ಕೊಂಡಿದ್ದೀನಿ,
0: ಎಲ್ಲಾ ಕಡೆ ಕೇಳಿಸ್ಕೊಂಡಿದ್ದೀನಿ.
1: ಜನರೇಟರ್ಗಳು ಜೋರಾಗಿ ಶಬ್ದವನ್ನ ಮಾಡುತ್ತೆ, ಹೊಗೆ ಮತ್ತು ಹಾನಿಕಾರಕ ಅನಿಲಗಳನ್ನ ಉತ್ಪಾದಿಸುತ್ತೆ. ಇದು ಕೂಡ ಸುತ್ತಮುತ್ತಲು ಇರುವಂತಹ ಜನಗಳಿಗೆ ಹಾಗೆ ಪರಿಸರಕ್ಕೆ ಹಾನಿಕಾರಕ. ಇನ್ನು ಇದನ್ನ ನಿರ್ವಹಣೆ ಮಾಡೋದು ಕೂಡ ತುಂಬಾ ಕಷ್ಟನೇ. ನಿಯಮಿತವಾಗಿ ತೈಲ ಬದಲಾವಣೆ ಮಾಡ್ತಾ ಇರಬೇಕು, ಇಂಜಿನ್ ನಿರ್ವಹಣೆ ಅಗತ್ಯವಿರುತ್ತೆ, ಹಾಗಾಗಿ ಹೆಚ್ಚುವರಿ ಶ್ರಮ ಮತ್ತು ವೆಚ್ಚ. ಇನ್ನು ಇದೇನು ತುಂಬಾ ಪುಟ್ಟದಾಗಿಲ್ಲ, ಗಾತ್ರ ನೆನಪಿದೆಯಾ? ದೊಡ್ಡ ಗಾತ್ರ ಮತ್ತು ತೂಕವಾಗಿ ಇರುತ್ತೆ. UPSಗಳಿಗೆ ಹೋಲಿಸಿದ್ರೆ ಜನರೇಟರ್ಗಳು ಬೃಹತ್ ಪ್ರಮಾಣದಲ್ಲಿರುತ್ತೆ. ಕಂಪ್ಯೂಟರ್ಗಳಂತಹ ಸಣ್ಣ ಸಾಧನಗಳಿಗೆ ಅಥವಾ ಟಿವಿಗಳಿಗೆ ಇದು ಸೂಕ್ತನೂ ಅಲ್ಲ. ಇನ್ನು ವಿದ್ಯುತ್ ಏರಿಡಿತಗಳು, ಅಂದ್ರೆ ಇಲ್ಲಿ ಔಟ್ಪುಟ್ ಸಂಪೂರ್ಣವಾಗಿ ಸ್ಥಿರವಾಗಿಲ್ಲದೆ ಕೂಡ ಇರಬಹುದು. ಅಲ್ಲಾದ್ರೆ ನಮ್ಗೆ ಫಿಲ್ಟರ್ ಇತ್ತು, ತನ್ನ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇತ್ತು. ಆದ್ರೆ ಇಲ್ಲಿ ಔಟ್ಪುಟ್ ಸಂಪೂರ್ಣವಾಗಿ ಸ್ಥಿರವಾಗಿ ಇಲ್ಲದೆ ಇರಬಹುದು, ಹಾಗಾಗಿ ಸೂಕ್ಷ್ಮ ಎಲೆಕ್ಟ್ರಾನಿಕ್ಸ್ ಘಟಕಗಳಿಗೆ ಇದು ಹಾನಿ ಕೂಡ ಮಾಡಬಹುದು.
0: ಇದೇ ಕಾರಣಕ್ಕೆ ಈಗ ಜನರೇಟರ್ ಗಳನ್ನ ಜಾಸ್ತಿ ಬಳಸ್ತಿಲ್ಲ.
1: ಹೌದು,
0: ಅದ್ರ ಬದಲಿಗೆ UPSಗಳನ್ನೇ ಹೆಚ್ಚಾಗಿ ಬಳಸ್ತಾ ಇರೋದು.
1: ಹೌದು, ಸರಿಯಾಗಿ ಹೇಳ್ದೆ ನೀನು.
0: ಈಗ ನಾವು ಮಾತಾಡ್ತಾ UPS ಬಗ್ಗೆ ಸಾಕಷ್ಟು ಅನುಕೂಲಗಳನ್ನ ತಿಳ್ಕೊಂಡ್ವಿ, ಆಯ್ತಾ? ಇದ್ರಲ್ಲಿ ಇನ್ನೂ ಹೆಚ್ಚು ಅನುಕೂಲಗಳು ಇದೆಯಾ?
1: ಈಗ ಆಲ್ರೆಡಿ ನಿನಗೆ ಸ್ವಲ್ಪ ಗೊತ್ತಾಗಿದೆ,
0: ಸ್ವಲ್ಪ ಗೊತ್ತಾಗಿ
1: ಇನ್ನೊಂದಷ್ಟನ್ನ ಹೇಳ್ತೀನಿ. ಮೊದಲನೇದು, ಇದರ ಬಹುದೊಡ್ಡ ಅನುಕೂಲ ಏನಪ್ಪ ಅಂದ್ರೆ ತಕ್ಷಣ ಇದು ಬ್ಯಾಕಪ್ ಪವರ್ ಅನ್ನ ನಮ್ಗೆ ನೀಡುತ್ತೆ. ಅಂದ್ರೆ UPS ಮಿಲಿ ಸೆಕೆಂಡ್ಗಳಲ್ಲಿ ಪ್ರಾರಂಭವಾಗುತ್ತೆ. ಈ ಕಾರಣದಿಂದಾಗೆ ನಮ್ಮ ಕಂಪ್ಯೂಟರ್ ಇದ್ದಕ್ಕಿದ್ದಂತೆ ಸ್ಥಗಿತ ಆಗೋದಿಲ್ಲ. ವೈಫೈ, ರೂಟರ್, ಮಾಡಮ್ ಇತ್ಯಾದಿಗಳು ನಿರಂತರವಾಗಿ ನಮ್ಗೆ ಇಂಟರ್ನೆಟ್ ಸರಬರಾಜನ್ನು ಕೂಡ ನೀಡುತ್ತೆ. ನಮ್ಮ ಕೆಲಸವನ್ನ ಉಳಿಸೋದಕ್ಕೆ ನಮ್ಗೆ ಸಾಕಷ್ಟು ಸಮಯವನ್ನು ಕೂಡ ಕೊಡುತ್ತೆ. ಇನ್ನು ಮುಂದಿನದು, ಡೇಟಾ ನಷ್ಟವನ್ನ ತಡೆಗಟ್ಟುತ್ತೆ. ವಿದ್ಯುತ್ ಇದ್ದಕ್ಕಿದ್ದಂತೆ ವಿಫಲವಾದಾಗ ರ್ಯಾಮ್ ನಲ್ಲಿ ಸಂಗ್ರಹವಾಗಿರೋ ಡಾಟಾ ಕೂಡ ಕಳೆದೋಗುತ್ತೆ. ಆದ್ರೆ UPS ನಮ್ಗೆ ಬ್ಯಾಕಪ್ ನ ನೀಡೋದ್ರಿಂದ ನಮ್ಮ ಪ್ರಮುಖ ಕೆಲಸಗಳು ಕಳೆದು ಹೋಗದಂತೆ ನಾವು ರಕ್ಷಿಸಿಕೊಳ್ಬಹುದು. ಇನ್ನು ಮೂರನೇದು ಸಾಧನಗಳನ್ನ ಹಾನಿಯಾಗೋದ್ರಿಂದ ರಕ್ಷಿಸುತ್ತೆ. ಯಾಕಂದ್ರೆ ವಿದ್ಯುತ್ ನಮಗೇನ್ ಸರಬರಾಜ್ ಆಗ್ತಿರುತ್ತೆ ಅದು ಯಾವಾಗ್ಲೂ ಕೂಡ ಸ್ಥಿರವಾಗಿರೋದಿಲ್ಲ. ಕೆಲವೊಮ್ಮೆ ಹೆಚ್ಚಿನ ವೋಲ್ಟೇಜ್, ಇನ್ನು ಕೆಲವೊಮ್ಮೆ ಕಡಿಮೆ ವೋಲ್ಟೇಜ್, ಅಥವಾ ಹಠಾತ್ ಆಗಿ ಸ್ಪೈಕ್ಗಳು ಆಗಬಹುದು. ಅದೇ ಯುಪಿಎಸ್ ಬೇರೆ ಸಾಧನ

0: ಪ್ರಪಂಚಕ್ಕೆ ವಿದ್ಯುತ್ ಅನ್ನ ನೀಡೋ ಮೊದಲು ಅದನ್ನ ನಿಯಂತ್ರಿಸಿ ಸ್ಥಿರಗೊಳಿಸುತ್ತೆ. ಇದರಿಂದ ನಮ್ಮ ಎಲ್ಲಾ ಸಾಧನಗಳು ಹಾಗೆ ಉಪಕರಣಗಳು ಹಾಳಾಗದಂತೆ ಅವುಗಳನ್ನ ರಕ್ಷಣೆ ಮಾಡುತ್ತೆ. ಇನ್ನು ನಿರಂತರವಾಗಿ ವಿದ್ಯುತ್ ಅನ್ನ ಕೊಡುವಂತದ್ದು ಅಂದ್ರೆ ವಿದ್ಯುತ್ ಕಡಿತ ಆಗುವಂತಹ ಕೆಲವು ಸೂಕ್ಷ್ಮ ಪ್ರದೇಶಗಳು, ಈಗ ಏನೋ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ ಆಗಿರಬಹುದು, ಆಸ್ಪತ್ರೆಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಏನಾದ್ರೂ ಸರ್ವರ್ ಅಲ್ಲಿ ಡೇಟಾವನ್ನ ಸೇವ್ ಮಾಡ್ತಾ ಇರಬಹುದು ಅಲ್ವಾ. ಈ ರೀತಿಯ ಒಂದು ಸಂದರ್ಭಗಳಲ್ಲಿ ನಿರಂತರ ವಿದ್ಯುತ್ ಅನ್ನ ಕೊಟ್ಟು ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಂಡು ಸಮಸ್ಯೆಗಳನ್ನ ಅದು ತಪ್ಪಿಸುತ್ತೆ. ಆದ್ರಿಂದ ಈ ರೀತಿ ಸೂಕ್ಷ್ಮ ಕಚೇರಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಬ್ಯಾಂಕ್ಗಳಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಇನ್ನು ಕೊನೆಯದಾಗಿ ಶಾಂತವಾಗಿರುತ್ತೆ, ಇದನ್ನ ಬಳಸೋದು ಕೂಡ ತುಂಬಾ ಸುಲಭ. UPS ಒಂಥರ ಮೌನಿಯಾಗಿ ಸ್ವಯಂಚಾಲಿತವಾಗಿ ತನ್ನ ಕಾರ್ಯವನ್ನ ತಾನು ನಿರ್ವಹಿಸುತ್ತೆ. ಇನ್ನು ನಾವಾಗೆ ಹೋಗಿ ಅದನ್ನು ಪ್ರಾರಂಭಿಸುವಂತಹ ಅಗತ್ಯವಿಲ್ಲ,
1: ಆಟೋಮ್ಯಾಟಿಕ್
0: ಜೋರಾದ ಶಬ್ದವಿಲ್ಲ, ಇಂಧನದ ಅಗತ್ಯವಿಲ್ಲ. ಜನರೇಟರ್ಗೆ ಹೋಲಿಸಿದ್ರೆ ಇದು ಹೆಚ್ಚು ಸುಲಭ ಮತ್ತು ಸ್ವಚ್ಛ ಪರಿಸರಕ್ಕೂ ಕೂಡ ಇದು ಒಂದ್ ರೀತಿ ಕೊಡುಗೆಯನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇವು ಇದರ ಅನುಕೂಲಗಳು.
1: ಬಹಳಷ್ಟು ಅನುಕೂಲಗಳಿವೆ ಅಲ್ವಾ ಇದರಲ್ಲಿ?
0: ಹೌದು.
1: ಈಗ ನಾವು ಯಾವುದೇ ಒಂದು ಸಾಧನ ಅಂತ ತಗೊಂಡ್ರೆ ಅಡ್ವಾಂಟೇಜ್ ಇದ್ದಲ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ.
0: ಹೌದು, ಸರಿಯಾಗಿ ಹೇಳಿದೆ.
1: ಇದ್ರ ಡಿಸ್ಅಡ್ವಾಂಟೇಜಸ್ ಏನೇನ್ ಬರಬಹುದು?
0: ಮೊದಲನೇದು, ಈ ಬ್ಯಾಕಪ್ ನೀಡುವಂತಹ ಸಮಯ ಏನಿದೆ ಅದು ಸೀಮಿತವಾಗಿದೆ. ಈಗ UPS ಸಾಧನಗಳನ್ನ ಬಹಳ ಸಮಯದವರೆಗೆ ಚಲಾಯಿಸಲು ಸಾಧ್ಯವಿಲ್ಲ. ಬ್ಯಾಟರಿ ಕೆಪಾಸಿಟಿ ಮತ್ತು ಅದನ್ನ ಕನೆಕ್ಟ್ ಮಾಡಿರುವಂತಹ ಲೋಡ್ ಯಾವುದು ಅದನ್ನ ಅವಲಂಬಿಸಿ ಇದು ಎಷ್ಟು ಸಮಯದವರೆಗೆ ನಮ್ಗೆ ಬ್ಯಾಕಪ್ ಪವರ್ ಅನ್ನ ನೀಡುತ್ತೆ ಅನ್ನೋದೊಂದು ಅನಾನುಕೂಲ. ಈಗ ನಾವು ತುಂಬಾ ಸಾಧನಗಳಿಗೆ ಅಂದ್ರೆ ಟಿವಿಗೆ, ವಾಷಿಂಗ್ ಮಿಷಿನ್ಗೆ, ಎಲ್ಲದಕ್ಕೂ ಅವಕ್ಕೆ ಹೆಚ್ಚಿನ ಲೋಡೇ ಬೇಕು. ಹಾಗಾಗಿ ಜಾಸ್ತಿ ಸಮಯದವರೆಗೆ ಇದು ಬ್ಯಾಕಪ್ ಅನ್ನ ನೀಡೋದಿಲ್ಲ. ಇನ್ನು ಎರಡನೇದು, ಬ್ಯಾಟರಿಯನ್ನ ಬದಲಾಯಿಸಬೇಕಾಗುತ್ತೆ. ಯಾಕಂದ್ರೆ UPS ಒಳಗಿನ ಬ್ಯಾಟರಿ ಕೆಲವು ವರ್ಷಗಳ ನಂತರ ದುರ್ಬಲ ಆಗುತ್ತೆ. ಬರೀ UPS ತು ಅಂತಲ್ಲ, ಯಾವುದೇ ಬ್ಯಾಟರಿ ಆದ್ರೂ ಸಮಯ ಕಳೆದಂತೆ ದುರ್ಬಲ ಆಗುತ್ತೆ. ಇದನ್ನು ಕೂಡ ಅದರ ಸಾಮರ್ಥ್ಯಕ್ಕನುಗುಣವಾಗಿ 2-5 ವರ್ಷಗಳ ನಂತರ ಅಥವಾ 10 ವರ್ಷಗಳ ನಂತರ ನಾವು ಇದನ್ನ ಬದಲಾಯಿಸಬೇಕಾಗುತ್ತೆ. ಇನ್ನು ಸಾಮಾನ್ಯ ವಿದ್ಯುತ್ ಸರಬರಾಜಿಗಿಂತ ಹೆಚ್ಚು ದುಬಾರಿ ಅಲ್ವಾ. ಈಗ ನಮ್ಗೇನು ಕರೆಂಟ್ ಬರ್ತಾ ಇರುತ್ತೆ ಅದ್ರಗಿಂತ ಸ್ವಲ್ಪ ದುಬಾರಿ. ಯಾಕಂದ್ರೆ ಅಲ್ಲಿ ಇನ್ವರ್ಟರ್, ಕಂಟ್ರೋಲರ್ ಸರ್ಕ್ಯೂಟ್ಗಳು ಎಲ್ಲ ಇರೋದ್ರಿಂದ ಸ್ವಲ್ಪ ಇದು ದುಬಾರಿ ಆಗಿರುತ್ತೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಬಹುದು. ಅಂದ್ರೆ ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಸುಮಾರು ವರ್ಷಗಳ ಕಾಲ ಬರುತ್ತೆ. ಹಾಗಾಗಿ ಆರಂಭಿಕ ವೆಚ್ಚ ಕೊಂಚ ಜಾಸ್ತಿ ಅಂತ ಹೇಳ್ಬೋದು. ಇನ್ನು ತುಂಬಾ ದೊಡ್ಡ ಲೋಡ್ಗಳನ್ನ ಇದು ನಿಭಾಯಿಸೋಕೆ ಸಾಧ್ಯನೇ ಇಲ್ಲ. ಆಗ್ಲೇ ಹೇಳ್ದೆ ಅಲ್ವಾ, ನಾವು ಜಾಸ್ತಿ ಲೋಡ್ ಹೇಳ್ಕೊಳ್ಳುವಂತಹ ಸಾಧನಗಳು ಈಗ ವಾಷಿಂಗ್ ಮಿಷಿನ್ಗೆ, ಮಿಕ್ಸಿಗೆ, ಫ್ರಿಡ್ಜ್ಗೆ ಎಲ್ಲದಕ್ಕೂ ಕೊಟ್ರೆ ದೊಡ್ಡ ಯಂತ್ರಗಳಿಗೆ ಅತ್ಯಂತ ಶಕ್ತಿಶಾಲಿ UPS ನ ಅಗತ್ಯವಿರುತ್ತೆ. ಅದು ಕೊಂಚ ದುಬಾರಿ ಮತ್ತು ಇದಕ್ಕಿಂತ ಕೊಂಚ ದೊಡ್ಡದಾಗೂ ಇರುತ್ತೆ. ಇನ್ನು ಬ್ಯಾಟರಿ ಚಾರ್ಜಿಂಗ್ಗೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಈಗ UPS ನಲ್ಲಿ ಸಂಗ್ರಹವಾಗಿರುವ ಅಂದ್ರೆ ಬ್ಯಾಟರಿಯೊಳಗೆ ಸಂಗ್ರಹವಾಗಿರುವ ಶಕ್ತಿಯನ್ನ ನಾವು ಬಳಸಿದ ನಂತರ ಮತ್ತೆ ಅದನ್ನ ಚಾರ್ಜ್ ಮಾಡಬೇಕು. ಚಾರ್ಜಿಂಗ್ ಪೂರ್ಣಗೊಳ್ಳುವ ಮೊದಲು ಮತ್ತೊಂದ್ಸಲ ವಿದ್ಯುತ್ ಕಡಿತ ಉಂಟಾದ್ರೆ ಅವಾಗ ಬ್ಯಾಕಪ್ ಸಮಯ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಬ್ಯಾಟರಿ ಚಾರ್ಜ್ ಆಗೋದಕ್ಕೆ ಸಮಯವನ್ನ ತೆಗೆದುಕೊಳ್ಳುತ್ತೆ. ಈ ರೀತಿ ಸರ್ವೇ ಸಾಮಾನ್ಯ ಅನಾನುಕೂಲಗಳು ಕೂಡ ಇದೆ.
1: ಏನೇ ಅನ್ನಿ, UPS ಬಗ್ಗೆ ತಿಳ್ಕೊಂಡಿದ್ದು ಒಳ್ಳೇದೇ ಆಯ್ತು.
0: ಹೌದು. ಕರೆಂಟ್ ಬಂತು. ಸರಿ ಸರಿ, ಈಗ ಕುತ್ಕೊಂಡು ಮ್ಯಾಚ್ ನೋಡೋಣ ಆಯ್ತಾ?
1: ಓ ಬನ್ನಿ ಮ್ಯಾಚ್ ನೋಡೋಣ, ಸಖತ್ ಇಂಟ್ರೆಸ್ಟ್.
0: ಇವತ್ತು ನಮ್ಮ ಟೀಮ್ ಗೆಲ್ಲೇಬೇಕು.
1: ಗೆಲ್ಸೋಣ ಬನ್ನಿ.
0: ಫುಲ್ ಸಪೋರ್ಟ್ ನಂದು.
1: ನಂದು ಸಪೋರ್ಟ್ ಅಪ್ಪ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು. ನಡೆಸಿಕೊಟ್ಟವರು HV ಸ್ವರ್ಣದಾಸ್ ಮತ್ತು MP ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ FF ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಪ್ರಿಯ ಕೇಳುಗರೆ, ಭಾನುವಾರದ ಮುಂಜಾನೆಯನ್ನು ಸ್ಫೂರ್ತಿದಾಯಕವಾಗಿಸಿ ಕೇಳಿ ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ವಿವಿಧ ಕ್ಷೇತ್ರದ ಗಣ್ಯರೊಂದಿಗೆ ಒಂದಿಷ್ಟು ಮಾತು, ಮತ್ತೊಂದಿಷ್ಟು ಹರಟೆ. ಪ್ರತಿ ಭಾನುವಾರ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಈ ವಾರದ ಅತಿಥಿಯಾಗಿ ಕಾಲದ ಗರ್ಭದಲ್ಲಿ ಹುದುಗಿದ ಇತಿಹಾಸ

0: ಮೂವತ್ತು ನಿಮಿಷಕ್ಕೆ ನಿಮ್ಮ ಮೆಚ್ಚಿನ ಮಂಗಳೂರು ಆಕಾಶವಾಣಿಯಲ್ಲಿ. ಈ ವಾರದ ಅತಿಥಿಯಾಗಿ ಕಾಲದ ಗರ್ಭದಲ್ಲಿ ಹುದುಗಿದ ಇತಿಹಾಸದ ಪುಟಗಳನ್ನು ಮರುಸೃಷ್ಟಿಸುವ ಮಾಂತ್ರಿಕ, ತುಳುನಾಡಿನ ದೈವಶಕ್ತಿಯ ಮೂಲವನ್ನರಸಿ ಜಾನಪದ ಜೀವಾಳವನ್ನು ಅರಿತು ಪರಂಪರೆಯ ಹಾದಿಯಲ್ಲಿ ಬೆಳಕಾದ ಜ್ಞಾನದೀಪ, ಪಾಡ್ದನಗಳ ಪಲ್ಲವಿಯಲ್ಲಿ ಕೃಷಿ ಸಂಸ್ಕೃತಿಯ ಹಸಿರಿನಲ್ಲಿ ದೈವಾರಾಧನೆ, ನಾಗಾರಾಧನೆಯ ಪವಿತ್ರತೆಯಲ್ಲಿ ತುಳು ಬದುಕಿನ ಸತ್ಯವನ್ನು ಕಂಡುಕೊಂಡವರು ಇತಿಹಾಸದ ಅಪ್ರತಿಮ ವಿದ್ವಾಂಸರಾದ ಕೆಎಲ್ ಕುಂಡಂತಾಯ.
1: ಫಲದಾಂತಿ ಪೊಣ್ಣಗು ಫಲ, ಬುಳೆದಾಂತಿ ಕಂಡೋಗು ಬುಳೆ ಎನ್ನುವ ವಾಗ್ದಾನದೊಂದಿಗೆ ನಾವು ಇಲ್ಲಿ ನೆಲೆಯಾಯಿತು. ಆ ಊರಿನ ಜನರಿಗೆ ಅಥವಾ ಭೂಮಿಯ ಜನರಿಗೆ ಫಲ ಇಲ್ಲದ ಹೆಣ್ಣುಗಳಿಗೆ ಫಲ ಕೊಡುತ್ತೇವೆ, ಇದು ಬೆಳೆ ಬೆಳೆಯದ ಗದ್ದೆಯಲ್ಲಿ ನಾವು ಬೆಳೆ ಬೆಳೆಯುವ ಹಾಗೆ ಬೆಳೆಯನ್ನು ಕೊಡುತ್ತೇವೆ ಎನ್ನುವಂಥ ವಾಗ್ದಾನದೊಂದಿಗೆ ಅವರು ನೆಲೆಯಾದರು ಎನ್ನುವಂಥ ಒಂದು ದೊಡ್ಡ ಸತ್ಯ ಸಿಗ್ತದೆ. ಇದು ಅವರೊಟ್ಟಿಗೆ ಕೂತು ಮಾತಾಡಿದಾಗ ಸಿಗೋದು, ಕ್ಷೇತ್ರಗಾರ್ಯದ ದೊಡ್ಡ ಆ ವಿಷಯ ಯಾರಿಗೂ ಗೊತ್ತಿಲ್ಲ.
0: ಹೊಸ ವಾರ, ಹೊಸ ಅತಿಥಿ, ಹೊಸ ಬೆಳಕು, ಬನ್ನಿ ಕೇಳೋಣ ಬದುಕ ಕಟ್ಟಿದ ಕಥೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
2: ಮಂಗಳೂರು ಆಕಾಶವಾಣಿಯಿಂದ ವಿನೂತನ ಕಾರ್ಯಕ್ರಮ
3: 100.3 FM ಫೋನ್ ಇನ್ ಟೆಲಿಕ್ವಿಜ್.
2: May 19th ಪ್ರತಿ ಮಂಗಳವಾರ ರಾತ್ರಿ 9:30 10:30
4: ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ May 12 ಮಂಗಳವಾರ ಬೆಳಗ್ಗೆ 10:00 to 11:30.
2: ಆಕಾಶವಾಣಿ ಸಂಬಂಧಿತ ಮತ್ತಿತರ ಪ್ರಶ್ನೆಗಳನ್ನು ಈ ವೇಳೆ ಕೇಳಲಾಗುವುದು. ಆರಂಭದಲ್ಲಿ ಕೇಳಲಾಗುವ ಪ್ರವೇಶ ಪ್ರಶ್ನೆಯಲ್ಲಿ ಗೆದ್ದವರಿಗೆ ಮಾತ್ರ ಟೆಲಿಕ್ವಿಜ್ ಸ್ಪರ್ಧೆಗೆ ಅವಕಾಶ.
3: ಕರೆ ಮಾಡಿ ಸರಿ ಉತ್ತರ ನೀಡಿ ನಗದು ಹಾಗೂ ಪ್ರಮಾಣ ಪತ್ರ ಸಹಿತ ಬಹುಮಾನ ಗೆಲ್ಲಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611 STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000.
2: ಪ್ರಶ್ನೆ ನಮ್ಮದು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು, ಬಹುಮಾನ ನಿಮ್ಮದು.
4: ನೆನಪಿಡಿ, ಕರೆ ಮಾಡಿ ಕ್ವಿಜ್ ಸ್ಪರ್ಧೆಯ ಧ್ವನಿ ಮುದ್ರಣದ ದಿನ May 12 ಮಂಗಳವಾರ ಬೆಳಗ್ಗೆ 10:00 to 11:30.
3: 100.3 FM ಫೋನ್ ಇನ್ ಟೆಲಿಕ್ವಿಜ್, ಒಂದು ಹೆಜ್ಜೆ ಪ್ರಶ್ನೆಗಳಾಚೆ.
5: ಸಮಯ 10:00 ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಿಂಧು ಸುಚೇತನ್ ಆರ್ ಎಚ್ ಎಂ ಸ್ಮಿತಾ ಪ್ರಸ್ತುತ ಕರೆಂಗಿ. ಮುತ್ತುಸ್ವಾಮಿ ದೀಕ್ಷಿತರ್ ಕಿ ರಚನಾ ಮೀನಾಕ್ಷಿ. ಯಹ ರಾಗ ಪೂರ್ವಿ ಕಲ್ಯಾಣಿ ಮೇ ಆದಿ ತಾಲ್ ಪರ್ ನಿಬದ್ಧ ಹೈ.
1: ಸಿಂಧು ಸುಚೇತನ್ ಅಂಡ್ ಎಚ್ ಎಂ ಸ್ಮಿತಾ ವಿಲ್ ನೌ ಪ್ರೆಸೆಂಟ್ ಮೀನಾಕ್ಷಿ, ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಇನ್ ರಾಗ್ ಪೂರ್ವಿ ಕಲ್ಯಾಣಿ ಸೆಟ್ ಟು ಆದಿ ತಾಲ್.

0: साथ राष्ट्रीय संगीत कार्यक्रम में सिंधु सुचेतन और एचएम स्मिता का वायलिन युगल वादन संपन्न होता है। आपके साथ संगत कर रहे थे मृदंगम पर बीएस प्रशांत तथा घटम पर जी ओंकार राव।
1: विद दैट वी कंक्लूड वायलिन ड्यूएट रिसाइटल बाय सिंधु सुचेतन एंड एचएम स्मिता इन द नेशनल प्रोग्राम ऑफ म्यूजिक। दे वर अकंपनीड ऑन मृदंगम बाय बीएस प्रशांत एंड ऑन घटम बाय जी ओंकार राव।
0: यह कार्यक्रम आकाशवाणी बेंगलुरु के स्टूडियो में रिकॉर्ड किया गया और आकाशवाणी दिल्ली के स्टूडियो से प्रसारित किया गया।
1: दिस प्रोग्राम वॉज अ कॉन्ट्रीब्यूशन ऑफ आकाशवाणी बेंगलुरु ब्रॉट टू यू फ्रॉम द स्टूडियोज ऑफ आकाशवाणी दिल्ली।
2: पश्चिम बंगाल में
3: आकाशवाणी मंगलूरु ಕೇಳಿದರೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಬೆಳಗಿನ ಪ್ರಸಾರ 5:55 ಆರಂಭ, 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಮುನಿರಾಜ ರೆಂಜಾಳ ಅವರಿಂದ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಕೆ ಸದಾನಂದ ಭಟ್. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ವೃಂದಗಾನದಲ್ಲಿ ಭಾವಗೀತೆಗಳು, 7:45 ರಾಗರಂಜನೆ ಕನ್ನಡ ಚಿತ್ರಗೀತೆಗಳು, 8:30 ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ. ಭಾಗವಹಿಸುವವರು ತುಳುನಾಡಿನ ಇತಿಹಾಸ ಮತ್ತು ಸಂಸ್ಕೃತಿಯ ಹಿರಿಯ ವಿದ್ವಾಂಸರಾದ ಕೆಎಲ್ ಕುಂಡಂತಾಯ. 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಕುರಿತ ಕಾರ್ಯಕ್ರಮ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 10:00 ಬಾಲವೃಂದ ರೇಡಿಯೋ ಕ್ಲಾಸ್ ರೂಮ್, ವಿಷಯ ಮಕ್ಕಳ ಹಕ್ಕುಗಳು. ನಡೆಸಿಕೊಡುವವರು ಯುವ ವಕೀಲರಾಗಿರುವ ಅತಿಶೇಯ ಜೈನ್, ವಿದ್ಯಾರ್ಥಿಗಳು ಸುಮೋಕ್ ಭಟ್ ಹಾಗೂ ಭಾರ್ಗವಿ. 10:30

ನಿಮಿಷಕ್ಕೆ ಕಥಾ ಕಾಲಕ್ಷೇಪ ಆರ್ ಗುರುರಾಜಲು ನಾಯ್ಡು ಅವರಿಂದ, ಪ್ರಸಂಗ ಶ್ರೀಕೃಷ್ಣ ಗಾರುಡೆ. 12:05 ವನಿತಾ ವಿಹಾರ. ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ, ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ಇದು. 1 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ನೀಲಿಕ್ರಾಂತಿ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ, ಮೌನೇಶ್ ಕುಮಾರ್ ಛಾವಣಿ ಹಾಡಿರುವ ವಚನಗಳು. 1:30 ಚಕೋರಿ, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ನಾಟಕ ಬಿಳಿ ಲಡ್ಡು, ಮೂಲ ಹಿಂದಿ ರಾಜೀವ ಶರ್ಮ, ಕನ್ನಡ ಅನುವಾದ ಡಾಕ್ಟರ್ ಮಾಧವಿ ಎಸ್ ಭಂಡಾರೆ, ನಿರ್ಮಾಣ ಲತೀಶ್ ಪಾಲ್ದನೆ. 5:00 ಕೊಂಕಣಿ ಕಾರ್ಯಕ್ರಮ, ಸ್ಮಿತಾ ಶೆಣೆ ಅವರಿಂದ ಸಣ್ಣ ಕಥೆ ಫೇಕ್ ನ್ಯೂಸ್. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ತುಳು ಚಿತ್ರಗೀತೆಗಳು. 6:50 ವಡ್ಡರ್ಸೆ ನಾಗೇಂದ್ರ ಅಡಿಗ ಮತ್ತು ಬಳಗದವರಿಂದ ಯಕ್ಷಗಾನದ ಹಾಡುಗಳು, ಪ್ರಸಂಗ ಶ್ರೀರಾಮ ದರ್ಶನಂ. 7:45 ಕನ್ನಡ ಭಾಷಣ, ಕುಂಡಗುಳಿ ಕೇಶಿರಾಜ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್. 8:00 ಕಾವ್ಯಯಾನ, ಇದರ 55 ಕಂತು ಪ್ರಸಾರವಾಗಲಿದೆ. 8:30 ಇಂಗ್ಲಿಷ್ನಲ್ಲಿ ಭಾಷಣ, ಭಾರತಿ ಎನ್ ಶೆಟ್ಟಿ ಅವರಿಂದ. ವಿಷಯ ದಿ ಡಿಕ್ಲೈನಿಂಗ್ ನೆಸೆಸಿಟಿ ಆಫ್ ರೀಡಿಂಗ್. ಇವು ನಮ್ಮ ನಿಲಯದ ನಾಳಿನ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.